ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನಶಕ್ಕೆ 1948 ಶ್ರಾವಣ ಮಾಸದ ಮೊದಲನೆಯ ದಿನ, ಅಂದರೆ 2026 ಜುಲೈ ತಿಂಗಳ 23ನೇ ತಾರೀಕು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸುಪ್ರಭಾತದೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈಗ ವಸಂತ ಮುದುಕವಿ ಅವರಿಂದ ಚಿಂತನ.
2: ಮನುಷ್ಯನ ಹುಟ್ಟು ಮತ್ತು ಸಾವು ಯಾರದೇ ನಿಯಂತ್ರಣದಲ್ಲಿ ಇಲ್ಲ ಮತ್ತು ಅದನ್ನು ಬದಲಾಯಿಸಲು ಆಗುವುದಿಲ್ಲ. ಆದರೆ ನಡುವಿನ ಆ ಬದುಕು ಹೇಗಿರಬೇಕು ಅನ್ನುವುದನ್ನು ಕಲಿಸುವುದೇ ಸಂಸ್ಕಾರ. ಸಂಸ್ಕಾರ ಎಂದರೆ ವ್ಯಕ್ತಿ ನಿರಂತರವಾಗಿ ಉತ್ತಮವಾಗುತ್ತಾ ಹೋಗುವುದು. ಈ ರೀತಿ ಎಲ್ಲರೂ ಉತ್ತಮ ವ್ಯಕ್ತಿತ್ವವನ್ನು ಗಳಿಸಿದರೆ ಸಮಾಜವು ದೇಶವು ಉತ್ತಮವಾಗುತ್ತದೆ. ಆದ್ದರಿಂದ ಸಂಸ್ಕಾರ ಪಡೆಯುವುದು ಮತ್ತು ಮುಂದಿನವರಿಗೆ ಅದನ್ನು ಕೊಡುವುದು ತುಂಬ ಮುಖ್ಯ. ಶರೀರ, ಮನಸ್ಸು, ಬುದ್ಧಿ ಇವುಗಳ ಶುದ್ಧೀಕರಣ ಮತ್ತು ಇದಕ್ಕೆ ಬೇಕಾದ ವಿವೇಕ, ಭಾವನೆಗಳು, ಆಸಕ್ತಿಗಳು, ವರ್ತನೆಗಳು, ಅಭಿರುಚಿ, ಜೀವನ ಶೈಲಿ, ಆರೋಗ್ಯ ಇವೆಲ್ಲ ಒಳ್ಳೆಯ ಗುಣಗಳನ್ನು ಮಕ್ಕಳಲ್ಲಿ ಹುಟ್ಟುಹಾಕುವುದೇ ಸಂಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬ ಗಾದೆಯಂತೆ ಮನೆಯಿಂದಲೇ ಮಗುವಿನ ಕಲಿಕೆ ಆರಂಭವಾಗುತ್ತದೆ. ಮಗು ಒಂದು ಹಸಿ ಮಣ್ಣಿನ ಮುದ್ದೆಯಂತೆ ಇರುತ್ತದೆ. ನಾವು ಯಾವ ರೂಪ ನೀಡುತ್ತೇವೆಯೋ ಆ ರೂಪ ಅದು ಪಡೆದುಕೊಳ್ಳುತ್ತದೆ. ಆದರೆ ಸಂಸ್ಕಾರವನ್ನು ಕೇವಲ ನೀಡುವುದಲ್ಲ, ನಾವು ಸಂಸ್ಕಾರವಂತರಾಗಿದ್ದಾಗಲೇ ಮಗು ನಮ್ಮನ್ನು ನೋಡಿ ಕಲಿಯುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಆದ್ದರಿಂದ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಕಲಿಸುವ ಮೊದಲು ಅದನ್ನು ನಾವು ಕಲಿತಿರಬೇಕು. ಮಕ್ಕಳು ನಮ್ಮ ಪ್ರತಿರೂಪ. ನಾವು ಇತರರೊಡನೆ ಹೇಗೆ ವ್ಯವಹರಿಸುತ್ತೀವಿಯೋ ಮಕ್ಕಳು ಕೂಡ ಅದೇ ರೀತಿ ನಡೆದುಕೊಳ್ಳುತ್ತವೆ. ಆದ್ದರಿಂದ ಮಕ್ಕಳ ಮುಂದೆ ಪೋಷಕರು ಅತ್ಯಂತ ಜವಾಬ್ದಾರಿಯಾಗಿ ನಡೆದುಕೊಳ್ಳಬೇಕು. ನಮಗೆ ನಮ್ಮ ಮಕ್ಕಳು ಹೇಗಿದ್ದರೂ ಚೆನ್ನ, ಏನು ಮಾಡಿದರೂ ಅದ್ಭುತವಾಗಿಯೇ ಕಾಣುತ್ತದೆ. ಹಾಗೆಂದು ಅವರನ್ನು ಹೇಗೆಂದರೆ ಹಾಗೆ ಬಳಸಲು ಸಾಧ್ಯವಿಲ್ಲ. ಏಕೆಂದರೆ ಅವರು ಸಮಾಜದಲ್ಲಿ ಬೆರೆಯಬೇಕು, ಅಲ್ಲಿನ ರೀತಿ ನೀತಿಗಳನ್ನು ಕಲಿಯಬೇಕು, ಎಲ್ಲರೊಡನೆ ಒಂದಾಗಿ ಬಾಳಬೇಕು. ನಮ್ಮ ಮಕ್ಕಳನ್ನು ಯಾರಾದರೂ ಅವರ ಒಳ್ಳೆಯ ಉತ್ತಮ ಗುಣಗಳಿಗಾಗಿ ಪ್ರಶಂಸಿಸಿದಾಗ ನಾವು ಹೆಮ್ಮೆ ಪಡುವಂತೆಯೇ, ಯಾರಾದರೂ ನಮ್ಮ ಮಕ್ಕಳನ್ನು ಹೀಗೆಳೆದಾಗ ನೋವುಂಟಾಗುವುದು ಸಹಜ. ಮಕ್ಕಳಿಗೆ ಯಾರಾದರೂ ಏನಾದರೂ ಕೊಟ್ಟಾಗ ಕೈಯಿಂದ ಸುಮ್ಮನೆ ತೆಗೆದುಕೊಳ್ಳದೆ ಕೊಟ್ಟವರಿಗೆ ಧನ್ಯವಾದಗಳನ್ನು ಹೇಳುವುದು, ಏನನ್ನಾದರೂ ಕೇಳುವಾಗ ಅಥವಾ ಹೇಳುವಾಗ ದಯವಿಟ್ಟು ಎಂಬ ಪದವನ್ನು ಬಳಸುವಂತೆ ಸೂಚಿಸಬೇಕು. ಮಕ್ಕಳಿಂದ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ಕ್ಷಮೆಯಾಚಿಸುವ ಅಥವಾ ಮತ್ತೆ ಆ ತಪ್ಪನ್ನು ಮಾಡದಿರುವ ಸಂಸ್ಕಾರವನ್ನು ಬೆಳೆಸಬೇಕು. ಜೊತೆಗೆ ಗುರು ಹಿರಿಯರಿಗೆ ಗೌರವ ಕೊಡುವುದನ್ನು, ಸ್ವಚ್ಛತೆಯ ಅರಿವನ್ನು ಮೂಡಿಸುವುದನ್ನು ಮಕ್ಕಳಲ್ಲಿ ಹುಟ್ಟುಹಾಕಬೇಕು. ಪ್ರತಿಯೊಬ್ಬ ತಂದೆ ತಾಯಿಯು ತಮ್ಮ ಮಕ್ಕಳು ಸಭ್ಯರಾಗಿರಬೇಕು, ಯೋಗ್ಯರಾಗಿರಬೇಕು ಎಂದು ಆಶಿಸುವುದರಲ್ಲಿ ತಪ್ಪಿಲ್ಲ. ಆದರೆ ಯಾವ ಮಕ್ಕಳು ಪರಿಪೂರ್ಣರಾಗಿರುವುದಿಲ್ಲ, ಎಲ್ಲರಲ್ಲೂ ದೋಷಗಳು ಇದ್ದೇ ಇರುತ್ತವೆ. ಹಾಗೆಂದು ಸುಮ್ಮನೆ ಕೂರದೆ ಮಕ್ಕಳನ್ನು ಯೋಗ್ಯರನ್ನಾಗಿ ಸಭ್ಯರನ್ನಾಗಿ ಮಾಡಲು ಪೋಷಕರು ಪ್ರಯತ್ನವನ್ನು ಮಾಡಬೇಕು. ಪ್ರತಿನಿತ್ಯ ಪ್ರತಿಕ್ಷಣ ಮಕ್ಕಳನ್ನು ತಿದ್ದುತ್ತಾ ಹೋಗಬೇಕು. ಇದು ಒಂದು ದಿನದ ಕೆಲಸವಲ್ಲ. ಈ ರೀತಿ ಪಾಲಕರು, ಶಾಲೆಗಳು, ಸ್ನೇಹಿತರು, ಬಂಧು ಬಾಂಧವರು ಎಲ್ಲರೂ ಮಕ್ಕಳ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಒಳ್ಳೆಯ ಸಂಸ್ಕಾರವನ್ನು ಕಲಿಯದ ಮಗು ಮುಂದೆ ಒಬ್ಬ ಒಳ್ಳೆಯ ಮನುಷ್ಯ ಕೂಡ ಆಗಲಾರ. ಮಕ್ಕಳನ್ನು ಗೌರವಿಸುವುದನ್ನು, ಅವರ ಭಾವನೆಗಳಿಗೆ ಬೆಲೆ ಕೊಡುವುದನ್ನು, ನಿಷ್ಕಳಂಕವಾಗಿ ಪ್ರೀತಿಸುವುದನ್ನು ಮೊದಲು ನಾವು ಕೂಡ ಕಲಿಯಬೇಕು. ತಪ್ಪುಗಳನ್ನು ತಿದ್ದುಕೊಳ್ಳುವ ಮುಕ್ತ ಅವಕಾಶವನ್ನು ಕೊಡಬೇಕು.

0: ಆ ತಪ್ಪು ಮರುಕಳಿಸದಂತೆ ಜಾಗರೂಕತರಾಗಿರುವಂತೆ ತಿಳುವಳಿಕೆ ಕೊಡಬೇಕು. ಮಕ್ಕಳಲ್ಲಿ ಶಿಸ್ತನ್ನು ಕಲಿಸಲು ಮೊದಲು ನಾವು ಶಿಸ್ತು, ಸಂಯಮ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳಬೇಕು. ನಮ್ಮ ಮಕ್ಕಳು ನಾಡಿಗೆ ನಮ್ಮ ಕೊಡುಗೆ.
1: ಇದುವರೆಗೆ ವಸಂತ ಮುದುಕವಿ ಅವರಿಂದ ಚಿಂತನವನ್ನು ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮಸ್ಕಾರ ರೈತ ಬಾಂಧವರೇ. ಸೂರ್ಯಕಾಂತಿಯನ್ನ ಮುಂಗಾರು ಬೆಳೆಯಾಗಿ ಬೆಳೆದರೆ ಜುಲೈ ಕೊನೆಯವರೆಗೆ ಬಿತ್ತನೆ ಮಾಡಬಹುದು. ಬೀಜಕ್ಕೆ ಅಜೋಸ್ಪೆರಿಲಿಯಂ ಜೀವಾಣುವಿನಿಂದ ಪ್ರತಿ ಎಕರೆಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಶಿಫಾರಸು ಮಾಡಿದ ರಸಗೊಬ್ಬರಗಳ ಜೊತೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಪ್ರತಿ ಎಕರೆಗೆ ಸೇರಿಸಿ ಬಿತ್ತನೆ ಮಾಡಬೇಕು. ಕಳೆ ನಿಯಂತ್ರಣ, ಬೀಜ ಬಿತ್ತಿದ ದಿನ ಅಥವಾ ಮರುದಿನದ ಒಳಗಾಗಿ ಪ್ರತಿ ಎಕರೆಗೆ 1.2 ಲೀಟರ್ ಬ್ಯೂಟಾಕ್ಲೋರ್ 50 EC ಅಥವಾ 1.8 ಲೀಟರ್ ಪೆಂಡಿಮಿಥೈಲೆನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಬಿತ್ತಿದ 35 ದಿನಗಳ ನಂತರ ಒಂದು ಸಾರಿ ಕೈಗಳೆ ಹಾಗೂ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಬಿತ್ತಿದ 15-20 ದಿನದಲ್ಲಿ ಪ್ರತಿ ಎಕರೆಗೆ 250 ಮಿಲಿಲೀಟರ್ ಪ್ರೊಪಾಕ್ವಿಜೋಪಾಪ್ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ವಾರ್ಷಿಕ ಹುಲ್ಲಿನ ಜಾತಿಯ ಕಳೆಗಳನ್ನು ಹತೋಟಿ ಮಾಡಬಹುದು. ಶೇಂಗಾ, ಅಂತರ್ಬೇಸಾಯ ಹಾಗೂ ಕಳೆ ನಿರ್ವಹಣೆ. ಬಿತ್ತನೆ ಮಾಡಿದ 15, 30 ಮತ್ತು 40 ದಿವಸಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಿ ಸಾಧ್ಯವಾದಲ್ಲಿ ಒಂದು ಸಲ ಕೈಗಳೆ ಕೈಗೊಳ್ಳಬೇಕು. ಕಳೆನಾಶಕ ಬಳಸಿ ಕಳೆಗಳ ಹತೋಟಿ ಮಾಡುವುದಾದಲ್ಲಿ ಬೀಜ ಬಿತ್ತಿದ ದಿನ ಅಥವಾ ಮರುದಿನವೇ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥಾಲಿನ್ 30 EC ಅಥವಾ 0.4 ಲೀಟರ್ ಮೆಟಾಕ್ಲೋರ್ 50 EC ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಕಳೆನಾಶಕ ಸಿಂಪಡಣೆ ಮಾಡುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಸಿಂಪಡಣೆ ಸಮಯ ಹಾಗೂ ಸಿಂಪಡಣೆ ಮಾಡಿದ ನಂತರ ಸಿಂಪಡಣೆ ಮಾಡಿದ ಪ್ರದೇಶವನ್ನು ತುಳಿಬಾರದು. ಒಂದು ವೇಳೆ ಬೀಜ ಬಿತ್ತುವ ಮುಂಚೆ ಕಳೆನಾಶಕ ಬಳಸುವುದಾದಲ್ಲಿ ಪ್ರತಿ ಎಕರೆಗೆ 0.8 ಲೀಟರ್ ಪ್ರಿಕ್ಲೋರಾಲಿನ್ 45 EC 300 ಲೀಟರ್ ನೀರಿನಲ್ಲಿ ಬೆರೆಸಿ ಬೀಜ ಬಿತ್ತುವ 8-15 ದಿವಸಗಳ ಮೊದಲು ಮಣ್ಣಿನಲ್ಲಿ ಬೆರೆಸಬೇಕು. ಸಮಗ್ರ ಕಳೆಯ ಹತೋಟಿಗೆ ಈಗ ತಾನೇ ತಿಳಿಸಿದ ಕಳೆನಾಶಕ ಬಳಸಿ ಶೇಂಗಾ ಬಿತ್ತಿದ 25-35 ದಿನಗಳ ನಂತರ ಎಡೆಕುಂಟೆ ಹೊಡೆಯಬೇಕು. ಏಕವಾರ್ಷಿಕ ಹಾಗೂ ಬೀಜದಿಂದ ವೃದ್ಧಿಯಾಗುವ ಹುಲ್ಲಿನ ಜಾತಿಗೆ ಸೇರಿದ ಕಳೆಗಳ ಹತೋಟಿಗೆ ಪ್ರತಿ ಎಕರೆಗೆ 400 ಮಿಲಿಲೀಟರ್ ಕ್ವಿಜಾಲೋಫಾಫ್ ಇಥೈಲ್ 5 EC ಅಥವಾ 400 ಗ್ರಾಂ ಪ್ರೊಪಾಕ್ಯೂಜಾಫಾಫ್ 10 EC ಎಂಬ ಕಳೆನಾಶಕವನ್ನು ಬೆಳೆಯಲಿರುವ ಕಳೆಗಳಿಗೆ ಸಿಂಪಡಿಸಬೇಕು. ಈ ಕಳೆನಾಶಕಗಳನ್ನು ಬಳಸುವಾಗ ಬಿತ್ತಿದ 18-20 ದಿನಗಳ ನಂತರ ಪ್ರತಿ ಎಕರೆಗೆ 400 ಮಿಲಿಲೀಟರ್ ಹಿಮಾಜೆತಾಫಿರ್ 10 SL ಎಂಬ ಕಳೆನಾಶಕವನ್ನು ಸಿಂಪಡಿಸಬೇಕು. ಪ್ರತಿ ಲೀಟರ್ ಕಳೆನಾಶಕ ಸಿಂಪರಣಾ ದ್ರಾವಣಕ್ಕೆ 1.0 ಮಿಲಿಲೀಟರ್ ಇಂಡಿಟ್ರಾನ್ AE ಅಥವಾ 10 ಮಿಲಿಲೀಟರ್ ಧನ್ವಿಟ್ ಎಂಬ ಅಂಟು ದ್ರಾವಣವನ್ನು ಬೆರೆಸಿ ಕಳೆಗಳಿಗೆ ಸಿಂಪಡಿಸಬೇಕು. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಕೃಷಿಯಲ್ಲಿ ಅತಿಯಾದ ಯೂರಿಯಾ ಬಳಕೆಯ ಪರಿಣಾಮಗಳು. ಯೂರಿಯಾ ಗೊಬ್ಬರವು ಬೆಳೆಗಳಿಗೆ ಎಷ್ಟು ಮುಖ್ಯವೋ ಅತಿಯಾದ ಬಳಕೆ ಅಷ್ಟೇ ಹಾನಿಕಾರಕ. ಇದರಿಂದ ಬೆಳೆ ಮತ್ತು ಮಣ್ಣಿನ ಮೇಲೆ ಕೆಲವು ಋಣಾತ್ಮಕ ಪರಿಣಾಮಗಳು ಉಂಟಾಗಬಹುದು. ಮುಖ್ಯವಾಗಿ ಯೂರಿಯಾ ಮಣ್ಣಿನಲ್ಲಿ ಹೈಡ್ರಾಲಿಸಿಸ್ ಆಗಿ ಅಮೋನಿಯಾವನ್ನು ಬಿಡುಗಡೆ ಮಾಡ್ತದೆ.

0: ಇದು ಬೀಜ ಮತ್ತು ಬೇರುಗಳಿಗೆ ಹಾನಿಕಾರಕವಾಗಿದೆ. ಅತಿಯಾದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಬಹುದು ಮತ್ತು ಪರಿಸರ ಮಾಲಿನ್ಯ ಉಂಟಾಗಬಹುದು. ಅತಿಯಾದ ಯೂರಿಯಾ ಬಳಕೆಯಿಂದ ಮಣ್ಣಿನ ಮೇಲೂ ಸಹ ಪರಿಣಾಮವನ್ನು ಬೀರ್ತದೆ. ಯೂರಿಯಾ ಮಣ್ಣಿನಲ್ಲಿ ಹೈಡ್ರಾಲಿಸಿಸ್ ಆಗಿ ಅಮೋನಿಯಾವನ್ನು ಬಿಡುಗಡೆ ಮಾಡ್ತದೆ. ಇದು ಮಣ್ಣಿನ ಪಿಎಚ್ ಮಟ್ಟವನ್ನು ಹೆಚ್ಚಿಸ್ತದೆ ಮತ್ತು ಸಸ್ಯಗಳಿಗೆ ಹಾನಿಕಾರಕವಾಗಬಹುದು. ಮಣ್ಣಿನ ರಚನೆ ಹಾಳಾಗಿ ಮಣ್ಣಿನ ಆರೋಗ್ಯ ಹದಗೆಡುತ್ತದೆ. ಅತಿಯಾದ ಯೂರಿಯಾ ಬಳಕೆಯು ಮಣ್ಣಿನ ಸೂಕ್ಷ್ಮಜೀವಿಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ದೀರ್ಘಾವಧಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಬಹುದು. ಬೆಳೆಗಳ ಮೇಲೂ ಸಹ ಪರಿಣಾಮವನ್ನು ಬೀರ್ತದೆ. ಅತಿಯಾದ ಯೂರಿಯಾ ಬಳಕೆಯಿಂದ ಸಸ್ಯ ಬೆಳವಣಿಗೆ ಹೆಚ್ಚಾಗಿ ರಸ ಹೀರುವ ಕೀಟ ಹಾಗೂ ಮುಂತಾದ ಕೀಟ ಮತ್ತು ರೋಗಬಾಧೆಗಳಿಗೆ ತುತ್ತಾಗಬಹುದು. ಸಸಿಗಳು ಗಟ್ಟಿಯಾಗಿ ನಿಲ್ಲುವ ಸಾಮರ್ಥ್ಯ ಕಳೆದುಕೊಳ್ತವೆ ಮತ್ತು ನೆಲಕ್ಕೆ ಬಾಗಿ ಕಾಳು ಕಟ್ಟುವ ಪ್ರಕ್ರಿಯೆಯಲ್ಲಿ ಅಡಚಣೆ ಉಂಟಾಗ್ತದೆ. ಯೂರಿಯಾ ಗೊಬ್ಬರವನ್ನು ಬೀಜ ಮತ್ತು ಸಸಿಗಳ ಬೇರುಗಳ ಹತ್ತಿರದಲ್ಲಿ ಹಾಕಿದಾಗ ಅಮೋನಿಯಾ ಸಾಂದ್ರತೆಯು ಹೆಚ್ಚಾಗಿ ಬೀಜ ಮತ್ತು ಸಸಿಗಳ ಬೇರುಗಳಿಗೆ ವಿಷಕಾರಿಯಾಗಬಹುದು. ಇನ್ನು ಪರಿಸರ ಮಾಲಿನ್ಯ. ಯೂರಿಯಾ ಮಣ್ಣಿನಲ್ಲಿ ಕರಗಿದಾಗ ಅಮೋನಿಯಾ ಅನಿಲವಾಗಿ ಗಾಳಿಯಲ್ಲಿ ಬಿಡುಗಡೆಯಾಗಿ ಹೆಚ್ಚು ಸಾರಜನಕಾಂಶ ಸಂಗ್ರಹವಾಗಬಹುದು. ಇದು ನೀರು ಮತ್ತು ವಾಯು ಮಾಲಿನ್ಯಕ್ಕೆ ಕಾರಣವಾಗಿ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ. ಯೂರಿಯಾ ಗೊಬ್ಬರವನ್ನು ಎಚ್ಚರಿಕೆಯಿಂದ ಮತ್ತು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸುವುದು ಮುಖ್ಯ ಅಂತ ಧಾರವಾಡದ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ.

0: ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
1: ನಿಸರ್ಗ

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮನುಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದರ ಕುರಿತಂಗ ತಿಳ್ಕೊಳ್ತಾ ಇದ್ವಿ. ಇವತ್ತು ನಮ್ಮ ಮನಸ್ಸನ್ನ ನಾವು ಹೇಗೆ ಪರಿಶುದ್ಧವಾಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಮಾತನಾಡ್ತಾರೆ, ಕೇಳೋಣ.
1: ಈ ಮನಸ್ಸು ಅನ್ನುವಂತಹದ್ದೇನಿದೆಯಲ್ಲಮ್ಮ, ಅದರ ಸ್ವರೂಪವನ್ನ ನಾವು ತಿಳ್ಕೊಳ್ಬೇಕು. ಮನಸ್ಸು ಕಣ್ಣಿಗೆ ಕಾಣಿಸೋದಿಲ್ಲ, ಕೈಗೆ ಸಿಗೋದಿಲ್ಲ, ಯಾವುದೇ ಮಷಿನ್ಗೂ ಸಿಕ್ಕಲ್ಲ. ಅದು ಅಂತ ಅದ್ಭುತವಾದದ್ದು. ಮೊದಲನೇ ಮನುಷ್ಯ ಅಥವಾ ಋಷಿ ಪ್ರಾಯಶಃ ಈ ಮನಸ್ಸನ್ನ ಕಂಡಿಡಿದವನು. ನಮಗೊಂದು ಮನಸ್ಸಿದೆ, ಬರೇ ಮನಸ್ಸಲ್ಲದೆ ಇನ್ನು ಮೂರು ಇಂದ್ರಿಯಗಳನ್ನ, ಅಂತಃಕರಣಗಳನ್ನು ಗುರುತಿಸಿದ್ರು. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇವಕ್ಕೆ ಅಂತಃಕರಣಗಳು ಅಂತ ಕರೆದ್ರು. ಅದನ್ನ ನಾನು ಹಿಂದೆ ಹೇಳಿದ್ದೀನಿ ಸ್ವಲ್ಪ ಮಟ್ಟಿಗೆ. ಈ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಕೆಲವು ಅಂಶಗಳು ಮೊದಲು ಬಂದಿದೆ, ಆದರೂ ನಮ್ಮ ಶ್ರೋತೃಗಳು ಮತ್ತೆ ಇದನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ದೇಹದ ವಿಷಯ ಮಾತಾಡ್ತೀವಲ್ಲ, ಸುಲಭವಾಗಿ ಅರ್ಥ ಆಗುತ್ತೆ. ಆದ್ರೆ ಮನಸ್ಸಿನ ವಿಷಯ ಇದೆಯಲ್ಲ, ಇದನ್ನ ಅರ್ಥ ಮಾಡಿಸೋದು ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ರೆ ನಾವು ಆ ಕಷ್ಟವಾದ ಕೆಲಸವನ್ನೇ ಮಾಡಬೇಕಾಗಿದೆ. ಯಾಕಂದ್ರೆ ಈ ಮಾನವ ಸ್ಥಳದಲ್ಲಿ ಉಳಿಯೋದಷ್ಟೇ ನಮ್ ಗುರಿ ಅಲ್ಲ, ದೈವತ್ವದ ಕಡೆಗೆ ಸಾಗತಕ್ಕಂಥದ್ದು ನಮ್ ಗುರಿ. ಆದ್ರಿಂದ ಮನಸ್ಸಿನ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕು. ಭಗವದ್ಗೀತೆ ಒಂದು ಶ್ಲೋಕ ಈ ಸಂದರ್ಭದಲ್ಲಿ ನನಗೆ ನೆನಪು ಬರ್ತಾ ಇದೆ. ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ ಯೋಹೋ. ಅಂದ್ರೆ ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಅಥವಾ ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕಾದ್ರೆ, ಒಳಿತಿಗೂ ಕೆಡುಕಿಗೂ, ಸಾಧನೆಗೂ ಮತ್ತು ಸೋಲಿಗೂ ಎರಡಕ್ಕೂ ಕಾರಣ ಮನಸ್ಸೇ. ಅಥವಾ ಇನ್ನೂ ಆಳವಾಗಿ ಹೋಗೋಣ, ಕೇವಲ ಮನಸ್ಸನ್ನು ಒಂದನ್ನೇ ಕಾರಣ ಮಾಡೋದು ಬೇಡ. ನಮ್ಮ ನಮ್ಮ ಪೊಟೆನ್ಶಿಯಾಲಿಟಿ, ನಮ್ಮ ನಮ್ಮ ಸತ್ವ, ಅದು ಕೂಡ

0: ಕಾರಣ ಮನಸ್ಸು ಆ ಸತ್ವಕ್ಕನುಸಾರವಾಗಿ ಅಥವಾ ಕರ್ಮಕ್ಕನುಸಾರವಾಗಿ ತನ್ನ ಆಲೋಚನೆಯನ್ನು ಮಾಡ್ತಾ ಇರುತ್ತದೆ. ಮನಸ್ಸು ತನ್ನಷ್ಟಕ್ಕೆ ತಾನು ಸ್ವತಂತ್ರ ಅಲ್ಲ, ಅದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಸಾಮಾನ್ಯವಾಗಿ ಎಲ್ಲಾ ದೊಡ್ಡ ದೊಡ್ಡವರು ಕೂಡ ಮನಸ್ಸಿಗೆ ಬಯೋ ಕೆಲಸ ಮಾಡಿದ್ದಾರೆ, ಮನಸ್ಸು ಕೆಟ್ಟದ್ದು, ಮನಸ್ಸು ಕೊಡಗ, ಮನಸ್ಸು ಹಾಗೆ ಹೀಗೆ ಹೌದು. ಆದ್ರೆ ಈ ಮನಸ್ಸಿನ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದವರು ಅಂದ್ರೆ ಪತಂಜಲಿ ಋಷಿಗಳು. ಪತಂಜಲಿ ಋಷಿಗಳು ಎಲ್ಲೂ ಕೂಡ ಮನಸ್ಸಿಗೆ ಬೈದಿಲ್ಲ, ಅಂದ್ರೆ ಮನಸ್ಸನ್ನ ಕೋತಿ ಅಂತ ಅಂದಿಲ್ಲ, ಅವರು ಮನಸ್ಸನ್ನು ಬೈದಿಲ್ಲ. ಆ ಮನಸ್ಸನ್ನ ತಯಾರು ಮಾಡಿಕೊಂಡು ಆ ಮನಸ್ಸನ್ನೇ ದೇವರನ್ನಾಗಿ ಮಾಡಿಕೊಂಡು ದೈವತ್ವವನ್ನು ಸಾಧಿಸೋದನ್ನ ನಮ್ಗೆ ಹೇಳ್ಕೊಡ್ತಾರೆ.
1: ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು,
0: ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಥವಾ ರೂಪಿಸ್ಕೊಳ್ಳೋದು. ಬರೀ ಹಿಡಿತದಲ್ಲಿ ಇಟ್ಕೊಂಡ್ರೆ ಮನಸ್ಸನ್ನು ನಾವು ಗೆಲ್ಲಕ್ಕಾಗಲ್ಲ, ಯಾಕಂದ್ರೆ ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯನ್ನ ನೀವು ಕೇವಲ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂದ್ರೆ ಸಾಕಾಗಲ್ಲ, ಅದನ್ನ ಬಳಸಬೇಕು,
1: ಒಳ್ಳೆಯದಕ್ಕೆ ಬಳಸಬೇಕು.
0: ಬಳಸಬೇಕು, ಬಳಸ್ತಾ ಬಳಸ್ತಾ ಬೆಳಿಬೇಕು. ನೀವು ಬೆಳೆದ್ರೆ ಮಾತ್ರ ನೀವು ಚೆನ್ನಾಗಿರ್ತೀರ. ಅದಕ್ಕೆ ಒಂದು ನಿಯಮ ನಾನು ಹೇಳ್ತಿರ್ತೀನಿ ಆರೋಗ್ಯದ ಬಗ್ಗೆ ಹೇಳುವಾಗ, ಶಕ್ತಿಯದೊಂದು ನಿಯಮ ಇದೆ. ಎಲ್ರಿಗೂ ಶಕ್ತಿ ಇದೆ ಅಲ್ವಾ, ಸ್ಟ್ರೆಂತ್ ಪವರ್ ಎಲ್ರಿಗೂ ಇದೆ. ಅದು ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್, ಅದು ಸ್ಟ್ಯಾಮಿನಾ ಅಂತ ಕೂಡ ಕರೀತಾರೆ. ಫಿಸಿಕಲ್ ಸ್ಟ್ಯಾಮಿನಾ, ಸೈಕೋಲಾಜಿಕಲ್ ಸ್ಟ್ಯಾಮಿನಾ ಅಂತ ಹೇಳ್ತಾರೆ. ಒಟ್ಟು ಶಕ್ತಿ ಇದೆ ನಿಮಗೆ, ಅದು ಹುಟ್ಟುವಾಗಲೇ ಬಂದಿದೆ ಅಥವಾ ಕೆಲವರು ಸಾಧಿಸ್ಕೊಂಡಿರಬಹುದು. ಆ ಶಕ್ತಿಯ ನಿಯಮ ಏನು ಹೇಳುತ್ತೆ ಅಂದ್ರೆ, ನೀನು ಬೆಳಿಬೇಕು, ಬೆಳಿಲಿಲ್ವಾ ನೀನು ಬೀಳ್ಬೇಕು. ಎರಡೇ ಆಯ್ಕೆ ನಿಮಗೆ ಇರೋದು, ಬೆಳಿಬೇಕು ಇಲ್ಲ ಬೀಳ್ಬೇಕು. ಅಂದ್ರೆ ನೀವು ಸಾಧನೆ ಮಾಡಿ ನಿಮ್ಮ ಶಕ್ತಿಯನ್ನು ಬಳಸ್ಕೊಂಡು ನೀವು ಆನಂದಿತರಾಗಬೇಕು, ಇಲ್ಲ ಅಂದ್ರೆ ಬಿದ್ದು ದುಃಖಿಗಳಾಗಬೇಕು. ಎರಡೇ ಆಯ್ಕೆ ಇರೋದು ನಿಮ್ಮ. ಈ ರೋಗ, ಬೇರೆ ಬೇರೆ ತೊಡಕುಗಳು, ಸಮಸ್ಯೆಗಳು ಇವೆಲ್ಲ ಇದರಲ್ಲೇ ಬರುತ್ತೆ. ಬೆಳೆಯೋದಕ್ಕೆ ಯಾರು ಸಂಕಲ್ಪ ಮಾಡ್ತೀರಾ, ನಿಮ್ಮನ್ನ ಅದ್ಭುತವಾಗೂ ಬೆಳೆಸುತ್ತೆ. ಇಲ್ಲ ಏನ್ ಬೆಳೆಯೋದೇನಿದೆ, ಸಾಕಲ್ಲ ಇಷ್ಟೇ ಜೀವನ ಅಂದಾಗ ಕೆಲವರು ಈಗ ರಿಟೈರ್ ಆದ ಕೂಡಲೇ ಬಹಳ ರೋಗಗಳು ಬರ್ತವೆ ಕೆಲವರಿಗೆ, ಯಾಕಂದ್ರೆ ಅವ್ರು ತಮ್ಮ ಶಕ್ತಿನ ಬಳಸ್ಕೊಳ್ಳಲ್ಲ. ಅಥವಾ ರಿಟೈರ್ ಆಗ ಮುಂಚೆನೆ ರೋಗ ಬಂದಿರುತ್ತೆ, ರಿಟೈರ್ಡ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ತಮಾಷೆ ಕೇಳ್ತಿರ್ತೀನಿ, ಸಾಮಾನ್ಯರಿಗೆ ಹೆಚ್ಚು ತೊಂದರೆ ಆಗುತ್ತೆ, ರಾಜಕಾರಣಿಗಳಿಗೆ ಹೆಚ್ಚು ತೊಂದರೆ ಆಗಲ್ಲ. 90 ವರ್ಷ ಆಗ್ಲಿ, ಕಾರಣ ಏನು ಅಂತಂದ್ರೆ ಅವ್ರಿಗೆ ಒಂದು ಮುನ್ನ ತಳ್ಳುವ ಫೋರ್ಸ್ ಇರ್ತದೆ. ಅದೇನು ಪಕ್ಷದ ಹೆಸರಲ್ಲಿರ್ಬೋದು, ಮತ್ತೊಂದಿರ್ಬೋದು, ಅಥವಾ ಅವ್ರ ಕೆಲವು ಆರೋಗ್ಯ ನಿಯಮಗಳನ್ನು ಕಲ್ತ್ಕೊಂಡಿರ್ಬೋದು. ಆದ್ರೆ ಸಾಮಾನ್ಯ ಜನರು ರಿಟೈರ್ ಆದ ಕೂಡಲೇ ಅಥವಾ ತಮ್ದೇನೋ ಒಂದು ಗುರಿ ಇರುತ್ತೆ, ಸಣ್ಣ ಗುರಿನೇ ಇಟ್ಕೊಂಡಿರ್ತಾರೆ, ಅವರು ಸಾಧಿಸ್ಬಿಟ್ರು ಅಂದ್ರೆ ಅವ್ರಿಗೆ ಆರೋಗ್ಯ ಕೆಟ್ಬಿಡುತ್ತೆ. ಅದಕ್ಕೆ ದೈಹಿಕ ಆರೋಗ್ಯ ಕೆಡಬಾರದು ಅಂದ್ರೆ ಮನಸ್ಸನ್ನು ಕೂಡ ನಾವು ಪ್ರಫುಲ್ಲಿತವಾಗಿ ಇಟ್ಕೊಳ್ಬೇಕು. ಮನಸ್ಸನ್ನ ಪ್ರಫುಲ್ಲಿತವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ನಾವು ನಿರಂತರವಾಗಿ ಕ್ರಿಯಾಶೀಲರಾಗಿರ್ಬೇಕು. ಜೊತೆಗೆ ಕ್ರಿಯಾಶೀಲತೆಯನ್ನ ಯಾರು ಸಾಧಿಸಿರ್ತಾರೆ ಅವರು ತಮ್ಮ ಮನಸ್ಸನ್ನ ಬುದ್ಧಿಯನ್ನ ಅಧ್ಯಯನದಲ್ಲಿ ತೊಡಗಿಸಬೇಕು. ಅದೆಲ್ಲ ಮುಂದೆ ಬರ್ತದೆ, ಹೇಗ್ ಮಾಡೋಣ, ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದೆ ಬರ್ತದೆ. ಈ ಮನಸ್ಸಿನ ಜೊತೆಗಿರುವ ಇಂದ್ರಿಯಗಳು ಹೇಳಿದ್ನಲ್ಲ, ಅಂತಃಕರಣಗಳು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಶರೀಫ್ ಅಜ್ಜಂದ ಒಂದು ಹಾಡು ಬರುತ್ತೆ, ತೇರ ನೆಳೆಯುತ್ತಾರೆ ತಂಗಿ, ನಾಕೂ ಗಾಲಿ ಒಂದೇ ಜೋಡಿ, ಆಶಾ ಎಂಬ ಹಗ್ಗ ಮಾಡಿ, ತೇರ ನೆಳೆಯುತ್ತಾರೆ ತಂಗಿ, ತೇರ ನೆಳೆಯುತ್ತಾರೆ. ಅಂದ್ರೆ ಆಶಾ ಅಂತಕ್ಕಂಥದ್ದೇ ಹಗ್ಗ, ನಮ್ಮ ಜೀವನದ ತೇರಿಗೆ ಇಲ್ಲಿ ಅನ್ವಯ ಮಾಡಿ ಮಾತಾಡ್ತಾರ. ಹೊರಗಿನ ತೇರಿನ ಬಗ್ಗೆ ಹೇಳ್ತಾ ಹೇಳ್ತಾ ಒಳಗಿನ ತೇರಿನ ಬಗ್ಗೆ ಹೇಳ್ಬಿಡ್ತಾರ. ನಾಕು ಗಾಲಿ ಒಂದೇ ಜೋಡಿ, ಅಲ್ಲಿ ತೇರಿಗೆ ನಾಲ್ಕು ಗಾಲಿ ಇರುತ್ತೆ, ಅವೆಲ್ಲ ಒಂದೇ ಜೋಡಿ ಇರ್ತವೆ. ಆದ್ರೆ ನಮ್ಮನ್ನ ಒಂದೇ ಒಂದು ಶಬ್ದದಲ್ಲಿ ಶರೀಫ್ ಅಜ್ಜ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ತೇರನ್ ಬಿಡಿಸಿ ಒಳಗಡೆ ತೇರ್ ನೋಡಪ್ಪ ಅಂತ ಹಚ್ಚಿಬಿಡ್ತಾರೆ. ಆ ತೇರಿಗೆ ಕಟ್ಟಿರೋ ಹಗ್ಗವನ್ನ ಆಶಾ ಎಂಬ ಹಗ್ಗ ಅಂತ ಕರೆದಿದ್ದಾರೆ. ಆದ್ರೆ ಅದು ಕೇವಲ ತೇರಿನ ಹಗ್ಗ ಅಷ್ಟೇ ಅಲ್ಲ, ನಮ್ಮ ಜೀವನವನ್ನು ಎಳ್ಕೊಂಡು ಹೋಗ್ತಾ ಇರೋದ್ ಮುಂದೆ ಅದು ಕೂಡ ಆಶಾ ಎಂಬ ಹಗ್ಗನೇ. ತೇರ್ ಯಾವ್ದಪ್ಪ ಅಂದ್ರೆ ನಮ್ಮ ದೇಹ. ಆ ದೇಹದೊಳಗಡೆ ನಾಲ್ಕು ಗಾಲಿ, ಹೊರಗಿನ ಗಾಲಿ ಅಲ್ಲ, ನಮ್ಗೆ ಎರಡೇ ಕಾಲು ಇರೋದು. ಆ ಕಾಲುಗಳೆರಡು ಗಾಲಿ ಕಂಡಯ್ಯ ಅಂತ ಅಲ್ಲಮ ಪ್ರಭುಗಳು ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಶರೀಫಜ್ಜ ಹೇಳ್ತಿರೋದು ಹೊರಗಿನ ಗಾಲಿ ನಾಲ್ಕು, ತೇರಿಗೆ ನಾಲ್ಕು ಗಾಲಿ ಆದ್ರೆ ನಿನ್ನ ಒಳಗೆ ನಾಲ್ಕು ಗಾಲಿ ಇದಾವೆ. ಜೀವನವನ್ನು ನಡೆಸ್ತಕ್ಕಂಥದ್ದು ಅವೇ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಒಂದೇ ಜೋಡಿ ಇವು. ಈಗ ಉದಾಹರಣೆಗೆ ಹೊರಗಿನ ಇಂದ್ರಿಯಗಳೇನಿದಾವಲ್ಲ, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಇವನ್ನ ನೀವು ಪ್ರತ್ಯೇಕವಾಗಿ ತೋರಿಸಬಹುದು, ನೋಡಬಹುದು. ನಾವು ಕಣ್ಣುಗಳನ್ನು ನೋಡಬಹುದು, ಕಿವಿಯನ್ನು ನೋಡಬಹುದು, ಮೂಗನ್ನು ನೋಡಬಹುದು, ಹೌದಲ್ಲ. ಹಾಗೆ ನೀವು ಈ ನಾಲ್ಕು ಅಂತಃಕರಣಗಳೇನಿದಾವಲ್ಲ ಪ್ರತ್ಯೇಕ ಮಾಡಿ ನೋಡಕ್ಕಾಗಲ್ಲ. ಮನಸ್ಸು ಹೀಗಿದೆ ನೋಡಪ್ಪ, ಬುದ್ಧಿ ಇಷ್ಟಿದೆ ನೋಡು ಅಂತ ತೋರ್ಸಕ್ಕಾಗಲ್ಲ. ಡಾಕ್ಟ್ರು ಮೆದುಳಿನ ಕೆಲಸದ ಆಧಾರದ ಮೇಲೆ ಒಂದು ಮಗುವಿನ ಐಕ್ಯೂನ ಅಳಿಬಹುದು, ಐಕ್ಯೂನ ಅಳಿಬಹುದು. ಒಬ್ರು ಮೊನ್ನೆ ಶಿಕ್ಷಣಾಧಿಕಾರಿಗೆ ಮಾತಾಡ್ತಾ ಹೇಳ್ತಾ ಇದ್ರು, ಇಕ್ಯೂ ಅಂತ ಒಂದಿರ್ಬೇಕು, ಎಮೋಷನಲ್ ಕೋಶಂಟ್ ಅಂತ ಬಳಸ್ತಾ ಇದ್ರು. ಅದನ್ನ ನಾವು ಸ್ಥೂಲವಾಗಿ ತೋರಿಸ್ಲಿಕ್ಕೆ ಬರಲ್ಲ. ನನ್ನ ಭಾವನೆ ಹೀಗಿದೆ ನೋಡು, ನನ್ನ ಮನಸ್ಸು ಹೀಗಿದೆ ನೋಡು, ನನ್ನ ಬುದ್ಧಿ ಹೀಗಿದೆ ನೋಡು, ತೋರ್ಸಕ್ಕಾಗಲ್ಲ. ಆಕ್ಷನ್ ಮಾಡಬಹುದು. ಅದಕ್ಕೆ ಈ ನಾಲ್ಕು ಕೂಡ ಒಂದೇ ಗಾಲಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಬೇರೆ ಬೇರೆ ಅಲ್ಲ. ಆದ್ರೆ ಮನಸ್ಸಿನ ಆಳವಾದ ಭಾಗ ಚಿತ್ತ ಅಂತ ಹೇಳ್ಬಹುದು. ಚಿತ್ತ ಅನ್ನೋ ಶಬ್ದ ಎಲ್ಲರೂ ಕೇಳಿರ್ತಾರೆ, ಅದು ಮನಸ್ಸೇ. ಆದ್ರೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರೀತಾರೆ. ಆದ್ರೆ ನಮ್ಮ ಹಿರಿಯರು ಸಾಂಖ್ಯಯೋಗಿಗಳು ಅದಕ್ಕೆ ಚಿತ್ತ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಮನಸ್ಸಿನ ಆಳವಾದ ಭಾಗ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಬಹಳ ಜನ ಮನೆಗಿದ್ದೀರಾ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಹಾಸ್ಟೆಲ್ ನಡೆಸ್ತಾ ಇದ್ದೀರಾ, 25 ಜನರಿಗೆ ಅಡುಗೆ ಆಗ್ಬೇಕು, ನೀವು ಒಂದು ವಾರದ ರೇಷನ್ ಒಟ್ಟಿಗೆ ತರ್ತೀರಾ.

0: ತಂದೆ ಎಲ್ಲದನ್ನೂ ಅಡಿಗೆ ಮನೆಗೆ ಇಟ್ಕೊಳ್ಳಲ್ಲ. ಎಲ್ಲಿ ಇಡ್ತೀರಾ?
1: ಸ್ಟೋರ್ ರೂಮ್ ಅಲ್ಲಿ.
0: ಹೌದಾ ಇಲ್ವಾ? ಹಾಗೆ ಈ ನಮ್ಮ ಚಿತ್ತ ಇದೆಯಲ್ಲ, ಅದು ಸ್ಟೋರ್ ರೂಮ್ ಇದ್ದಂಗೆ. ಮನಸ್ಸು ಅಂದ್ರೆ ಅಡಿಗೆ ಮನೆ ಇದ್ದಂಗೆ. ಈ ಚಿತ್ತದಲ್ಲಿ ಜನ್ಮ ಜನ್ಮಾಂತರದ ಭಾವನೆಗಳು, ವೃತ್ತಿಗಳು, ಜನ್ಮ ಜನ್ಮಾಂತರದ ವಾಸನೆಗಳು, ಅದೆಲ್ಲ ವಾಸನೆಗಳ ರೂಪದಲ್ಲಿ ಈ ಒಂದು ಪೆನ್ ಡ್ರೈವ್ ಇದೆ ಅಂತ ಇಟ್ಕೊಳ್ಳಿ. ಚಿತ್ತ ಅನ್ನುವಂಥದ್ದು ಪೆನ್ ಡ್ರೈವ್ಗಿಂತ ದೊಡ್ಡದದು. ಹಾಗೆ ನಮ್ಮ ಚಿತ್ತ ಅನ್ನುವಂಥದ್ದು ಅದ್ಭುತವಾದ ಸಂಗ್ರಹ, ಅದು ಜನ್ಮ ಜನ್ಮಾಂತರದ ಭಾವನೆಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದು. ಅದಕ್ಕೆ ಸಂಸ್ಕಾರ ಕೊಡೋದೇ ಶಿಕ್ಷಣ. ಇವತ್ತು ಶಿಕ್ಷಣಕ್ಕೆ ಇದು ಅರ್ಥ ಆಗ್ತಾ ಇಲ್ಲ. ಆ ಚಿತ್ತದಲ್ಲಿರ್ತಕ್ಕಂಥ ಕುಸಂಸ್ಕಾರಗಳನ್ನ ಬಿಡಿಸಿ ಸುಸಂಸ್ಕಾರಗೊಳಿಸೋದಿದೆಯಲ್ಲ, ಅದೇ ಶಿಕ್ಷಣ. ಅದನ್ನ ತಾಯಿ ಸ್ವಲ್ಪ ಮಟ್ಟಿಗೆ ಮಾಡ್ತಾಳೆ, ಆಕೆ ನಾಲೆಡ್ಜಬಲ್ ಇದ್ರೆ ಅದು ಬೇರೆ. ಪಾಪ ತಾಯಿನೇ ಏನೂ ಓದಿಲ್ಲ ಅಂದಾಗ ಮಗುವಿಗೆ ಏನು ಕಲ್ಸಕ್ಕಾಗಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಚಿತ್ತಕ್ಕೆ ಸಂಸ್ಕಾರ ಕೊಡೋದು ಮನಸ್ಸಿಗಲ್ಲ. ಮನಸ್ಸಿನಿಗೆ ಬುದ್ಧಿ ಅವನ್ನ ತುಂಬಾ ಸುಲಭ, ಯಾಕಂದ್ರೆ ಅವು ಖಾಲಿ ಇರ್ತವೆ ಸ್ವಲ್ಪ ಮಟ್ಟಿಗೆ. ಆಮೇಲೆ ಜಾಗೃತ ಅವು, ಮನಸ್ಸು ಮತ್ತು ಬುದ್ಧಿ ಇದ್ದವಲ್ಲ, ಆ ಬುದ್ಧಿನೂ ಜಾಗೃತ ಆಗಿರಲ್ಲ ಮೊದಲು ಸಣ್ಣ ಹುಡುಗರಿದ್ದಾಗ, ಮುಂದೆ ಅದನ್ನ ಹೆಚ್ಚು ಮಾಡಬಹುದು. ಆದ್ರೆ ನಾವು ತಿಳ್ಕೋಬೇಕು, ಈ ಮನಸ್ಸನ್ನ, ಆ ಚಿತ್ತವನ್ನ ತಯಾರು ಮಾಡೋದಿದೆಯಲ್ಲ, ಅದೇ ಯೋಗ. ಅದನ್ನೇ ಪತಂಜಲಿಗಳು ಹೇಳೋದು, ಯೋಗಶ್ಚಿತ್ತ ವೃತ್ತಿ ನಿರೋಧ. ಆ ವಾಸನೆಗಳಿಗೆ ಅನುಸಾರವಾಗಿ ವೃತ್ತಿಗಳು ಎದ್ದೇಳ್ತಿರ್ತವೆ. ವೃತ್ತ ಅಂದ್ರೆ ಗೊತ್ತು ನಿಮಗೆಲ್ಲ, ವೃತ್ತ ಅಂದ್ರೆ ಸರ್ಕಲ್. ವೃತ್ತಿ ಅಂತಂದ್ರೆ ಏನಪ್ಪ ಅಂದ್ರೆ ಮತ್ತೆ ಸುತ್ಕೊಂಡು ಸುತ್ಕೊಂಡು ಸುತ್ಕೊಂಡು ಮಾವೇ ಬರೋದು. ಸಮುದ್ರದ ಅಲೆಗಳು ಬರ್ತಾವಲ್ಲ, ಹಾಗೆ ಈಗ ಅಲೆ ಬರುತ್ತೆ, ಒಂದು ದೊಡ್ಡದಾಗಿ ಅಲೆ ಹೇಳುತ್ತೆ, ಒಂದ್ ಸ್ವಲ್ಪ ದೂರ ಬರುತ್ತೆ ಬೀಳುತ್ತೆ, ಹಾಗೆ ಮತ್ತೆ ಒಂದು ಅಲೆ ಬರುತ್ತೆ ಬೀಳುತ್ತೆ, ಮತ್ತೆ ಒಂದು ಅಲೆ ಬರುತ್ತೆ, ಹಿಂಗೆ ನಿರಂತರ ಪ್ರಕ್ರಿಯೆ. ಹಾಗೆ ನಮ್ಮ ಚಿತ್ತದಲ್ಲೂ ಕೂಡ ಅದು ನಿರಂತರವಾಗಿ ನಡೀತಾ ಪ್ರಕ್ರಿಯೆ, ವೃತ್ತಿಗಳು. ಆ ವೃತ್ತಿಗಳನ್ನ ನೀವು ಬದಲಾಯಿಸದೆ ಹೋದ್ರೆ ನೀವು ಒಳ್ಳೆ ವ್ಯಕ್ತಿಗಳನ್ನ ತಯಾರು ಮಾಡಕ್ಕಾಗಲ್ಲ. ಈಗ ನೀವು ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ರಿ ಅಂದ್ರೆ ಕೊಲೆ ಸುಲಿಗೆಗಳು ಜಾಸ್ತಿ ಆಗಿದೆ, ಆಮೇಲಿಂದ ಎಲ್ಲೆಲ್ಲಿ ನೋಡಿದ್ರು ಅಶಾಂತಿ, ಮಕ್ಕಳಲ್ಲಿ ಒಂಥರ ಕಿರಿಕಿರಿ ಮನೋಭಾವನೆ, ಆಮೇಲೆ ಒಂದು ಫೋನ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆಗಳು, ಇದೆಲ್ಲ ಯಾಕಾಗ್ತಾ ಇದೆ ಅಂದ್ರೆ ಆ ಮಗುಗೂ ಚಿತ್ತ ಅಂದ್ರೆ ಏನು ಗೊತ್ತಿಲ್ಲ, ಆ ಮಗುವನ್ನ ಹಡದಂತ ತಾಯಿ ತಂದೆಗಳಿಗೂ ಗೊತ್ತಿಲ್ಲ, ಇನ್ನು ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರಿಗೂ ಗೊತ್ತಿಲ್ಲ. ಯಾಕೆ ಒಮ್ಗೆ ಈಗ ಶಾಲೆಗಳು ಜಾಸ್ತಿ ಆದವು, ಜನಸಂಖ್ಯೆ ಜಾಸ್ತಿ ಆಯ್ತು, ಆವಾಗ ಇದೆಲ್ಲ ಹೇಳ್ಕೊಡಕ್ಕಾಗದೇ ಇಲ್ಲ. ಆದ್ರಿಂದ ಮೊದಲು ನಾವು ಚಿತ್ತವನ್ನ ತಯಾರು ಮಾಡತಕ್ಕಂಥದ್ದು, ಆ ಚಿತ್ತದಲ್ಲಿ ಸುಸಂಸ್ಕಾರಗಳಿದ್ರೆ ಪ್ರೋತ್ಸಾಹ ಕೊಡಬೇಕು, ಕುಸಂಸ್ಕಾರಗಳಿದ್ರೆ ಅದನ್ನ ಬಿಡಿಸಬೇಕು. ಅದಕ್ಕೆ ಪ್ರಯತ್ನ ಎಲ್ಲಿಂದ ನಡೀಬೇಕಪ್ಪ ಅಂದ್ರೆ ಅದು ಕೇವಲ ಪುಸ್ತಕದಿಂದ ಆಗಲ್ಲ,
1: ಹೌದು,
0: ಅಥವಾ ಕೇವಲ ಲೌಕಿಕ ಶಿಕ್ಷಣದಿಂದ ಆಗಲ್ಲ. ಅದಕ್ಕೆ ಮಹರ್ಷಿ ಅರವಿಂದರ ಆಶ್ರಮದಲ್ಲಿ ಈ ಶಿಕ್ಷಣವನ್ನು ಕೊಡ್ತಾರೆ, ಅಂದ್ರೆ ಧ್ಯಾನ ಮಾಡೋದನ್ನ ಕಲಿಸೋದು. ಧ್ಯಾನ ಮಾಡುವಾಗ ಸ್ವಲ್ಪ ಸಮಾಧಾನ ಒಂದ್ ಮಗುವಿಗೆ ಕೂತ್ಕೊಳ್ಳೋದು ಕಲಿಸ್ತಾರೆ. ಆಮೇಲೆ ಆ ಮಗುವನ್ನ ಗಮನಿಸಬೇಕು, ಆ ಮಗುವಿನ ಚಿತ್ತ ಯಾವ ತರ ಕೆಲಸ ಮಾಡ್ತಾ ಇದೆ, ಆ ಮಗುವಿಗೆ ಏನ್ ತೊಂದರೆ ಆಗ್ತಾ ಇದೆ, ಅದನ್ನ ನಾವು ಹೇಗೆ ಬಗೆಹರಿಸಬೇಕು. ಇದನ್ನ ಶಿಕ್ಷಕರಿಗಿಂತ ಹೆಚ್ಚಾಗಿ ತಾಯಿ ತಂದೆಗಳೇ ಮಾಡಬೇಕು. 3 ವರ್ಷದಲ್ಲಿ ಕಲಿತ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ಬಿಟ್ಟು, ಆ 3 ವರ್ಷದ ತನಕ ಶಾಲೆಗೆ ಹೋಗೋದೇ ಇಲ್ಲ ಮಗು. ಆದ್ರಿಂದ ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಾಗಿನಿಂದನು ಒಳ್ಳೆ ಚಿತ್ತ ಬರಬೇಕಾದ್ರೆ ಅಲ್ಲಿಂದ ಶುರು ಮಾಡಬೇಕಾಗತ್ತೆ. ತನ್ನ ಮಗು ಏನಾಗಬೇಕು ಅನ್ನೋದನ್ನ ತಾಯಿ ನಿರ್ಣಯಿಸಬೇಕು ಅನ್ನೋದಾದ್ರೆ ಅಂತ ಸಂಸ್ಕಾರವನ್ನ ಆಕೆ ತಾನು ಮೊದಲು ಪಡ್ಕೋಬೇಕಾಗತ್ತೆ. ಓದ್ಬೇಕು, ಚಿಂತನೆ ಮಾಡಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಅದು ಭ್ರೂಣದ ಮೇಲೆ ಪರಿಣಾಮ ಮಾಡುತ್ತೆ. ಅಲ್ಲಿಂದ ಶುರುವಾಗಬೇಕು, ಚಿತ್ತದ ತರಬೇತಿ ಇದೆ, ಅಲ್ಲಿಂದ ಶುರುವಾಗಬೇಕು. ಚಿತ್ತ ಆದ್ಮೇಲೆ ಚಿತ್ತ ವೃತ್ತಿಗಳು ಅಂತ ಬರುತ್ತೆ, ಅದನ್ನ ನಾನು ಈ ಪತಂಜಲಿ ಋಷಿಗಳ ಅನುಸಾರವಾಗಿ ಹೇಳ್ತೀನಿ. ಅಂದ್ರೆ ಅವರು ಚಿತ್ತವೃತ್ತಿಗಳನ್ನು ಗುರುತಿಸಿದ್ದಾರೆ, ಮುಖ್ಯವಾಗಿ 5 ವೃತ್ತಿಗಳನ್ನು ಗುರುತಿಸ್ತಾರೆ ಮೇಡಮ್ ಅವರು. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ, ಇವು ವೃತ್ತಿಗಳು ಎಲ್ಲರಿಗೂ ಇರ್ತವೆ ಇವು. ಮತ್ತು 5 ವೃತ್ತಿಗಳು 1000 ವೃತ್ತಿಗಳಾಗಿ ಪರಿವರ್ತನೆ ಆಗ್ತವೆ. ಚಿತ್ತ ವೃತ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ, ಅವು ಯಾವ್ಯಾವು ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವರಿಗೂ ಶರಣು ಶರಣ.
1: ಕೇಳಿದ್ರೆಲ್ಲ ಕೇಳುವರೆ, ನಾವು ಸುಸಂಸ್ಕಾರವನ್ನ ಬೆಳೆಸ್ಕೊಳ್ಬೇಕು, ಆ ನಿಟ್ಟಿನೊಳಗ ನಮ್ಮ ಪ್ರಯತ್ನ ಇರಬೇಕು ಅನ್ನೋದನ್ನ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ಮತ್ತಷ್ಟು ವಿಚಾರಗಳನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣಂತೆ. ಸ್ವಾಮೀಜಿಯವರಿಗೆ ನಮಸ್ಕಾರ. ಕೇಳುವರೆ ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನುಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
3: ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ.

0: ಜ್ಞಾನಾಮೃತ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರುಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
2: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
3: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
2: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್,
3: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
2: 9448100282 ಮತ್ತು
3: 8073979683.
2: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
3: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಶ್ರೋತೃಬಾಂಧವರೇ, ಇಂದು ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 7:15 ಹಾಗೂ ಮಧ್ಯಾಹ್ನ 2:40 ಭಾವಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 7:45. 8:30 ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯಲ್ಲಿ ಪರಿಸರ ಮತ್ತು ಆರೋಗ್ಯ ಈ ವಿಷಯ ಕುರಿತು ಡಾಕ್ಟರ್ ಚಿದಾನಂದ ರಾಮನ್ ಗೌಡರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 8:45 ಕಾವ್ಯಧಾರೆ ಪ್ರೊಫೆಸರ್ ಬಿಆರ್ ಪೊಲೀಸ್ ಪಾಟೀಲ್ ಅವರಿಂದ ಕವಿತಾ ವಾಚನ ಕೇಳುವಿರಿ. 9:05 ಬಿಆರ್ ಛಾಯಾ ಅವರು ಹಾಡಿರುವ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಹಲೋ ನಂದನ ನೇರ ಫೋನಿನ್ ಕಾರ್ಯಕ್ರಮ 9:30. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:45 ಜನಪದ ಸಂಗೀತ ಕಾರ್ಯಕ್ರಮ. ಕೇಳುಗೆಳತಿ ನೇರ ಫೋನಿನ್ ಕಾರ್ಯಕ್ರಮ 11:00 ಪ್ರಸಾರವಾಗುವುದು. ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. 11:30 ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನವನ್ನು ಆಲಿಸಬಹುದು.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸುಶ್ರಾವ್ಯಾಜೆ ಐತಾಳ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಅಟಲ್ ಪೆನ್ಷನ್ ಯೋಜನೆ ಕುರಿತ ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಹಾಗೂ ಸಂಜೆಯ ಕೃಷಿರಂಗದಲ್ಲಿ ಇಂಗಳಗಿಯ ಭೀಮಪ್ಪ ಯಲ್ಲಪ್ಪ ಕಂಬಳಿ ಹಾಗೂ ಮೇಳದವರಿಂದ ದೊಡ್ಡಾಟದ ಪದ. ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ 1:30. ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ ರಾಮನಗೌಡ ಊದಗೌಡ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. 7:45 ಅರುಣ್ ದಾತೆ ಅವರು ಹಾಡಿರುವ ಮರಾಠಿ ಹಾಡುಗಳನ್ನು ಕೇಳುವಿರಿ.

ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ. ಸಮಯ ಪ್ರಜ್ಞೆ ಕುರಿತು ಮಾತನಾಡುತ್ತಾರೆ ಚಂದನ್ ಶೆಣೈ. ನಂತರ ಎಂಡಿ ಪಲ್ಲವಿ ಅವರು ಹಾಡಿರುವ ಭಾವಗೀತೆಯನ್ನ ಕೇಳುತ್ತೀರಿ. ಪಾರ್ಲಿಮೆಂಟ್ ರಿವ್ಯೂ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 8:15. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. 10:00 ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರವನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಕೇಳುಗರೆ, ಇದುವರೆಗೆ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಆಕಾಶವಾಣಿ ಧಾರವಾಡ. ಸಮಯ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: देशस्य मनीला नगरे आयोजितस्य क्वाड देशानां विदेशमन्त्रिणाम् उपवेशनस्य अन्तराले कनाडादेशस्य विदेशमन्त्रिणा अनीता आनन्द इत्यनया सह मेलनम् अकरोत्। असौ सामाजिक संचार पटले प्रकाशिते एकस्मिन् सन्देशे अवदत् यत् भारत कनाडा देशयोः मध्ये सहकार्यं निरन्तरं सुदृढं भवति। असौ एतदपि उक्तवान् यत् उभय देशयोः प्रधानमन्त्रिभ्यां निर्धारित लक्ष्याणां सिद्धि विषये वार्ता जाता। उत्तर मेसिडोनिया देशस्य राष्ट्रपति पदासीना गोर्दाना सल्जानोस्का दावकोवा इत्येषा अवदत् यत् विश्वस्य बृहत्तम लोकतन्त्रस्य भारतस्य राष्ट्रपतिः एका महिला अस्ति इति गौरवस्य विषयः अस्ति। सा एतदपि अवदत् यत् राष्ट्रपति पदासीनया द्रौपदी मुर्मू इत्यनया सह मेलनानन्तरं सा अतिप्रभाविता जाता तथा महिलाः विश्वे परिवर्तनम् आनेतुं समर्थाः सन्ति इति तया एतदपि अनुभूतम्। अद्य राष्ट्रिय प्रसारण दिवसः आचर्यते। अस्मिन्नेव दिवसे 27-1900 वर्षे इण्डियन् ब्रॉडकास्टिंग कम्पनी इत्यस्य संस्थानस्य अन्तर्गते बॉम्बे केन्द्रात् देशस्य प्रथमं रेडियो प्रसारणं जातम्। 37-1900 वर्षे जून मासस्य अष्टमे दिने इण्डियन् स्टेट् ब्रॉडकास्टिंग सर्विस इत्यस्य नाम परिवर्त्य ऑल इण्डिया रेडियो इति नाम स्थापितम्। अयं दिवसः भारतस्य विकासे शिक्षा प्रसारे तथा सांस्कृतिक रिक्थस्य संरक्षणे प्रसारणस्य महत्वपूर्णां भूमिकां प्रकाशयति इति वार्ताः।
1: आकाशवाणीय धारवाड केन्द्रविदु
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
8: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
7: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
8: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕ

0: ನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದರು. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ 8 ತಾಲೂಕುಗಳ ಪೈಕಿ 6 ತಾಲೂಕುಗಳಲ್ಲಿ ಮಳೆಯ ಕೊರತೆ ಹೆಚ್ಚಾಗಿದೆ. ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಆಗಸ್ಟ್ 15ರ ನಂತರ ನಿರ್ಧರಿಸಲಾಗುವುದು ಎಂದರು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಕೊರೆದಿರುವ ಕೊಳವೆ ಬಾವಿಗಳಿಗೆ ಕೂಡಲೇ ಪಂಪ್ ಮೋಟರ್ ಅಳವಡಿಸಬೇಕು. ಜಿಲ್ಲೆಯಲ್ಲಿರುವ 165 ಮಳೆ ಮಾಪನ ಕೇಂದ್ರಗಳ ಪೈಕಿ 105 ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಸಕ್ರಿಯವಾಗಿರದ 60 ಕೇಂದ್ರಗಳನ್ನು ಸಕ್ರಿಯಗೊಳಿಸಲು ಕ್ರಮ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವರು ಸೂಚಿಸಿದರು. ಪ್ರಸಕ್ತ ವರ್ಷದ ಸಂಕಷ್ಟದ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಯಾವುದೇ ಹೆಚ್ಚಿನ ನೀರನ್ನು ಹರಿಸುವ ಅಗತ್ಯವಿಲ್ಲ ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ನವದೆಹಲಿಯಲ್ಲಿ ನಡೆದ ಪ್ರಾಧಿಕಾರದ ಉನ್ನತ ಮಟ್ಟದ ಜಂಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಮೀಸಲಿಡಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಕೆ ಮಾಡಬಾರದು ಎಂದು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಿಗೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿರುವ ಎಲ್ ನೀನೋ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಉಂಟಾಗಬಹುದಾದ ತಾಪಮಾನ ಏರಿಕೆ ಹಾಗೂ ಬರದ ಪರಿಸ್ಥಿತಿ ಎದುರಿಸಲು ರಾಜ್ಯ

0: ಸರ್ಕಾರ ಸಮಗ್ರ ಮತ್ತು ದೂರದೃಷ್ಟಿಯ ಕಾರ್ಯತಂತ್ರ ರೂಪಿಸಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಮಳೆ ಕ್ಷೀಣಿಸಿ ಬರದ ಭೀತಿ ಎದುರಾಗಿದ್ದು, ಕಾರ್ಯತಂತ್ರದ ಭಾಗವಾಗಿ ಬೋರ್ವೆಲ್ ಮರುಪೂರಣ, ಅಂತರ್ಜಲ ರಕ್ಷಣೆ, ಡಿಜಿಟಲ್ ನೋಂದಣಿ, ರಾಜ್ಯದಲ್ಲಿರುವ ಸುಮಾರು 37 ಲಕ್ಷ ಬೋರ್ವೆಲ್ಗಳ ಸಮಗ್ರ ಮಾಹಿತಿಯನ್ನು ಕೆಎಸ್ಆರ್ಎಸ್ ಎಸಿಯ ಕೆಜಿಐಎಸ್ ಪೋರ್ಟಲ್ನಲ್ಲಿ ದಾಖಲಿಸಲಾಗುತ್ತಿದೆ ಎಂದಿದ್ದಾರೆ. ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹಣೆ, ವಿವಿಧ ಚೆಕ್ ಡ್ಯಾಂಗಳ ನಿರ್ಮಾಣ ಹಾಗೂ ಸಾಂಪ್ರದಾಯಿಕ ನೀರಿನ ಮೂಲಗಳ ಪುನರುಜ್ಜೀವನ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮಳೆ ಅಭಾವದಿಂದ ಉಂಟಾಗುವ ನಷ್ಟ ತಪ್ಪಿಸಲು ಕಡಿಮೆ ನೀರು ಬಳಸುವ ಮತ್ತು ತೀವ್ರ ಶಾಖ ತಡೆಯಬಲ್ಲ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಸರ್ಕಾರ ಉತ್ತೇಜನ ನೀಡುತ್ತದೆ. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಡಾ. ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದ್ದು, ಈಗಾಗಲೇ ಶೇಕಡ 99.17% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ. ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 16,21,850 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡ 99.99% ಗುರಿ ಸಾಧಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,64,535 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, ಶೇಕಡ 65.63% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಗಣತಿ ನಮೂನೆ ವಿತರಣೆ ಹಾಗೂ ಗಣಕೀಕರಣ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಮತದಾರರ ಪಟ್ಟಿಯ ಪಾರದರ್ಶಕ ತಯಾರಿಕೆಗೆ ಪ್ರಮುಖ ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಮನವಿ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇದುವರೆಗೆ 9,02,947 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 6,96,973 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ದೇಶದ ಮೊದಲ ರೇಡಿಯೋ ಪ್ರಸಾರದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಖಾಸಗಿ ಭಾರತೀಯ ಪ್ರಸಾರ ಕಂಪನಿಯಡಿ ಮುಂಬೈ ಕೇಂದ್ರದಿಂದ ದೇಶದ ಐತಿಹಾಸಿಕ ಮೊದಲ ರೇಡಿಯೋ ಪ್ರಸಾರವನ್ನು ಇಂದು ಸ್ಮರಿಸಲಾಗುತ್ತದೆ. ದೇಶದಲ್ಲಿ ಸಂಘಟಿತ ರೇಡಿಯೋ ಪ್ರಸಾರದ ಆರಂಭ ಸಾರ್ವಜನಿಕರನ್ನು ಸಂಪರ್ಕಿಸುವ, ಶಿಕ್ಷಣ ನೀಡುವ ಮತ್ತು ಮನರಂಜನೆ ನೀಡುವಲ್ಲಿ ರೇಡಿಯೋ, ದೂರದರ್ಶನ ಮತ್ತು ಡಿಜಿಟಲ್ ಪ್ರಸಾರ ಮಾಧ್ಯಮಗಳು ವಹಿಸುವ ಪ್ರಮುಖ ಪಾತ್ರವನ್ನು ಈ ಸಂದರ್ಭದಲ್ಲಿ ಸಂಭ್ರಮಿಸಲಾಗುತ್ತದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಇದೇ 26 ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಮಾರಂಭ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಬೆಳಗ್ಗೆ 8:45 ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರು, ಅತಿಥಿಗಳು ಹಾಗೂ ಆಹ್ವಾನಿತರ ವಾಹನಗಳ ನಿಲುಗಡೆಗಾಗಿ ನೆಹರು ತಾರಾಲಯದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಾರಂಭಕ್ಕೆ ಬರುವ ಎಲ್ಲ ನಾಗರಿಕರು ಹಾಗೂ ಅತಿಥಿಗಳು ಬೆಳಗ್ಗೆ 8:45 ಒಳಗೆ ಆಗಮಿಸಬೇಕು ಎಂದು ಇಲಾಖೆ ನಿರ್ದೇಶಕ ಫ್ಲೈಟ್ ಲೆಫ್ಟಿನೆಂಟ್ MS ಲೋಲಾಕ್ಷ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಹೈನುಗಾರರ ಆರ್ಥಿಕ ಸಬಲೀಕರಣ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಕೋಮುಲ್ ರೈತಸ್ನೇಹಿ ಯೋಜನೆಗಳನ್ನು ರೂಪಿಸಿದೆ. ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ರೈತಸ್ನೇಹಿ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ

ಉಮುಲ್ ವತಿಯಿಂದ ಎಮ್ಮೆ ಸಾಕಾಣಿಕೆ ಪ್ರೋತ್ಸಾಹಿಸಲು ಅರ್ಎಫ್ ಹಾಲು ಉತ್ಪಾದಕರಿಗೆ ಪ್ರತಿ ಎಮ್ಮೆ ಖರೀದಿಗೆ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು ವರ್ಷಕ್ಕೆ 1,000 ಎಮ್ಮೆಗಳಂತೆ ಒಟ್ಟು 3 ಕೋಟಿ ರೂಪಾಯಿ ಸಹಾಯಧನ ತಲುಪಲಿದೆ. ಮುಂದಿನ 5 ವರ್ಷಗಳಲ್ಲಿ ಒಟ್ಟು 15 ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದೆ. ಹಸಿರು ಮೇವು ಬೆಳೆಯುವುದನ್ನು ಉತ್ತೇಜಿಸಲು ನೀಡುತ್ತಿದ್ದ ಎಕರೆಗೆ 1,000 ರೂಪಾಯಿ ಪ್ರೋತ್ಸಾಹಧನವನ್ನು 3,000 ಹೆಚ್ಚಿಸಲಾಗಿದೆ. ಸೈಲೇಜ್ ನಿರ್ಮಾಣಕ್ಕೆ ನೀಡುತ್ತಿದ್ದ ಸಹಾಯಧನವನ್ನು 20,000 25,000 ಹಾಗೂ ಅಜೋಲ್ ತೊಟ್ಟಿ ನಿರ್ಮಾಣದ ಸಹಾಯಧನವನ್ನು 3,000 ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಮರವೊಂದು ಶಾಲಾ ಬಸ್ ಮೇಲೆ ಉರುಳಿ ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಮೃತಪಟ್ಟು ಇನ್ನೂ ಕೆಲ ಮಕ್ಕಳು ಗಾಯಗೊಂಡಿರುವ ದುರ್ಘಟನೆ ನಡೆದಿದೆ. ಘಟನೆಯ ಕುರಿತು ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತನಾಡಿದ್ದು, ಮೃತ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಹಾಗೂ ಗಾಯಗೊಂಡ ಮಕ್ಕಳಿಗೆ ಅಗತ್ಯ ಚಿಕಿತ್ಸೆಯ ವ್ಯವಸ್ಥೆ

0: ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಮೃತಪಟ್ಟು ಇನ್ನೂ ಕೆಲ ಮಕ್ಕಳು ಗಾಯಗೊಂಡಿರುವ ದುರ್ಘಟನೆ ನಡೆದಿದೆ. ಘಟನೆಯ ಕುರಿತು ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತನಾಡಿದ್ದು, ಮೃತ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಹಾಗೂ ಗಾಯಗೊಂಡ ಮಕ್ಕಳಿಗೆ ಅಗತ್ಯ ಚಿಕಿತ್ಸೆಯ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೃತ ಬಾಲಕಿಯ ಕುಟುಂಬದ ದುಃಖದಲ್ಲಿ ಸರ್ಕಾರ ಭಾಗಿಯಾಗಿದೆ. ಗಾಯಗೊಂಡಿರುವ ಮಕ್ಕಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದುಃಖದ ಗಳಿಗೆಯಲ್ಲಿ ನಮ್ಮ ಸರ್ಕಾರ ನೊಂದ ಕುಟುಂಬಗಳೊಂದಿಗೆ ನಿಲ್ಲಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ ಭರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ಏನು
1: ಬಂದ ಬಿಟ್ಲು ಮಂಜುಳ?
0: ಅಲ್ಲ ಬಂದ ಬಿಟ್ಲು ಅನ್ಲಕತ್ತಿ ನೀನು. ನಾ ಬಂದ್ ಎಷ್ಟೊತ್ತಾತು ಅಲ್ಲಿ ನಿಂತ್ಕೊಂಡು ನಾನು ಈ ಹಸಿರು ಗಿಡದ ಕೆಳಗೆ ಹಸಿರು ಸೀರೆ ಉಟ್ಟು ಕೆಂಪು ಕುಪ್ಪುಸ ತೊಟ್ಟು ಕೆಂಪು ದಡಿಯ ಈ ಸುಂದರಿ ಯಾರು ಅಂತ ನಾನು ಅಲ್ಲಿಂದನೇ ನಿನ್ನ ಹಾಡನ್ನ ಆನಂದಿಸ್ತಾ ನಿಂತ್ಕೊಂಡಿದ್ದೆ.
1: ನಿನ್ನ ಕಾಂಪ್ಲಿಮೆಂಟ್ಸ್ಗೆ ಧನ್ಯವಾದ ಮಂಜುಳ.
0: ಧನ್ಯವಾದ ಹೇಳಿಕ್ ನಿಂಗೆ ಏನ್ ಕೊರತೆ ಇಲ್ಲ ನೋಡು ಮಾಯ. ಅಲ್ಲ ಅಂದ್ರ ಚುಟು ಚುಟು ಮಳಿ ಶುರು ಆಗ್ಯದ.
1: ಹೌದು,
0: ಈ ಮಳಿಯೊಳಗ ಹಸಿರು ಗಿಡದ ಒಂದು ಧೂಳೆಲ್ಲ ತೊಳೆದು ಹೋಗಿರ್ತಾವ.
1: ಅದಕ್ಕೆ ನೋಡ್ಕೋತ್ ನಿಂತಿದ್ನ್ಯ. ಚನ್ವೀರ್ ಕಣವಿಯವ್ರ ಆ ಹಾಡು ನೆನ್ಪಾತ್ ನೋಡು.
0: ಗೊತ್ತಾತ್ ನನ್ಗ. ಹಂಗಾಗಿ ನೀನು ಗುಣಗುಣಿಸ್ಕೋತ ಈ ಹಸಿರಿನ ಸೌಂದರ್ಯವನ್ನ ಆನಂದಿಸ್ತಾ ಇದ್ದಿ.
1: ನೋಡ ಮಂಜುಳ, ಆ ಹಸಿರು ಭಾವ ಅನ್ನೋದು ಎಷ್ಟು ಸಕಾರಾತ್ಮಕತೆಯನ್ನ ಸೂಚಿಸ್ತದಲ್ಲ. ಹಂಗಾಗಿ ನನಗೆ ಹಸಿರು ನೋಡಿದ ಕೂಡಲೇ ಒಂಥರದ ಹುರುಪು, ಒಂಥರದ ಉತ್ಸಾಹ ಎಲ್ಲ ಬಂದ್ಬಿಡ್ತದೆ ನೋಡು.
0: ಖರೇನದ. ಈಗ ಹಸಿರು ಅಂದ್ರೆ ನೋಡೋದು ಒಂದು ಶಾಂತಿಯ ಸಂಕೇತ, ಹೌದಿಲ್ಲ? ಎಲ್ಲೇ ನೋಡಿ ಎಲ್ಲೇ ಗದ್ದಲ, ಇದು ಒಂಥರ ಮನಸ್ಸು ಬಹಳ ಪ್ರಕ್ಷುಬ್ಧ ಆಗಿ ಹೋಗಿರ್ತದ. ಆವಾಗ ನೀನು ಒಂದು ಸುಂದರವಾದ ಹಸಿರಿನ ವಾತಾವರಣ ನೋಡಿದಿ ಅಂದ್ರೆ ಎಷ್ಟು ಮನಸ್ಸಿಗೆ ಆಹ್ಲಾದ ಉಂಟಾಗ್ತದ ನೋಡು.
1: ಆ ಪ್ರಕೃತಿ ಪರಿಸರ ಅದರೊಳಗೆ ಹೋಗಿ ನಿಂತೆ ಅಂದ್ರ ಮನಸ್ಸಿನ ದುಃಖ ಎಲ್ಲ ಕಡಿಮೆ ಆಗ್ತದ. ಏನೋ ಒಂಥರದ ಚೈತನ್ಯ ನಮ್ಮೊಳಗೆ ಮೂಡಿ ಬರ್ತದೆ.

0: ನಮ್ಮ ಒಂದ್ ಕಾಲಕ್ಕ ನಮ್ಮ ಹುಬ್ಬಳ್ಳಿ ಧಾರವಾಡ ದಾರಿನೂ ಹಂಗ ಇತ್ತು ಮಾಯಾ.
1: ಹೌದು ಹೌದು.
0: ಈಗ ಏನ್ ಗೊತ್ತೇನು, ಅಭಿವೃದ್ಧಿ ನಗರೀಕರಣ ಅನ್ಕೊಂಡು ನಾವು ಹಸಿರಿನಿಂದ ದೂರ ಆಗೇವಿ.
1: ಅದು ನಮ್ದ ತಪ್ಪಲ್ಲೇನ್ ಮಂಜುಳ ಅಲ್ಲ, ನಮ್ಮೆಲ್ಲರಿಗೂ ನಾಲ್ಕು ನಾಲ್ಕು ಮನೆ ಬೇಕು, ನಾಲ್ಕು ನಾಲ್ಕು ಐದೈದು ವಾಹನಗಳ ಬೇಕು. ಹಿಂಗೆಲ್ಲ ಇದ್ದಾಗ ನಾವು ಗಿಡವನ್ನ ಕಡಿತೀವಿ, ಗಿಡ ಕಡದ್ಮೇಲೆ ಅದನ್ನ ಹಚ್ಚೋ ಯೋಚನೆ ಮಾಡುವುದಿಲ್ಲ. ಹಿಂಗಾಗಿ ಬರೀ ಕಾಂಕ್ರೀಟ್ ಕಾಡುಗಳನ್ನ ನಿರ್ಮಿಸ್ತೀವಿ, ಮತ್ ಏನಾಗ್ತದೆ ಹೇಳೋ, ಕಣ್ಣಿಗೆ ಹಸಿರ ಕಾಣಿಸುದಿಲ್ಲ.
0: ಹಂಗಾಗಿ ಎಲ್ಲಿ ಹಸಿರದ ಏನು ಅಂತ ನಾವು ಹುಡ್ಕೊಂಡು ಹೋಗೋ ದಿನ ಬಂದ್ಬಿಟ್ಟದ ಇವತ್.
1: ಹೌದು,
0: ಅದಕ್ಕ ಇವತ್ತು ನೋಡು,
1: ಜೂನ್ ಜುಲೈ ಬಂತಂದ್ರ ಬಹಳ ಖುಷಿ ಆಗ್ತದ. ಮಳಿ ಅಂದ್ರ ನಿನಗ್ ಬಹಳ ಖುಷಿ, ಅದನ್ನ ಹೇಳಿಕತಿ ಹೋದಿಲ್ಲೋ.
0: ಹೌದು, ಯಾಕಂದ್ರ ಮಳೆಗಾಲನೂ ಒಂದ್ ಶುರು ಆಗಿರ್ತದ. ಅದರ ಜೊತೆಗೆ ಪರಿಸರ, ನಮ್ಮ ಪರಿಸರದ ಬಗ್ಗೆ ಪ್ರೀತಿ ಅಕ್ಕರೆ ಇದನ್ನು ತೋರಿಸುವಂತ ತಿಂಗಳು. ಆದ್ರೆ ಜೂನ್ 5ನ್ನ ಮಾತ್ರ ನಾವು ಸಾಂಕೇತಿಕವಾಗಿ ಪರಿಸರ ದಿನ ಅಂತ ಆಚರಿಸಿದ್ರು, ನಮಗೆ ಪರಿಸರದ ಪ್ರೀತಿ ನಿತ್ಯ ನೂತನ.
1: ಗಾಳಿ, ನೀರು, ಮಣ್ಣು, ಸಸ್ಯ ಸಂಕುಲ, ಪಕ್ಷಿ ಸಂಕುಲ ಇದೆಲ್ಲ ಸೇರಿನ ಅಲ್ಲೇನು ನಾವು ಪರಿಸರ ಅಂತ ಕರೆಯೋದು.
0: ಹೌದು,
1: ಈ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕು ನೋಡು. ಅವಾಗಷ್ಟನ್ನ ನಾವು ಈ ಪರಿಸರ ಮಾಲಿನ್ಯದಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಅದ.
0: ಖಂಡಿತ. ಈಗ ನೀವು ಒಂದ ಮಾತು ಹೇಳಿದಿ ನೋಡು, ಬರೀ ಗಿಡ ಕಡಿತಾರ ಅಂತ ನಾನು ಅಂದೆ, ಆದ್ರ ಆ ಗಿಡ ಕಡಿಯುವಿಕೆಯ ಹಿಂದಿರೋ ಕಾರಣಗಳು ನೂರಾರು.
1: ಹೌದು,
0: ಯಾಕಂದ್ರೆ ನಾವ್ ಯಾರು ಇವತ್ತು ನಡೀತಾನೆ ಇಲ್ಲ ನೋಡು. ಒಂದ್ ಕಾಲಕ್ಕೆ ಬರೀ ಬೈಸಿಕಲ್ ಮೇಲೆ ಜನ ಓಡಾಡ್ತಿದ್ರು ಮಾಯ, ರಸ್ತೆ ಮೇಲೆ ಸೈಕಲ್ಗಳು ಕಾಣ್ತಿದ್ವು.
1: ಹೌದು,
0: ಹೌದಿಲ್ಲ? ಇತ್ತೀಚೆಗೆ ನಾವು ಬೈಸಿಕಲ್ ದಿನವನ್ನು ಕೂಡ ನಾವು
1: ಆಚರಿಸಿದ್ವಿ.
0: ಈ ಸೈಕಲ್ ಜಾಥಾಗಳು, ಸೈಕಲ್ ಮೇಲೆ ಒಂದು ಪರ್ಯಟನೆ ಮಾಡೋದು, ಸೈಕ್ಲಿಂಗ್ ಅಂದ್ರೆ ಅದೊಂದು ನಮ್ಮ ದೇಹಕ್ಕೆ ಕಸರತ್ತು.
1: ಹೌದು, ಆಮೇಲೆ ಬಹಳ ಮುಖ್ಯವಾದ ಮಾತು ಅಂತಂದ್ರ, ಪರಿಸರಕ್ಕೇನು ಹಾನಿ ಮಾಡುವುದಿಲ್ಲ. ಆಮೇಲೆ ನೋಡು, ನಾವು ಸಣ್ಣವರಿದ್ದಾಗ ಒಂದು ನಾಲ್ಕನೆತ್ತ ಐದನೆತ್ತ ಬಂದ್ವಿ ಅಂತ ಅಂದ ಕೂಡ್ಲೆನ ನಮ್ಮೆಲ್ಲರಿಗೆ ಸೈಕಲ್ ಹೊಡಿಬೇಕು ಅಂತನೋ ಹುಚ್ಚು ನೋಡು.
0: ನೆನಪದನೋ ಇಲ್ಲ ಗೊತ್ತಿಲ್ಲ, ನನಗಂತೂ ನೆನಪದ ನೋಡು. ಆ ಓಣಿ ಒಳಗ ಮೂಲ್ಯಾಗ ಸೈಕಲ್ ಪಂಚರ್ ತೆಗಿತಿದ್ರು ನೋಡು, ಅಲ್ಲೇ ಬಾಡಿಗೆ ಸೈಕಲ್ ಇಟ್ಟಿರ್ತಿದ್ರು. ಅದು ತಾಸಿಗೆ 1 ರೂಪಾಯಿ ಆಗಿನ ಕಾಲಕ್ಕೆ ಮಾಯ.
1: ಹೌದು,
0: ಆ 1 ರೂಪಾಯಿ ಜೋಡಿಸ್ಕೊಂಡು ಹೋಗಿ ಅವನಿಗೆ ಕೊಟ್ಟು ಬಾಡಿಗೆ ಸೈಕಲ್ ತಂದು ಅರ್ಧ ತಾಸು ನಾನು ಅರ್ಧ ತಾಸು ನೀನು ಅಂತ ಹೊಡೆದ್ ಏನ್ ಮಜ್ಜಾ ಮಾಡ್ತಿದ್ವಲ್ಲ ಆ ದಿನ, ಎಷ್ಟು ಮಧುರ.
1: ಖರೆ, ಅದ್ ನೆನೆಸ್ಕೊಂಡ್ರೆ ನಾ ಅಲ್ಲೇ ಹಿಂದೆ ಹೋಗ್ಬಿಡ್ತೀನಿ ಮಂಜುಳಾನ.
0: ಹೌದು ಹೌದು, ಮತ್ತದ್ರ ಡಬಲ್ ರೈಡಿಂಗ್ ಬೇರೆ ಮಾಡ್ತಿದ್ವಿ.
1: ಹೌದು,
0: ಹೌದಿಲ್ಲ?
1: ಹಿಂದೆ ಕುಡಿಸ್ಕೊಂಡು ಹಿಂಗ ಹಿಂಗ ಡಾನ್ಸ್ ಮಾಡ್ಕೋತ ಹೋದ್ರ ದಾರಿ ಒಳಗ ಆ ಕಡೆ ಈ ಕಡೆ ಮತ್ತ ದೊಡ್ಡ ದೊಡ್ಡ ಮರಗಳು, ಆಮೇಲೆ ಒಂದ್ ರೀತಿ ಒಳಗ ಆಹ್ಲಾದಕರ ವಾತಾವರಣ. ಯಾಕಂದ್ರ ಆ ಮರದಿಂದ ಬರುವಂತಹ ಗಾಳಿ, ಮರದೊಳಗ ಕೂತಂತಹ ಪಕ್ಷಿಗಳು, ಅವುಗಳ ಕಲರವ, ಇಂಚರ, ಒಂದ್ ರೀತಿ ವಾತಾವರಣನ ಬಹಳ ಖುಷಿ ಆನಂದದಾಯಕ.
0: ಅದ ನೋಡು ಮಯಾ, ನೀನು ಆ ದಿನ ಕಳೆದು ಇವತ್ತಿನ ದಿನಗಳನ್ನ ನೋಡುವಾಗ ಮನಸ್ಸಿಗೆಲ್ಲೋ ಖೇದ ಬೇಸರ ಅನಿಸ್ತದ. ಆದ್ರೂ ಇವತ್ತು ಪರಿಸರ ಪ್ರಜ್ಞೆ ಮೂಡ್ಲಿಕ್ಕೆ ಹತ್ತದ ಜನರೊಳಗ. ಅಲ್ಲಲ್ಲೇ ನೋಡು, ಮನೆಗೆ ಗಿಡಗಳನ್ನ ನೆಡ್ಲಿಕ್ಕೆ ಹತ್ತಾರ, ಓಣಿ ಒಳಗ ಗಿಡಗಳನ್ನ ನೆಡ್ಲಿಕ್ಕೆ ಹತ್ತಾರ. ಒಂದು ಜಾಗೃತಿಯ ಅರಿವು ಮೂಡ್ತಾ ಅದ, ಆದ್ರೆ ಇನ್ನೂ ಮೂಡಬೇಕು.
1: ಆದ್ರೆ ಈ ನಮ್ಮ ಪ್ರಕೃತಿ ಮಾತೆ ಏನಿದ್ದಾಳಲ್ಲ, ಅಕ್ಕಿಗೆ ನಾವು ಮಾಡುವಂತಹ ಅನ್ಯಾಯ, ಕ್ಷಮೆಯಾಧರಿತ್ರಿ ಅಂತಾರಲ್ಲ, ಕ್ಷಮಿಸ್ತಾಳ ಮಂಜುಳ. ನಾವು ಮಾಡ್ತಾ ಇರುವಂತಹ ಅನ್ಯಾಯವನ್ನ ಒಂದು ಮಟ್ಟಕ್ಕೆ ಅಕ್ಕಿ ಸಹಿಸ್ಕೋತಾಳ. ಆದ್ರೆ ಅತಿ ಆತು ಅಂದ್ರೆ ನೋಡ್ತಿ ಇಲ್ಲೋ, ಸುನಾಮಿ ಒಂದ್ ಕಡೆ ಒಂದ್ ಕಡೆ, ಬರ ಇಂಥವೆಲ್ಲ ನೋಡು, ಪ್ರಕೃತಿ ಒಳಗ ವೈಪರೀತ್ಯಗಳು ಶುರು ಆಗ್ಬಿಡ್ತಾವ.
0: ಹೌದು, ಅಸಮತೋಲನ ಉಂಟಾಗ್ಲಿಕ್ಕೆ ಶುರು ಆಗ್ತದೆ.

ಹಸಿರಿನ ಸೌಂದರ್ಯ ಅಂದಿಯಲ್ಲ ನೀನು. ನನಗೆ ನೋಡು, ನಮ್ಮ ಧಾರವಾಡದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುವಾಗಿನ ದಾರಿ ಕಣ್ಮುಂದೆ ಬರ್ತದ ನೋಡು. ಪಶ್ಚಿಮ ಘಟ್ಟದ ಆ ಕಡೆಗೆ ಈ ಕಡೆಗೆ ಆ ಹಸಿರಿನ ಸೌಂದರ್ಯ ಅಂದ್ರೆ ನಿನಗ ದಾರಿ ಕ್ರಮಿಸಿದ್ದ ಗೊತ್ತಾಗುದಿಲ್ಲ. ಅಷ್ಟು ಸುಂದರವಾದ ವಾತಾವರಣ.

0: ಅದಕ್ಕ ಅಲ್ಲೇನು ಮತ್ತೀಗ ದೂರದ ಹಿಮಾಲಯದೊಳಗ ಹಿಮ ಕರಗಿ ನೀರಾಗಿ ಬರ್ಲಿಕ್ಕೆ ಹತ್ಬಿಟ್ಟದ. ಹಂಗಾಗಿ ಇವತ್ತೇನಂದ್ರ ತನ್ನ ವಿನಾಶದ ದಾರಿಯನ್ನ ತಾನ ತೋಡ್ಕೊಳಿಕತ್ತಾನೇನೋ ಮನುಷ್ಯ ಅಂತ ಅನಿಸ್ತದ.
1: ಮತ್ತೆ ಈಗ ನೋಡು, ಎಲ್ಲಾ ಕಡೆ ಫ್ಯಾಕ್ಟ್ರಿ, ಎಲ್ಲಾ ಕಡೆ ಕಂಪನಿಗಳು, ಅದರಿಂದ ನಾವು ನೀರನ್ನ ಜಲಾಶಯಗಳಿಗೆ ನದಿಗಳಿಗೆ ಬಿಟ್ಟು ಬಿಡ್ತೀವಿ. ಏನಾಗ್ತದ, ಇದರಿಂದ ಜಲಮಾಲಿನ್ಯ ಉಂಟಾಗ್ತದ. ಈಗ ನೋಡು, ಜಲಾಶಯದೊಳಗಿರುವಂತಹ ನದಿಯೊಳಗಿರುವಂತಹ ಪ್ರಾಣಿಗಳು, ಅವುಗಳಿಗೆ ಕೂಡ ವಿಷ ಸೇರ್ಕೊಳ್ಳಿಗತ್ತದ.
0: ಹೌದು,
1: ಎಷ್ಟೋ ಜನರಿಗೆ ಮೀನು ಕೃಷಿ ಅನ್ನೋದು ದೊಡ್ಡ ಕಸುಬು.
0: ಹೌದು, ಅಂದ್ರೆ ಜಲಚರಗಳ ಜೀವಕ್ಕೂ ಕೂಡ ಇವತ್ತು ತ್ರಾಸ ಬಂದದ ಅಂತ ನೀ ಹೇಳ್ತಿ. ಅಷ್ಟೇ ಯಾಕಮ್ಮಯ್ಯ, ಈಗ ನೋಡು, ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಎಷ್ಟು ಬಿಡಬೇಕು ಬಿಡಬೇಕು ಬಿಡಬೇಕು ಅಂದ್ರೂ ನಾವು ಬಿಡ್ತಾ ಇಲ್ಲ. ಎಷ್ಟು ಕಡೆ ನೋಡು, ನಮ್ಮ ಪರಿಸರ

0: ಉತ್ತರವಾದಿಗಳು ಸ್ನೇಹಿತರು ಕರೆ ಗಂಟೆಯನ್ನು ಕೊಟ್ಟ ಕೊಡ್ಲಿಕ್ಕತ್ತಾರೆ, ಏನಂದ್ರೆ ಬಟ್ಟೆ ಚೀಲವನ್ನು ಉಪಯೋಗಿಸ್ರಿ, ಕೈ ಚೀಲ ತೊಗೊಂಡೋಗ್ರಿ, ಕಾಯಿಪಲ್ಲೆ ತರಲಿಕ್ಕೆ, ಹಣ್ಣು ತರಲಿಕ್ಕೆ, ಸಾಮಾನು ತರಲಿಕ್ಕೆ. ನಾವೇನಿಲ್ಲ, ಕೈ ಬೀಸ್ಕೊಂಡು ಹೋಗ್ತೀವಿ ಮತ್ತು ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ಬರ್ತೀವಿ. ಹಿಡ್ಕೊಂಡು ಬಂದಮೇಲೆ ಆ ಪ್ಲಾಸ್ಟಿಕ್ಕು ಕರಗುವುದಿಲ್ಲ.
1: ಹೌದು,
0: ಅದರ ವಿಲೇವಾರಿ ಆದರೂ ಸರಿಯಾಗಿ ಮಾಡ್ತೀವ? ಅದೂ ಮಾಡ್ತಿಲ್ಲ.
1: ಅದನ್ನು ಹೇಳ್ದಂಗ ತ್ಯಾಜ್ಯ ವಿಲೇವಾರಿ ಅನ್ನೋದು ಕೂಡ ಈ ಸಂದರ್ಭದೊಳಗೆ ಬಹಳ ಮುಖ್ಯ.
0: ಹೌದು, ಮತ್ತೆ ಎಲ್ಲಿ ಬೇಕಲ್ಲಿ ನಾವು ಈ ಪದಾರ್ಥಗಳನ್ನು, ಅಂದ್ರೆ ಸ್ವಲ್ಪ ಹಾಳಾಗಿದ ಹಣ್ಣು, ತರಕಾರಿಯ ಸಿಪ್ಪಿ ಇಂಥದನ್ನ ಈ ಪ್ಲಾಸ್ಟಿಕ್ನಾಗ ಹಾಕಿ ಕಂಡು ಕಂಡಲ್ಲಿ ಒಗದಿ ಅಂದ್ರೆ ಆಕಳ ಕರು ಇದನ್ನ ತಿಂತಾವ.
1: ಬಹಳ ಬಹಳ ಬೇಸರ ಆಗ್ತದೆ ಮಂಜುಳ. ಆಕಳುಗಳು ಪಾಪ ಬಾಯಿ ಹಾಕಿರ್ತಾವ, ಅಲ್ಲೆಲ್ಲ ಪ್ಲಾಸ್ಟಿಕ್ ತುಂಬಿರ್ತಾವ. ಎಲ್ಲಿ ಈ ಪ್ಲಾಸ್ಟಿಕ್ ಅದ್ರ ಹೊಟ್ಟ್ಯಾಗ ಹೋಗಿ ಏನೇನು ಉಂಟು ಮಾಡ್ತದ ಅಂತೇಳಿ ಬಹಳ ಕೆಟ್ಟ ಅನಿಸ್ತದೆ ನೋಡಿ.
0: ಹೌದು ಹೌದು, ಅದ ನೋಡು ಮಾಯ, ಒಟ್ಟು ಹಸಿರು ಅಂದ್ರೆ ಕಣ್ಣು ತುಂಬುವಂತ ಬಣ್ಣ, ಮತ್ತೆ ಹಸಿರು ಬಣ್ಣ ಅಂದ್ರೆ ಎಲ್ಲರಿಗೂ ಸೇರ್ತದಲ್ಲಿ.
1: ಖರೆಯದ ಖರೆಯದ, ಆ ಪ್ರಕೃತಿ ಒಳಗ ಒಂದ್ ಇಷ್ಟಿಷ್ಟು ಎತ್ತರ ಗಿಡ ಬೆಳೆದ್ ನಿಂತಿರ್ತಾವ, ಆ ಕಡೆ ನೋಡಿ ನೀನು, ಅದ್ರ ಮ್ಯಾಲೆ ತೇಲಿ ಬರುವಂತಹ ತಂಗಾಳಿ, ಮತ್ತ ಅಲ್ಲಲ್ಲಲ್ಲೇ ಇರುವಂತಹ ಪ್ರಾಣಿ ಪಕ್ಷಿಗಳು ತಮ್ಮದೇ ಆದ ಕೂಗನ್ನ ಹಾಕ್ತಾ ಇರ್ತಾವ. ನೀ ಅಲ್ಲಿ ನಿಂತು ಬಿಟ್ಟೆ ಅಂದ್ರ ಹಾ ಹಾ ಹಾ ಹಾ, ನನ್ನನ್ನ ನಾ ಮರಿತೀನಿ, ನಿನ್ನ ನೀ ಮರಿತಿ.
0: ಹೌದು, ಇದು ಒಂದು ಪ್ರಕೃತಿ ಸೌಂದರ್ಯದ ಕಡೆಗೆ ನಾವು ನಮ್ಮ ಭಾವನೆಗಳನ್ನ ತೊಡ್ಕೊಂಡ್ರೆ, ಇನ್ನೊಂದು ಕಡೆ ನೋಡು, ನಮ್ಮ ಧಾರ್ಮಿಕ ಸಂಪ್ರದಾಯ ಆಚರಣೆ, ಒಂದು ಸಂಸ್ಕಾರ ಪದ್ಧತಿ, ಇದರಲ್ಲೂ ಕೂಡ ಹಸಿರಿಗೆ ತನ್ನದೇ ಆದ ಒಂದು ಪ್ರಾಮುಖ್ಯತೆ. ಅದು ಒಂದು ವಿಶೇಷ ಸುಸಂದರ್ಭದಲ್ಲಿ ಮನೆಯೊಳಗೆ ಶುಭ ಕಾರ್ಯಗಳು ನಡೀತಿರ್ಬೇಕಾದಾಗ ಮಹಿಳೆಯರಿಗೆ ಹಸಿರು ಬಳೆ ಇಡಿಸುವುದು, ಹಸಿರು ಸೀರೆಯನ್ನ ಕೊಡುವುದು, ಒಂದು ಉಡಿ ತುಂಬುವಂತ ಸಂಪ್ರದಾಯ, ದೇವಿಗೆ ಹಸಿರು ಸೀರೆಯನ್ನ ಬಾಗಣವಾಗಿ ಕೊಡುವಂತದ್ದು, ಅಂದ್ರೆ ಇದು ನಮ್ಮ ಜೀವನದೊಳಗೆ ಹಾಸುಹೊಕ್ಕಾಗ್ಬಿಟ್ಟದ್ ನೋಡು.
1: ಖರೆಯದ, ಅಗ್ದಿ ಖರೆ ಮಾತು ಹೇಳದಿ. ಅಷ್ಟೇ ಯಾಕೆ ಮಂಜುಳ, ಮನಿ ಒಳಗ್ ಕಾಲಿಡ್ತೀವಲ್ಲ, ಅಲ್ಲಿ ಕಾಲಿಡೋಕ್ಕಿಂತ ಮುಂಚೆ ಆ ಬಾಗ್ಲಕ್ ಹಾಕಿರ್ತೀವಲ್ಲ ತೋರಣ, ಎಷ್ಟು ಖುಷಿ ಕೊಡ್ತದ, ಅದರಿಂದ ಎಷ್ಟು ಒಳ್ಳೇದಾಗ್ತದ ಅಂತ ಹೇಳ್ತಾರ. ಹಿಂಗ ನೋಡು, ಒಟ್ಟಾರೆ ಹಸಿರು ಭಾವ ಅನ್ನೋದು ಶಾಂತಿ ಸಮೃದ್ಧಿ ಉಲ್ಲಾಸದ ಸಂಕೇತ.

0: ಪರಿಸರದ ಬಗ್ಗೆ ಒಂದಷ್ಟು ಕಾಳಜಿ, ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬೇಕು ಅನ್ನೋದನ್ನ ನಮ್ಮ ಭರವಸೆಯ ಭವಿಷ್ಯ ಅಂತ ಏನದಲ್ಲ ಮಕ್ಕಳೊಳಗ ನಾವು ತುಂಬಿದ್ರ ಅವರಿಗೂ ಕೂಡ ಹುಟ್ಟಿದಾಗಿನಿಂದ ಅದ್ರ ಬಗ್ಗೆ ಹೇಳ್ಕೋತ ಬಂದ್ರೆ ಎಲ್ಲೋ ಒಂದ್ ಕಡೆ ಅರಿವು ಮೂಡಬಹುದೇನೋ ಅಂತ ಅನಿಸ್ತದೆ.
1: ಖಂಡಿತ. ಇನ್ನೊಂದು ಮುಖ್ಯವಾದ ಮಾತು ಹೇಳಿನ ನಿಂಗ, ನಮ್ಮ ಹಿರಿಯರು ಎಲ್ಲ ಮಾತಾಡ್ತಿರ್ತಾರ, ಕೇಳಿ ನೀನು, ಹಣ್ಣೆಲೆ ಹಸಿರೆಲೆ ಅಂತ. ಹಣ್ಣೆಲೆ ಮಾಗಿದ ಎಲೆ, ಜೀವನಾನುಭವವನ್ನ ತುಂಬಿದಂತ ಎಲೆ. ಹಸಿರೆಲೆ ಇನ್ನು ಪಕ್ವವಾಗುವಂತ ಎಲೆ. ಹಂಗಾಗಿ ಹಸಿರು ಅಂದ್ರೆ ಅದೊಂದು ಸೌಂದರ್ಯವನ್ನ ಇಮ್ಮಡಿಸುವಂತದ್ದು, ಎಳೆತನವನ್ನ ಕಾಣುದು, ಸೊಗಸುತನವನ್ನ, ಒಂದು ಜೀವನ ಪ್ರೀತಿ, ಉತ್ಸಾಹ, ಎಲ್ಲ ಒಂದು ಸಕಾರಾತ್ಮಕ ವಿಚಾರಗಳು ಈ ಹಸಿರೆಲೆ ಒಳಗಿರ್ತದೆ ನೋಡು.
0: ಗಿಡ ಮರ ಎಲ್ಲಾನು ಆಗ್ಬಹುದು. ಈಗ ನೋಡು, ನಮ್ಮ ಮನಿ ಒಳಗ ನಮ್ಮ ನಮ್ಮ ಹುಟ್ಟು ಹಬ್ಬಕ್ಕ ಒಂದು ಗಿಡ ನೆಟ್ಟಿವಿ ಅಂತಂದ್ರ ಆ ಗಿಡ ಬೆಳೆದು ದೊಡ್ಡದು ಮರ ಆಗಿ ನಿಲ್ತದ. ನಮ್ಮ ಮಕ್ಕಳಿಗೂ ಈಗ ಅದು ನೆನಪಾಗ್ತದ, ಹಾ ಅವತ್ತ ಹುಟ್ಟಿದ ಹಬ್ಬಕ್ಕ ಒಂದು ಗಿಡ ಹಚ್ಚಿದ್ಲು ಅಮ್ಮ, ನನ್ನ ಹುಟ್ಟಿದ ಹಬ್ಬಕ್ಕೂ ನಾನು ಒಂದು ಗಿಡ ಹಚ್ಚಬೇಕು. ಈ ತರದ ಪದ್ಧತಿಯನ್ನ ನಾವು ಬೆಳೆಸ್ಬೇಕಲ್ಲ.
1: ಖಂಡಿತವಾಗಿಯೂ ಮಾಯ, ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ನಮ್ಮ ಹಸಿರು ಯಾನದ ಒಂದು ಆಶೆಯನ್ನ ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ತಮ್ಮ ಭಾವಯಾನದೊಳಗ ಈ ಗಿಡವನ್ನ ನೆಡತಾರ ಅನ್ನೋ ಆಶಾಭಾವನೆ ನಂದದ.
0: ಯಾಕಂದ್ರೆ ಜೂನ್ 5 ವಿಶ್ವ ಪರಿಸರ ದಿನ ಅಂತ ನಾವು ಸಾಂಕೇತಿಕವಾಗಿ ಆಚರಿಸ್ತೀವಿ. ಹಂಗ್ ನೋಡಿದ್ರೆ ಇದು ನಮ್ದು ನಿತ್ಯೋತ್ಸವ, ನಾವು ದಿನಾಲೂ ಆಚರಿಸಬೇಕಾದಂತಹ ಕ್ರಮ ಇದು. ಆದ್ರೆ ನಾವು ಸಾಕಷ್ಟು ಈ ಬಗ್ಗೆ ಮಾತಾಡೋಣ, ಸಾಕಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ತುಂಬೋಣ, ನಾವಾಗಿಯೇ ಈ ಪರಿಸರದೊಳಗ ನಿಂತು ಪರಿಸರಕ್ಕ ಹಾನಿ ಮಾಡದಂಗ ನೋಡ್ಕೊಳ್ಳೋಣ.
1: ಖಂಡಿತವಾಗಿಯೂ ಈ ಮಾತನ್ನ ನಮ್ಮ ಕೇಳುಗರು ಒಪ್ತಾರ ಅಂತ ಅನ್ಸ್ಕೊಂಡು ಮತ್ತೆ ಮುಂದಿನ ಭಾವಯಾನದೊಳಗ ಭೇಟಿ ಮಾಡೋಣಲ್ಲ.
0: ಹಾ.

0: ಭಾವಯಾನ ಮಾತುಗಳ ಅಲೆಯಲ್ಲಿ ಕವಿಯ ಗಾನ ಇದೆ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
1: ಇದೀಗ ಪ್ರಸಾರವಾದ ಭಾವಯಾನ ಕಾರ್ಯಕ್ರಮದ ಮರುಪ್ರಸಾರವನ್ನು ಇಂದು ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30:05.
2: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
3: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
2: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
3: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
2: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
3: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಗೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಕೇಳುಗರೆ, ಇಂದು ಬೆಳಗ್ಗೆ 8:30 ಆರೋಗ್ಯದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯಲ್ಲಿ ಪರಿಸರ ಮತ್ತು ಆರೋಗ್ಯ ಈ ವಿಷಯ ಕುರಿತು ಡಾ ಚಿದಾನಂದ ರಾಮನ್ ಗೌಡರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 0800. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ: ರಾಜಕೀಯೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವಿಕಸಿತ ಭಾರತ ಗುರಿಗಳ ಕಡೆಗೆ ಗ್ರಾಮೀಣಾಭಿವೃದ್ದಿ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಸಂಬಂಧಿತ ವಲಯಗಳ ಪ್ರಗತಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಕಾರ್ಯದರ್ಶಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರ ಅಗತ್ಯಗಳ ಸುತ್ತ ವಿನ್ಯಾಸಗೊಳಿಸಲಾದ ಸುಧಾರಣೆಗಳು ನಿಜವಾದ ವೇಗವನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಥಪೂರ್ಣ ಪರಿವರ್ತನೆಯನ್ನು ನೀಡಬೇಕು ಎಂದು ಹೇಳಿದರು. ಸುಧಾರಣೆಗಳ ಉದ್ದೇಶವು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು ಮಾತ್ರವಲ್ಲ, ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ದೇಶದ ಪ್ರಯಾಣವನ್ನು ವೇಗಗೊಳಿಸುವುದಾಗಿದೆ ಎಂದು ಹೇಳಿದ್ದಾರೆ. ಕ್ರೀಡೆಗಳ ಅಭಿವೃದ್ದಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಕ್ರೀಡಾ ಪ್ರವಾಸೋದ್ಯಮವು ಪ್ರಮುಖ ಗಮನ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಕ್ರೀಡಾ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಭಾರತ ಪ್ರಮುಖ ಅಂತಾರಾಷ್ಟೀಯ ಕ್ರೀಡಾಕೂಟಗಳನ್ನು ಆಯೋಜಿಸಲು ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕೋಸೋ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೋಲೋಜನ್, ಸೆನೆಟ್ ಅಧ್ಯಕ್ಷೆ ಮೆರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟಿ ಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರೆಂಡೆನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರು ರೊಮೇನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಸಹ ಭೇಟಿ ಮಾಡಲಿದ್ದಾರೆ. ನಂತರ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ರಾಷ್ಟಪತಿಯವರು ಈ ತಿಂಗಳ 19ರಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ 3 ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನು ರಾಜಕೀಯಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ತನಿಖೆಯ ವಿಷಯವಾಗಿದ್ದು ಆಳವಾದ ಚರ್ಚೆಯ ಅಗತ್ಯವಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಸಂಪೂರ್ಣ ಮತ್ತು ಪ್ರಾಮಾಣಿಕ ಚರ್ಚೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಂಸತ್ತಿನಲ್ಲಿ ನೀಟ್ ವಿಷಯದ ಕುರಿತು ಚರ್ಚೆಗೆ ಅವಕಾಶ ಹಾಗೂ ಸಿದ್ದವಾಗಿಯೂ ಇದೆ ಎಂದು ಹೇಳಿದ್ದಾರೆ. ಸಂಸತ್ತು ಈ ವಿಷಯದ ಕುರಿತು ಆಳವಾದ ಚರ್ಚೆ ನಡೆಯಬಹುದಾದಂತಹ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ವಿರೋಧ ಪಕ್ಷಗಳು ಅವಧಿಯನ್ನು ನಿರ್ಧರಿಸಬೇಕು ಮತ್ತು ಪ್ರತಿಯೊಂದು ಅಂಶವನ್ನು ಚರ್ಚಿಸಬೇಕು. ಇದರಿಂದ ಸೂಕ್ತ ನೀತಿ ರೂಪಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಶಾಶ್ವತ ಪರಿಹಾರದತ್ತ ಮುಂದುವರೆಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ತೋತಾಪುರಿ ಮಾವು ಬೆಳೆಗಾರರ ಆದಾಯ ಕುಸಿತ ಮತ್ತು ಮಾರುಕಟ್ಟೆಗಳಲ್ಲಿ ಬೆಳೆ ಇಳಿಕೆ ಕುರಿತು ನಿರಂತರ ದೂರುಗಳು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಕೃಷಿ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ

0: ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತು ನವದೆಹಲಿಯ ಕೃಷಿ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆ ನಡೆಸಿದರು. ಉನ್ನತ ಮಟ್ಟದ ತಜ್ಞ ಸಮಿತಿಯ ವರದಿಯನ್ನು ಆಧರಿಸಿ ತೋತಾಪುರಿ ಮಾವಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಬಲಪಡಿಸುವ ನಿಟ್ಟನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ತಜ್ಞರ ಸಮಿತಿಯು ತೋತಾಪುರಿ ಮಾವು ಬೆಳೆಯುವ ಪ್ರದೇಶಗಳು, ಮಾರುಕಟ್ಟೆಗಳು ಮತ್ತು ಮಾವಿನ ತಿರುಳು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಿತ್ತು. ವರದಿ ಸಿದ್ದಪಡಿಸುವುದರೊಂದಿಗೆ ಈ ವಿಷಯವನ್ನು ಮುಕ್ತಾಯಗೊಳಿಸಲಾಗುವುದಿಲ್ಲ, ನೀತಿ, ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಎಂಬ ಮೂರು ಹಂತಗಳಲ್ಲಿ ಸ್ಪಷ್ಟ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಚ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ದಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಮತ್ತು ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ಉತ್ತಮ ಭವಿಷ್ಯಕ್ಕಾಗಿ ಭಾರತ ಪನಾಮಾ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ರಾಷ್ಟೀಯ ಪ್ರಸಾರ ದಿನ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಾರಂಭವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋಗಾಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ದಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಜರುಗಿತು. ಸಭೆಯಲ್ಲಿ ದೇವಾಲಯದ ನಿರ್ವಹಣೆ, ದೇಣಿಗೆ ವ್ಯವಸ್ಥೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ, ಟ್ರಸ್ಟ್ನ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಧಾರ್ಮಿಕ ಸಮಿತಿಯ ಪುನರ್ರಚನೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಭಕ್ತರ ನಂಬಿಕೆ ಎಂದಿನಂತೆಯೇ ಬಲಿಷ್ಠವಾಗಿದೆ ಮತ್ತು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ಥಿರವಾಗಿ ಮುಂದುವರೆದಿದೆ ಎಂದು ಟ್ರಸ್ಟ್ ಪುನರುಚ್ಚರಿಸಿದೆ. ಅಂತಿಮ ಎಸ್ಐಟಿ ವರದಿ ಇನ್ನೂ ಸ್ವೀಕಾರವಾಗಿಲ್ಲ. ಈ ವಿಷಯದ ಕುರಿತು ಯಾವುದೇ ಚರ್ಚೆ ನಡೆಸಲಾಗಿಲ್ಲ ಎಂದು ಟ್ರಸ್ಟ್ ತಿಳಿಸಿದೆ. ದೇವಾಲಯಕ್ಕೆ ಭಕ್ತರಿಂದ ಸಲ್ಲಿಕೆಯಾಗುತ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಗಳ ಪ್ರಮಾಣ ಮತ್ತು ಶುದ್ದತೆಯನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧೀನದ ಸಂಸ್ಥೆಯಾದ ಮೆಟ್ನ ಸಹಯೋಗದಲ್ಲಿ ಶಾಶ್ವತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪ್ರಸ್ತಾಪಿತ ಒಪ್ಪಂದ ಮತ್ತು ಬ್ಯಾಂಕ್ನ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಲಾಯಿತು. ವಿವಿಧ ಆರೋಪಗಳು ಮತ್ತು ವಿವಾದಗಳ ನಡುವೆಯೂ ಶ್ರೀರಾಮ ಜನ್ಮಭೂಮಿ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಕೋಟ್ಯಂತರ ಭಕ್ತರ ನಂಬಿಕೆ ಎಂದಿನಂತೆಯೇ ಅಚಲವಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಎಬೋಲಾ ಸಾರ್ವಜನಿಕರ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ತಡೆಗಟ್ಟಲು ಕೀನ್ಯಾದ ಸನ್ನದ್ದತೆಯನ್ನು ಬಲಪಡಿಸಲು ಈ ಉದ್ದೇಶದಿಂದ ಭಾರತ ಮೊದಲ ಹಂತದಲ್ಲಿ 4.5 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಹಸ್ತಾಂತರಿಸಿದೆ. ಕೀನ್ಯಾದಲ್ಲಿನ ಭಾರತದ ಹೈಕಮಿಷನರ್ ಡಾ ಆದರ್ಶ್ ಅವರು ಕೀನ್ಯಾದ ಆರೋಗ್ಯ ಸಚಿವ ಅಡೆನ್ ದೂ ಆಲೆ ಅವರಿಗೆ ಈ ವೈದ್ಯಕೀಯ ನೆರವನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು. ಈ ನೆರವಿನಲ್ಲಿ ವೈಯಕ್ತಿಕ ಸುರಕ್ಷತಾ ಕಿಟ್ಗಳು, ಮಾದರಿ ಸಾಗಣೆ ಕಿಟ್ಗಳು, ಇನ್ಫ್ರಾರೆಡ್ ಥರ್ಮೋಮೀಟರ್ಗಳು, ಫೇಸ್ ಶೀಲ್ಡ್, ಭಾರಿ ಸುರಕ್ಷತಾ ಬೂಟ್ ಮತ್ತು ಸೋಂಕು ತಡೆಗೆ ಅಗತ್ಯವಾದ ಇತರೆ ವೈದ್ಯಕೀಯ ಸಾಮಗ್ರಿಗಳು ಸೇರಿವೆ. ಎರಡನೇ ಹಂತದ ವೈದ್ಯಕೀಯ ನೆರವಿನ ಸರಕುಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಕಿನ್ಯಾಗೆ ತಲುಪಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. 1934 ಕಾಮನ್ವೆಲ್ತ್

0: ಕ್ರೀಡಾಕೂಟಕ್ಕೆ ಪದಾರ್ಪಣೆ ಮಾಡಿದ ಭಾರತ ಇದು 19ನೇ ಬಾರಿ ಪಾಲ್ಗೊಳ್ಳುತ್ತಿದೆ. 124 ಸದಸ್ಯರ ಭಾರತ ತಂಡ 8 ಸಾಮಾನ್ಯ ಕ್ರೀಡೆಗಳು ಮತ್ತು 5 ಪ್ಯಾರಾ ಕ್ರೀಡೆಗಳಲ್ಲಿ ಪದಕಕ್ಕಾಗಿ ಸೆಣಸಾಟ ನಡೆಸಲಿದೆ. ಪುರುಷರು ಮತ್ತು ಮಹಿಳೆಯರ ಲಾನ್ಸ್ ಬೌನ್ಸ್ ಸ್ಪರ್ಧೆಗಳ ಮೂಲಕ ಭಾರತದ ಅಭಿಯಾನ ಆರಂಭಗೊಳ್ಳಲಿದೆ. 2022ರಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದ ಭಾರತೀಯ ಲಾನ್ ಬೌನ್ಸ್ ತಂಡ ಈ ಬಾರಿಯೂ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ರಾಜಕೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಇದೀಗ ಕನ್ನಡ ಚಿತ್ರಗೀತೆಗಳು.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ, ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್, CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
1: ನಾಗಚಂದ್ರಿಕಾ ಭಟ್ ಅವರು ಹಾಡಿರುವ ಜೈ ಹಿಂದ್ ಚಿತ್ರದ ಗೀತೆ

0: ಜೀಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಚಿತ್ರಗೀತೆ ಕೇಳುತ್ತಿರುವಿರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರೆ, ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಈ ದಿನ ಡಾಕ್ಟರ್ ಚಿದಾನಂದ್ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ವಿಷಯ ಪರಿಸರ ಮತ್ತು ಆರೋಗ್ಯ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾಪುರ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಬಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ಆತ್ಮೀಯ ಕೇಳುಗರಿಗೆಲ್ಲ ಆರೋಗ್ಯದ ಅಂಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಎಂಥ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ, ನಾವು ವಾಸಿಸುವ ಗಾಳಿ ಕಲುಷಿತ ಆಗ್ಯದ, ಕುಡಿಯೋ ನೀರು ಕಲುಷಿತ ಆಗ್ಯದ, ಜೊತೆಗೆ ನಮ್ಮ ಪರಿಸರ ಕೂಡ ಸ್ವಚ್ಛವಾಗಿಲ್ಲ. ಇಂಥ ಒಂದು ವಾತಾವರಣದಲ್ಲಿ ನಾವು ಇರಬೇಕಾದಾಗ ನಮ್ಮ ಆರೋಗ್ಯದ ಸ್ಥಿತಿಗತಿ ಹೇಗಿರ್ತದೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಒಂದು ಕ್ಷಣ ಗಾಬರಿ ಆಗ್ತದ. ಏನಪ್ಪ, ಎಂಥ ವಾತಾವರಣದೊಳಗೆ ನಾವಿದ್ದೀವಿ? ಕೇಳುಗ್ರೆ, ನಾವ್ ಹೆಂಗಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು, ಅವರು ಎಂಥ ಪರಿಸರದಲ್ಲಿ ಹೇಗೆ ಜೀವನ ಮಾಡ್ತಾರೆ ನಾವು ಯೋಚಿಸೋದು ಅತ್ಯಗತ್ಯ. ನಮ್ಮ ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸೂರ್ಯ, ಗಾಳಿ, ನೀರು ಮತ್ತು ಸ್ವಚ್ಛತೆ, ಇವು ನಮ್ಮ ಆರೋಗ್ಯದ ಮೇಲೆ ಹೇಗೆ ದುಷ್ಪರಿಣಾಮವನ್ನ ಬೀರ್ಲಿಕ್ಕತ್ತಾವ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅನ್ನೋ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಚಿದಾನಂದ ರಾಮನ್ಗೌಡರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಚಿದಾನಂದ ರಾಮನ್ಗೌಡರ್.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್, ನಿಮ್ಮ ಹತ್ರ ಬರುವಂತ ಪೇಷಂಟ್ಗಳು ಹೆಚ್ಚು ಇತ್ತೀಚಿನ ದಿನದೊಳಗೆ ಅಸ್ತಮಾ, ಶ್ವಾಸಕೋಶದ ತೊಂದರೆ, ಉಸಿರಾಟದ ತೊಂದರೆ, ಆಮ್ಲಜನಕದ ಕೊರತೆ ಇಂಥವೆಲ್ಲ ಬಂದಾಗ ನಿಮ್ಮ ಲಕ್ಷ್ಯ ಕೂಡ ಒಂದು ಸಲಕ್ಕೆ ನಮ್ಮ ಪರಿಸರದ ಕಡೆಗೆ ಹೋಗ್ತಿರಬಹುದು. ಈ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ ಹೇಳ್ತೀರಿ?
3: ಮೇಡಮ್, ಪರಿಸರ ಅನ್ನೋದು ನನ್ನ ಪ್ರಕಾರ ಪರಿಸರನೇ ಒಂದು ಎಲ್ಲಕ್ಕಿಂತನೂ ದೊಡ್ಡ ವೈದ್ಯ. ನಾವು ಪರಿಸರ ಚೆನ್ನಾಗಿಟ್ಟರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಇದನ್ನು ನಾವು ತಿಳ್ಕೋಬೇಕು. ತೊಂದರೆ ಏನಾಗಿತ್ತು ಅಂದರೆ ನಾವು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಪರಿಸರ ಚೆನ್ನಾಗಿಟ್ಟರೆ ನಾವು ಆರೋಗ್ಯವಾಗಿರ್ತೇವೆ ಅನ್ನೋದು ನಮಗಿನ್ನು ತಿಳಿದೋ ಗೊತ್ತಿದೆ, ಅಷ್ಟು ನಿರ್ಲಕ್ಷ್ಯ ಆಗಿವೆ ನಾವೀಗ. ಈಗ ಪಾಪ ಮುಂಜಾನೆ ಕಾರ್ಪೊರೇಷನ್ದವರು ಗಾಡಿ ತೊಗೊಂಡು ಮೈಕ್ನಾಗ ಹೇಳ್ಕೊತ ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡಿದ್ರೂ ಮತ್ತೆ ಹೋಗಿ ಹೊರಗಡೆ ಹಾಕ್ತೀವಿ. ನಾವೇನು ತಿಳ್ಕೊಂಡಿವಿ, ನಮ್ಮ ಮನೆ ಅಷ್ಟೇ ಸ್ವಚ್ಛ ಇದ್ರೆ ಆಯಿತು, ನಾವು ಆರಾಮಿರ್ತೀವಿ ಅಂತ ನಾವು ತಿಳ್ಕೊಂಡಿವಿ. ಆದರೆ ನಮ್ಮ ಮನೆ ಅಷ್ಟೇ ಅದ, ನಮ್ಮ ಮನೆ ಸುತ್ತು ಕಡೆ ವಾತಾವರಣ, ನಮ್ಮ ಓಣಿ ವಾತಾವರಣ, ನಮ್ಮ ಊರಿಂದ ಸ್ವಚ್ಛತೆ, ನಮ್ಮ ರಾಜ್ಯದ ಸ್ವಚ್ಛತೆ ಮತ್ತು ನಮ್ಮ ದೇಶದ ಸ್ವಚ್ಛತೆ ಇದ್ರಷ್ಟೇ ನಾವು ಆರಾಮಾಗಿರೋಕ್ಕೆ ಸಾಧ್ಯ. ಇದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ಎಲ್ಲೂ ಹೊಲಸು ಮಾಡಬಾರ್ದು. ನಮ್ಮ ದೇಶನೇ ನಮ್ಮ ಮನೆ, ನಾವಿರೋದೊಂದು ಸಣ್ಣ ಮನೆ, ನಮ್ದು ಮನೆ ಅದ, ನಮ್ಮ ದೇಶನೇ ನಮ್ಮ ಮನೆ ಅನ್ನೋ ಮನೋಸ್ಥಿತಿ ಬರಬೇಕು ನಮಗೆ. ಎಲ್ಲ ಕಸ ಒಯ್ದದ್ದು ಹಾಕ್ತೀವಿ, ಅಲ್ಲಿಂದ ರೋಗಾಣುಗಳು, ಪ್ರಾಣಿಗಳು, ಆಕಳುಗಳು, ದನಗಳು, ನಾಯಿಗಳು, ಬೆಕ್ಕುಗಳು, ಅಲ್ಲಿ ಎಲ್ಲ ಅವು ಹೋಗಿ ಅಲ್ಲಿ ಅವು ಹೊಲಸು ತಿಂತಾವ, ಅವು ಹೊಲಸು ಮಾಡ್ತಾವ, ಮತ್ತು ಅಲ್ಲಿಂದನೇ ಬ್ಯಾಕ್ಟೀರಿಯಾ, ವೈರಸ್, ಏನು ರೋಗಗಳು ಬರಬೇಕು, ಎಲ್ಲ ಅಲ್ಲಿ ಉತ್ಪನ್ನ ಆಗ್ತಾವ, ಹೆಚ್ಚಿಗೆ ಆಗ್ತಾವೆ, ಬೆಳಿತಾವೆ, ವೃದ್ಧಿ ಆಗ್ತಾವ. ನಾವು ಹೋಗಿ ಬೆಳೆದಿರ್ತೇವಲ್ಲ, ನಮ್ಮ ಮನೆಗೆ ಬರ್ತಾವ. ಹಿರಿಯರು ಹೇಳಿದಂಗೆ ಕರ್ಮ ರಿಟರ್ನ್ಸ್. ನಾವು ಏನು ಹೋಗಿ ಹೊಲಸು ಮಾಡಿರ್ತೀವಿ

0: ಬರ್ತೀವಿ ಆ ಹೊಲಸು ನಮಗೆ ನಾವು ಅನುಭವಿಸೋದು ನಮಗೆ ಬರ್ತದೆ ಅದು ಹೇಳಿ. ಅದಕ್ಕೆ ಈ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು ಮೇಡಮ್.
1: ಅದೇ ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಸ್ವಚ್ಛತಾ ಅಭಿಯಾನಕ್ಕೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇವೆ. ಆದಾಗ್ಯೂ ಕೂಡ ನೀವು ಹೇಳಿದಂಗ ಜನರಿಗೆ ತಮಗ ತಾವೇ ಒಂದು ಅರವಳಿಕೆ ಮೂಡಬೇಕು, ನಾ ಸ್ವಚ್ಛ ಇಟ್ಕೊಳ್ಬೇಕು ಅಂತ ಅನ್ನೋದು. ಈಗ ಡಾಕ್ಟರ್, ಇದರ ಜೊತೆಗೆ ನಾವು ಕುಡಿಯುವಂತಹ ನೀರು, ಅದು ಕೂಡ ಇವತ್ತು ನಮಗೆ ಶುದ್ಧ ನೀರು ಸಿಗ್ತಾ ಇಲ್ಲ. ಇದರಿಂದ ಕೂಡ ಹಲವಾರು ರೋಗ ರುಜಿನಗಳು ಮನುಷ್ಯನ ಕಾಡ್ತಾ ಇವೆ.
0: ಹೌದು ಮೇಡಮ್. ಈಗ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದು ಏನು ಹೇಳಿದೆ ಅಂದ್ರೆ ಮೇಡಮ್, ನಮ್ಮ ಭಾರತ ದೇಶದಾಗ ನಾವೆಲ್ಲ ಈಗೇನು ಸ್ವಚ್ಛ ನೀರು ಕುಡಿಯಕತ್ತೇವೆ ಅಂತ ತಿಳ್ಕೊಂಡಿವಲ್ಲ, ಕಾರ್ಪೊರೇಷನ್ದಾಗಿಂದ ಬರೋದು 80% ನೀರು ಕಲುಷಿತ ಇದೆ ಅಂತ. ನಾವು ಅದನ್ನೇ ಸ್ವಚ್ಛ ಸ್ವಚ್ಛ ಅಂತ ಕುಡಿಯಕತ್ತೀವಿ, ಬಟ್ 80% ನೀರು ಕಲುಷಿತ ಇದೆ. ಇದು ಎಲ್ಲರಿಗೂ ಒಮ್ಮಿಂದೊಮ್ಮಿಗೆ ಒಂದೇ ದಿನಕ್ಕೆ ಒಂದೇ ಸರಿ ರೋಗ ತರದಿಕ್ಕಿಲ್ಲ, ಆದರೆ ನಿಧಾನವಾಗಿ ಹಂತ ಹಂತವಾಗಿ ರೋಗಗಳನ್ನು ತೊಗೊಂಬರ್ತೈತಿ, ನಮ್ದು ಇಮ್ಯುನಿಟಿ ಕಡಿಮೆ ಮಾಡ್ತೈತಿ, ಅವಾಗ ಅವಾಗ ನಮಗೆ ರೋಗಗಳನ್ನು ತೊಗೊಂಬರ್ತೈತಿ, ಅದಕ್ಕೆ ನಾವು ಮತ್ತೆ ಔಷಧಗಳು ತೊಗೊಂತೀವಿ, ಮತ್ತೆ ಇಮ್ಯುನಿಟಿ ಕಡಿಮೆ ಆಗ್ತೈತಿ, ಹಿಂಗೆ ಸಫರ್ ಆಗಾಕತ್ತೀವಿ ನಾವು. ಇದು ಯಾರಿಗೂ ಅರಿವಾಗೋದು, ಎಲ್ಲರೂ ಅವ್ರವ್ರ ಮಜಾ ಒಳಗೆ ಅದಾರ.
1: ಅಂದ್ರೆ ಡಾಕ್ಟರ್, ಈಗ ಎಂತ ನೀರು ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ ತಾವು ಹೇಳ್ತೀರಿ?
0: ಆಕ್ಚುಲಿ ಮೇಡಮ್, ನೀರು ಅಂತಂದ್ರೆ ಅದ್ರೊಳಗೆ ನಮಗೆ ಆರೋಗ್ಯಕ್ಕೆ ಬೇಕಾಗಿದ್ದು ಮಿನರಲ್ಸ್ ಅದು ಇರಬೇಕು. ಬಟ್ ಈಗ ನಮಗೆ ಸಿಗುವುದು ಕೆಮಿಕಲ್ ಟ್ರೀಟೆಡ್ ನೀರು, ನೀರು ಸ್ವಚ್ಛ ಮಾಡಿ ಕೊಡ್ಬೇಕಾಗತ್ತೈತಿ, ಫಿಲ್ಟರ್ ಮಾಡಿ ಕ್ಲೋರಿನ್ ಹಾಕಿ ಸ್ಟೋರ್ ಮಾಡಿ ಕೊಡ್ಬೇಕಾಗತ್ತೈತಿ. ಸೊ ಇದು ಇದು ನಮಗೆ ಎಷ್ಟೇ ಚಲೋ ಅಂದ್ರೂ ಇದು ಲಾಂಗ್ ಟರ್ಮ್ ಅಂದ್ರೆ ಜಾಸ್ತಿ ದಿನದೊಳಗೆ ನಿಧಾನವಾಗಿ ನಮ್ಮ ದೇಹಕ್ಕೆ ತೊಂದರೆ ಕೊಟ್ಟೆ ಕೊಡ್ತೈತಿ ಮೇಡಮ್. ಅದಕ್ಕೆ ನಾವು ಫ್ರೆಶ್ ನೀರು, ಮಳೆ ನೀರು ನಾವು ಫಿಲ್ಟರ್ ಮಾಡಿಕೊಂಡು ಕುಡಿದ್ರೆ ಒಳ್ಳೆಯದು,
1: ನೈಸರ್ಗಿಕವಾಗಿದ್ದು ಕುಡಿದು ಒಳ್ಳೇದು, ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಏನು ಇರುವುದಿಲ್ಲ.
0: ಆದ್ರೆ ಈಗ ನಾವು ವಾಯು ಮಾಲಿನ್ಯ ಮಾಡಿದ್ರಿಂದ ಇವನ್ ಮಳೆ ನೀರು ಏನು ಗಾಳಿ ಒಳಗೆ ಬಂದ್ ಹಿಂಗೆ ಕೆಳಗೆ ಬೀಳುತ್ತೆ ಅದು ಮೇಡಮ್, ಅದು ಕಲುಷಿತ ಆಗಿನ ಬರಾಗತೈತಿ. ಅಷ್ಟು ನಾವು ಪರಿಸರವನ್ನ ಕಲುಷಿತ ಮಾಡಿವಿ. ಈಗ ಮಳೆ ನೀರೂ ಸೇಫ್ ಅದು ನಮಗೆ, ಅದನ್ನು ನಾವು ಮತ್ತೆ ಟ್ರೀಟ್ ಮಾಡಿನ ಕುಡಿಬೇಕು, ಕುದಿಸಿ ಅರಿಸಿ ಕುಡಿಬೇಕು. ಆ ಪರಿಸ್ಥಿತಿಗೆ ತಂದಿಟ್ಟೇವೆ ನಾವು ಪರಿಸರನ. ಯಾವ್ದು ಚಲೋ ಅಂತ ನಾವು ಇಟ್ಟಿಲ್ಲ, ಎಲ್ಲ ಹಾಳ ಮಾಡಿವಿ, ಇನ್ನೂ ಹಾಳು ಮಾಡಕತ್ತೀವಿ, ಇನ್ನೂ ಅರಿವಾಗೋದು. ಪರಿಸ್ಥಿತಿ ತುಂಬಾ ಗಂಭೀರ ಇದೆ, ಒಂದಿಷ್ಟು ಫ್ಯಾಕ್ಟ್ಸ್ ಅದಾವ ಅವನ್ನೆಲ್ಲ ನಾನು ಹೇಳ್ತೀನಿ ಆಮೇಲೆ. ಭಯಾನಕ ಭಯಂಕರ ಹೆದರಿಕೆ ಆಗುವಂತ ಫ್ಯಾಕ್ಟ್ಸ್ ಅದಾವ ಮೇಡಮ್. ಅವು ಈಗ ಇದುವರೆಗೂ ಏನಾಗಿದೆ, ಮುಂದೆ ಏನಾಗಬಹುದು ನಾವು ಹಿಂಗ ಹೋದ್ರೆ ಅನ್ನೋ ಒಂದಿಷ್ಟು ಭಯಂಕರ ವಿಜ್ಞಾನಿಗಳು ನಾ ಹೇಳುದು ಅಲ್ಲಿ ಎಲ್ಲ ಸತ್ಯಾಂಶಗಳು ಅದಾವ ಇದ್ರೊಳಗೆ, ಹೇಳ್ತೀನಿ ಮೇಡಮ್.
1: ಈಗ ಅದರ ಜೊತೆಗೆ ಡಾಕ್ಟ್ರೆ, ನಾವು ಸೌರಶಕ್ತಿ, ನಮ್ಮ ಸೂರ್ಯನ ಶಕ್ತಿ ಮುಗಿಯಲಾರದಂತದ್ದು, ಇದರಿಂದ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಈ ಸೋಲಾರ್ ಎನರ್ಜಿಯನ್ನ ಬಳಸ್ಕೋಬಹುದು, ದಿನನಿತ್ಯದ ಬದುಕಿಗೆ ಅದನ್ನೇ ಅವಲಂಬಿಸ್ಕೋಬಹುದು ಅಂತ ಕೂಡ ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಶಕ್ತಿ ಕೂಡ ಮುಗಿದು ಹೋಗ್ತಾ ಇದೆ, ಬೆಲೆ ಕೂಡ ತುಂಬಾ ಆಗ್ತಾ ಇದೆ, ಇದು ನೈಸರ್ಗಿಕವಾಗಿ ಸಿಗೋದ್ರಿಂದ ಇದನ್ನ ಬಳಸಬಹುದು, ಇದು ಆರೋಗ್ಯಕ್ಕೆ ಸೇಫ್ ಅಂತ ಹೇಳ್ತೀರಾ
0: ಮೇಡಮ್? ಸೂರ್ಯಶಕ್ತಿ ಎಲ್ಲದಕ್ಕೂ ಬೇಕೇ ಮೇಡಮ್, ಎಲ್ಲ ಜೀವಾಣುಗಳಿಗೆ, ಪ್ರಾಣಿ ಪಶು ಪಕ್ಷಿ ಭೂಮಿ ಎಲ್ಲ ನಮಗೂ ಎಲ್ಲರಿಗೂ ಸೂರ್ಯನ ಬೆಳಕು ಬೇಕು. ಆದ್ರೆ ಅದು ಯಾವ ಪ್ರಮಾಣದಾಗ ನಮಗೆ ಬೇಕು ಅದ್ರ ಅದಾದ್ರೆ ಅಷ್ಟೇ ಒಳ್ಳೇದು ಮೇಡಮ್.
1: ಈಗ ಅಮೃತ ವಿಷ,
0: ಹಾ ವಿಷ ಅಂತೀವಲ್ಲ ಹಂಗೆ. ಈಗ ಸೂರ್ಯನ ಕಿರಣಗಳು ನಮ್ಮ ಭೂಮಿ ಬರೋಕ್ಕಿಂತ ಮೊದಲಕ್ಕೆ ಮಧ್ಯದಲ್ಲಿ ಓಜೋನ್ ಲೇಯರ್ ಇದೆ ಮೇಡಮ್. ಓಜೋನ್ ಲೇಯರ್ ಅದು ಅಲ್ಟ್ರಾ ವಯೊಲೆಟ್ ರೇಸ್ ಅನ್ನ ಫಿಲ್ಟರ್ ಮಾಡಿ ನಮಗೆ ಕೊಡ್ತೈತಿ. ಅಂದ್ರೆ ಪರಿಸರ ನಮಗೆ ಎಷ್ಟು ಅನುಕೂಲ ಮಾಡಿ ಕೊಟ್ಟೈತಿ ಅನ್ನೋದನ್ನ ನಾವು ಮರ್ತು ಬಿಟ್ಟಿವಿ ಮೇಡಮ್. ಪರಿಸರ ನಮ್ಮ ತಾಯಿ ಅನ್ನೋದನ್ನ ಮರ್ತು ಬಿಟ್ಟಿವಿ. ಎಲ್ಲ ನಮ್ಗೆ ಒಳ್ಳೇದನ್ನ ಮಾಡಿ ಕೊಡತೈತಿ, ನಾವು ಅದನ್ನ ಹಾಳು ಮಾಡಕತ್ತೀವಿ. ಈಗ ಓಜೋನ್ ಲೇಯರ್ ಡ್ಯಾಮೇಜ್ ಆಗಿದೆ, ಈಗ ಡೈರೆಕ್ಟ್ ಅಲ್ಟ್ರಾ ವಯೊಲೆಟ್ ರೇಸ್ ನಮಗೆ ಬಂದು ಮುಟ್ಟಬೇಕಾಗ್ತಾವ. ಈಗ ವರ್ಷ ಸಾವಿರಾರು ಜನ ಹೀಟ್ ಸ್ಟ್ರೋಕ್, ಬರೀ ಬಿಸಿದಾಗ ಅಡ್ಡಾಡಿ ತಲೆ ಒಳಗೆ ರಕ್ತದ ನರಗಳು ಒಡೆದು ತಲೆ ಒಡೆದು ಸಿಡಿದು ಸಾಯ್ತಾವಂತಿದ ಹಂಗ ಸಾವಿರಾರು ಸಾವು ವರ್ಷ ವರ್ಷ ಹೆಚ್ಚಿಗೆ ಹಾಕತ್ತಾವ. ವರ್ಷ ವರ್ಷ ನಮ್ದು ಶಾಖ ಹೆಚ್ಚಿಗೆ ಹಾಕತ್ತೈತಿ. ಪ್ರತಿ ವರ್ಷ ನೋಡ್ರಿ ಮೇಡಮ್, ನೀವು ಈ ವರ್ಷ ಅತಿ ಹೆಚ್ಚು ಶಾಖ ಟೆಂಪರೇಚರ್, ಆಮೇಲೆ ಈ ವರ್ಷ ಹಾಟೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಭಾರತ ದೇಶ. ಈಗ ಮನೆ ಬೇಸಿಗೆಗೆಲ್ಲ ಬಂದಿರ್ತದೆ ಮೇಡಮ್, ಪೂರ ಭಾರತ ದೇಶವನ್ನು ತೋರಿಸಿ ಕೆಂಪು ತೋರಿಸ್ಯಾರ ಅದನ್ನ ಪೂರ ಸೂರ್ಯನ ಬಣ್ಣದ್ದು. ಅಂದ್ರೆ ಭಾರತ ದೇಶ ಹಾಟೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ನಮ್ಮ ಭಾರತ ದೇಶ ಆಗೈತಿ. ಎಷ್ಟೋ ಸಾವುಗಳು ಆಗ್ತಾವ, ಬರೀ ನಾವು ಮನುಷ್ಯರ ಸಾಯುವುದು ಹಾಳಾಗ್ತೇವೆ, ಎಷ್ಟು ಜೀವ ಜಂತುಗಳು ಪ್ರಾಣಿ ಪಕ್ಷಿಗಳು ಎಷ್ಟು ಸತ್ತಾವ ನಮ್ಗೆ ಲೆಕ್ಕಿಲ್ಲ, ಯಾಕಂದ್ರೆ ನಾವು ನಾವೇ ಸುಪ್ರೀಮ್ ಅಂತ ತಿಳ್ಕೊಂಡ್ಬಿಟ್ಟಿವಿ. ಹಿಂಗಾಗಿ ಈ ಓಜೋನ್ ಲೇಯರ್ ಡ್ಯಾಮೇಜ್ ಮಾಡಿದ್ವಿ ಮೇಡಮ್. ಈಗ ಸೂರ್ಯನ ಕಿರಣಗಳು ಹಿಂಗ ಯುವಿ ರೇಸ್ ಬಂದು ಭೂಮಿ ಮೇಲೆ ಬಿದ್ರೆ ಇವು ಗಿಡ ಮರ ಎಲ್ಲ ಸಾಯುವುದಾತು, ಗಿಡಗಳು ಎಲ್ಲ ಒಣಗುದಾತು ಸಾಯುವುದಾತು. ನಾವೇನು ಕೊಳಚೆಯನ್ನು ತಂದು ಒಗದಿರ್ತೇವೆ ಮೇಡಮ್, ಪ್ಲಾಸ್ಟಿಕ್ ಮುಸುರಿ ಕಸ ಅವೆಲ್ಲ ಅವಕುರಿಂದನು ಅವಕುರ ಮ್ಯಾಗನು ಪರಿಣಾಮ ಬಿದ್ದು ಅವು ಸುಟ್ಟು ಅವಕುರಿಂದ ಕೆಟ್ಟ ಕೆಮಿಕಲ್ಸ್ ಗಾಳಿಯಲ್ಲಿ ಸೇರ್ಕೊಂತಾವ್, ವಾಯು ಮಾಲಿನ್ಯ ಮತ್ತೆ ಹೆಚ್ಚಾಕತ್ತಿ. ಬರೀ ಟೆಂಪರೇಚರ್ ಹೆಚ್ಚಿಗೆ ಆಗೋದ್ರಿಂದ ವಾಯು ಮಾಲಿನ್ಯನು ಹೆಚ್ಚಾಗ್ತೈತಿ ಮೇಡಮ್, ವಾಯು ಮಾಲಿನ್ಯನು ಹೆಚ್ಚಾಗ್ತೈತಿ. ಹಿಂಗ ಅವೆಲ್ಲ ಒಂದಕ್ಕೊಂದು ರಿಲೇಟೆಡ್ ಅದಾವ, ಅದಕ್ಕೆ ನಾವು ಅವನ್ನೆಲ್ಲ ತಡೀಲಿಕ್ಕೆ ಪ್ರಯತ್ನ ಮಾಡಲೇಬೇಕು ಮೇಡಮ್.
1: ಹೌದು, ಖಂಡಿತವಾಗಿಯೂ ಡಾಕ್ಟ್ರೆ. ಈಗ ತಾವು ಮಾತಾಡ್ತಾ ಹೇಳಿದ್ರಿ, ಹಲವಾರು ಭೀಕರ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗ್ತದ, ಆಲ್ರೆಡಿ ಅನುಭವಿಸ್ಲಿಕ್ಕೆ ಹತ್ತೀವಿ ಅಂತ ಅಂತ ಒಂದೆರಡು ಉದಾಹರಣೆಗಳನ್ನ ನಮ್ಮ ಕೇಳೋ.
0: ಒಂದೆರಡು ಏನು ಮೇಡಮ್ ಹೇಳ್ತೀನಿ ನೋಡ್ರಿ. ಈಗ ಒಂದು ವರ್ಷಕ್ಕೆ 365 ದಿನಗಳು ಅದಾವ. 365 ದಿನಗಳಲ್ಲಿ 300 ಕ್ಕಿಂತ

0: ಹೆಚ್ಚು ಈ ಪರಿಸರ ಮಾಲಿನ್ಯ ಅಂದ್ರೆ ಕ್ಲೈಮ್ಯಾಟಿಕ್ ಚೇಂಜ್ ಏನಂತೀವಿ, ಈ ಪರಿಸರದ ಬದಲಾವಣೆಯನ್ನು ನಾವು ಮಾಡಿವಲ್ಲ, ಅದರಿಂದ 300ಕ್ಕಿಂತನೂ ಹೆಚ್ಚು ಬದಲಾವಣೆಗಳು ಆಗಿದ್ದಾವೆ, ಕೆಟ್ಟ ಪರಿಣಾಮಗಳು ಆಗಿದ್ದಾವೆ. ಒಂದೊಂದು ದಿನ ಒಂದೊಂದು ಕಡೆ, ಎಲ್ಲ ಒಂದು ಕಡೆ ಆಗಬೇಕಂತೇನಿಲ್ಲ ಮೇಡಮ್. ನಮ್ಮ ದೇಶ ಭೂಮಿ ಅಂದಮೇಲೆ ಈಗ ಎಷ್ಟೋ ಕಡೆ ಭೂಮಿ ಕುಸಿತ, ಜಾಸ್ತಿ ಮಳೆ, ಕ್ಲೌಡ್ ಬರಸ್ಟ್, ಈ ಕೇದಾರನಾಥ್ನಾಗ ಆತದ ಹಂಗೆ ಕ್ಲೌಡ್ ಬರಸ್ಟ್ಸ್, ಮತ್ತೆ ಫ್ಲಡ್ಸ್, ಒಂದೊಂದು ಕಡೆ ಅತಿ ಹೆಚ್ಚು ಟೆಂಪರೇಚರ್ ಶಾಖ. ಮೇಡಮ್, ಬೆಳಗಾವಿ ಜಿಲ್ಲೆದಾಗ ಮೊನ್ನೆ ಒಂದು ಹಳ್ಳಿಯೊಳಗೆ 48 ಡಿಗ್ರಿ ಟೆಂಪರೇಚರ್ ಹೋಗೈತಿ. ನಮಗೆ ರೂಢಿ ಇರೋದು 50 ಡಿಗ್ರಿ ದಾಟಿದೀವಿ ಅಂದ್ರೆ ನಾವು ಬದುಕುದು ಬಹಳ ಕಷ್ಟ ಆಗ್ತದೆ ಮೇಡಮ್. 48 ಡಿಗ್ರಿ ಟಚ್ ಆಗಿ ಹೋಗೈತಿ ಒಂದು ಟೆಂಪರೇಚರ್ ಒಂದಿನ. ಮತ್ತೆ ಒಟ್ಟು ನಮ್ಮ ಜಗತ್ತಿನಾಗ ಯೂನಿವರ್ಸ್ನಾಗ 100 ನಗರಗಳ ಆಯ್ಕೆ ಮಾಡಿದಾಗ ಮೇಡಮ್, ಇದು ಅದಕ್ಕೆ ವಾಯುಮಾಲಿನ್ಯಕ್ಕೆ, ವಾಯುಮಾಲಿನ್ಯದೊಳಗೆ 100 ನಗರಗಳ ಆಯ್ಕೆ ಮಾಡಿದಾಗ 57 ನಗರಗಳು ನಮ್ಮ ಭಾರತ ದೇಶದ್ದು ಆಗ್ಯಾವ. ಮೋರ್ ದನ್ 50%
1: ನೋಡ್ರಿ
0: ಜಗತ್ತಿನಾಗ. ಹಾ, ಆಮೇಲೆ ಅತಿ ಹೆಚ್ಚು ಉಷ್ಣಾಂಶ ಅಂದ್ರೆ ಶಾಖ ಇದೆ, ಟೆಂಪರೇಚರ್ 97 ನಗರಗಳು. ಆಮೇಲೆ ಕೊಳಚೆ, ಈ ಮೊದಲನೇ 10 ದೇಶಗಳಂತೆ ಯಾವ ಅತಿ ಹೆಚ್ಚು ಕೊಳಚೆ ದೇಶಗಳು ಅದಾವ ಅಂತಂದ್ರೆ ಅದ್ರೊಳಗೆ ನಮ್ಮ ಭಾರತ ದೇಶ ಮೇಲಿದೆ. ಆಮೇಲೆ 90%ಕ್ಕಿಂತ ಅಧಿಕ ಹುಟ್ಟುವ ಮಕ್ಕಳು ಕ್ಲೈಮ್ಯಾಟಿಕ್ ಚೇಂಜ್ ಅನ್ನ ಫೇಸ್ ಮಾಡಕತ್ತಾವಂತ. ನಮ್ಮ ಮಕ್ಕಳು ಹೇಳತ್ತೀನಿ, ಹುಟ್ಟು ಮಕ್ಕಳು ಈಗ ಹುಟ್ಟಿದಾಗ ನಾನು 90% ಮಕ್ಕಳು ಕ್ಲೈಮ್ಯಾಟಿಕ್ ಚೇಂಜ್ ಎಫೆಕ್ಟ್ಸ್ ಅನ್ನ ಎದುರಿಸಕತ್ತಾವಂತ. ಈಗ ಅವು ಏನ್ ಮೇಡಮ್, ಇದು ಎಲ್ಲ ಸ್ಟಡೀಸ್ ಇವು, ನಾ ಎಲ್ಲ ಸುಳ್ಳು ಇದನ್ನ ಹೇಳಕತ್ತಿದ. ಮತ್ತ ನಾವು ಅತಿ ಹೆಚ್ಚು ಬೋರ್ವೆಲ್ ನಮ್ಮ ಜಗತ್ತಿನಾಗನ ಯಾವ ದೇಶದಾಗ ಹೆಚ್ಚು ಬೋರ್ವೆಲ್ ಅದಾವಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ, ಅದು ನಾವೇ. ಅಂದ್ರೆ ನಾವು ಪರಿಸರದ ಶೋಷಣೆ ಹೆಂಗ್ ಮಾಡಾಕ್ತೀವಿ ನೋಡ್ರಿ ಮೇಡಮ್, ಎಲ್ಲ ಹೇರಾಗ್ತೀವಿ. ಅಂತರ್ಜಲ ಅತಿ ಹೆಚ್ಚು ಉಪಯೋಗ ಮಾಡುವ ದೇಶ ಯಾವ್ದಂದ್ರೆ ಭಾರತ ದೇಶ. ಆ ಅಂತರ್ಜಲ ನಮ್ದು ಭೂಮಿದು ಬ್ಯಾಲೆನ್ಸ್ ಮಾಡಕ್ ಸಹಾಯ ಮಾಡ್ತೈತಿ ಮೇಡಮ್. ಅದು ನೀರನ್ನು ವೇಟ್ ಇರ್ತೈತದ ಮೇಡಮ್, ಅದು ಆ ಅಂತರ್ಜಲ ಇದ್ದಾಗನ ವೇಟ್ ಅದು ಬ್ಯಾಲೆನ್ಸ್ ಮಾಡ್ತೈತಿ. ಈಗ ನಾವು ಎಷ್ಟು ನೀರು ತೆಗೆದೀವಂತ, ನಮ್ ಭೂಮಿ 90 ಡಿಗ್ರಿ ಟಿಲ್ಟ್ ಆಗೈತಂತ ವಾದಿದೆ ಒಂದ್ ಕಡೆ. ಅದಕ್ಕೆ ಇವೆಲ್ಲ ಕ್ಲೈಮೆಟಿಕ್ ಚೇಂಜ್ ಎಫೆಕ್ಟ್ಸ್ ಮೇಡಮ್. ಯಾವ ಟೈಮ್ನಿಗೆ ಮಳೆ ಆಗ್ಬೇಕು ಆಗುದ, ಎಷ್ಟು ಆಗ್ಬೇಕು ಆಗುದ. ಒಮ್ಮೆ ಒಂದು ತಿಂಗಳದ ಮಳೆ, ಒಂದು 20 ಮಿಲಿಮೀಟರ್ ಒಂದು ತಿಂಗಳದ ಮಳೆ ಒಂದು ತಾಸನಾಗ ಹೊಡೆದು ಹೋಗ್ಬಿಡ್ತೈತಿ 20 ಮಿಲಿಮೀಟರ್. ಮುಂದೆ ಒಂದು ತಿಂಗಳು ಮತ್ತೆ ಮಳೆ ಆಗುದ, ಇದು ಒಳ್ಳೇದಲ್ಲ ನಮಗೆ ಇರಾಕ. ಏನ್ ಮೇಡಮ್, 90 ಸೆಂಟಿಮೀಟರ್ ವಾದಿದೆ ನಮ್ದು ಭೂಮಿ, ಅದರಿಂದ ನಾವು ಇದನ್ನೆಲ್ಲ ಅನುಭವಿಸಾಕತ್ತೀವಿ. ಮತ್ತೆ ದೇಶದ ಅತಿ ದೊಡ್ಡ ಮರುಭೂಮಿ ನಮ್ದು ಗುಜರಾತ್ ಕಚ್. ಈಗ 2ನೇ ದೊಡ್ಡ ಮರುಭೂಮಿ ಯಾವ್ದಾಗತ್ತೈತಿ ಅಂತ ಹೇಳಿದ್ರೆ ವಿಜ್ಞಾನಿಗಳ ಪ್ರಕಾರ ಉತ್ತರ ಕರ್ನಾಟಕ. ನಮ್ದು ಉತ್ತರ ಕರ್ನಾಟಕ 2ನೇ ದೊಡ್ಡ ಮರುಭೂಮಿ ಆಗುವ ಲಕ್ಷಣಗಳನ್ನೆಲ್ಲ ತಗೊಂಡು ಹೊಂಟತ್ತೆ ಸ್ಪೀಡ್ ಆಗಿ. ನಾವು ಇದನ್ನ ತಡೆದಿಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ವರ್ಷ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಮರುಭೂಮಿ ಕೊಟ್ಟು ಹೋಗ್ತೀವಿ, ಗಿಫ್ಟ್ ರೊಕ್ಕ ಮನಿ ಆಸ್ತಿ ಹೊಲ ಕೊಟ್ಟು ಹೋಗುದು ಮೇಡಮ್. ಮರುಭೂಮಿನ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟು ಹೋಗ್ತೀವಿ, ನೀರು ಇರುಂಗದ ಗಿಡನೂ ಇರುಂಗದ. ಇದನ್ನ ತಡಿಬೇಕಂತಂದ್ರೆ ನಾವು ಈಗ
1: ಎಚ್ಚೆತ್ಕೊಳ್ಬೇಕು
0: ಮೇಡಮ್. ಅತ್ಯಗತ್ಯ ಮೇಡಮ್. ಮತ್ತೆ ಅತಿ ಹೆಚ್ಚು ಪ್ಲಾಸ್ಟಿಕ್ ಉಪಯೋಗ ಮಾಡುವ ದೇಶ ಭಾರತ ದೇಶ. ಪ್ಲಾಸ್ಟಿಕ್ ಪರಿಣಾಮಗಳು ನಿಮ್ಗೆ ಗೊತ್ತು ಮೇಡಮ್. ಈಗ ಸ್ವಾತಂತ್ರ್ಯ ಸಿಕ್ಕಾಗ ನಮ್ ಕಡೆ ಎಷ್ಟು ನೀರಿತ್ತಲ್ಲ, ಈಗ ಅವಾಗಿಂದಕ್ಕೆ ಈಗಿಂದಕ್ಕೆ ಕಂಪೇರ್ ಮಾಡಿದ್ರೆ ಅವಾಗಿಂದ ಎಷ್ಟು ನೀರಿತ್ತು ಅದ್ರದ್ದು ಬರೀ 20% ನೀರು ಅಷ್ಟೇ ಐತಂತ ಈಗ ನಮ್ಮ ದೇಶದಾಗ. ಅಂದ್ರೆ 80% ನೀರನ್ನು ನಾವು ಹಾಳು ಮಾಡಿವಿ. ನಾವು ಒಟ್ಟು ಯಾವುದು ಕುಡಿಸಿಟ್ಕೊಳ್ಬೇಕು ಪ್ರಯತ್ನ ಮಾಡಿಲ್ಲ ಸ್ವಾತಂತ್ರ್ಯ ಸಿಕ್ಕಾಗ ನಿಂತರ. ಸ್ವಾತಂತ್ರ್ಯ ಅತಿ ಹೆಚ್ಚಾಗೈತೆ ನಮಗ್ ಸ್ವಲ್ಪ.
1: ಆಮೇಲೆ
0: ಈ ಕೊನೆ 50 ವರ್ಷದಾಗ 1970ರ ನಂತರ ನಾವು ಮಾಡಿದ್ ಹೇಳ್ತೇನೆ ಮೇಡಮ್ ನಿಮಗೆ, 73% ಜೀವರಾಶಿಗಳನ್ನು ಈಗ ಆಲ್ರೆಡಿ ನಾಶ ಮಾಡಿವಿ, ಎರಾಡಿಕೇಟೆಡ್ ಇಲ್ಲೆಲ್ಲವು ಪ್ರಾಣಿ ಪಶು ಪಕ್ಷಿಗಳು ಜೀವಾಣುಗಳು.
1: ಚಿತ್ರದಾಗ
0: ನೋಡುದು ಇದು ಭೂಮಿ ಮೇಲೆ ಇರುವ 73% ಜೀವರಾಶಿಗಳನ್ನ ನಾಶ ಆಗ್ಯಾವಂತ. 85% ಸಿಹಿ ನೀರಿನ ಜೀವಾಣುಗಳು ಅವನ್ನ 85% ನಾಶ ಮಾಡಿವಿ. ಸಿಹಿ ನೀರಿನ ಜೀವಾಣುಗಳು ಅಂದ್ರೆ ಮೀನುಗಳು ಮೇಡಮ್, ಮೀನುಗಳು ಸಣ್ಣ ಕಪ್ಪೆ ಮೀನು ಅವೆಲ್ಲ ಹೋಗ್ಯಾವ. ಈಗ ಕೊನೆ 10 ವರ್ಷದಾಗ ಡೆವಲಪ್ಮೆಂಟ್ ಅಂತ ಹೇಳಿ 1 ಕೋಟಿಗಿಂತ ಹೆಚ್ಚು ಗಿಡಗಳನ್ನ ಕಡದೇವಿ, 10 ಲಕ್ಷ ಗಿಡಗಳನ್ನು ಹಚ್ಚಿದ ಇನ್ನ.
1: ಹಂಗಾಗಿನೇ ನಮ್ಗೆ ಇವತ್ತು ಉತ್ತಮ ಆಮ್ಲಜನಕ ಸಿಗ್ತಾ ಇಲ್ಲ, ಮಳೆ ಆಗ್ತಾ ಇಲ್ಲ, ಉಸಿರಾಡಿಸಲಿಕ್ಕೆ ಗಾಳಿ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ.
0: ಇಷ್ಟೆಲ್ಲ ಆದ್ರೂ ಇನ್ನೂ ನಾನು ನೋಡ್ತೀನಿ ಅಡ್ಡಾಡ್ಬೇಕಾದ್ರೆ ಊರು ಊರುಗಳಲ್ಲಿ ಒಂದು ಮನೆ ಪೈಪಿಗೆ ನೀರಿನ ಪೈಪ್ ಏನು ಸಪ್ಲೈ ಬರ್ತೈತಿ, ನಳಗಳು ಇಲ್ಲ ಮೇಡಮ್, ಬಂದ್ ಮಾಡುವ ಪದ್ಧತಿನೇ ಇಲ್ಲ,
1: ನೀರ್ ಹರಿತಾನೆ
0: ಇರ್ತೈತಿ. ಈ ಮಳೆ ಆಗಿಲ್ಲ, 68% ಮಳೆ ಕೊರತೆ ಮನ್ಸೂನದ್ದು ಈ ಹೇಳಕತ್ತಾರ ಎಲ್ಲಾರು. ಆದ್ರೂ ನಾವ್ ಇನ್ನು ತನಕ ಮಳೆ ಆಗಿಲ್ಲಪ್ಪ, ನೀರ್ ಹಿಡಿದಿಡ್ನು ಹಾಳ್ ಮಾಡುದು ಬೇಡ ಅನ್ನೋದು ಅರಿವನ್ನು ಇನ್ನೂ ತನಕ ನಾವು ಬರ್ತಾ ಇದ. ಅಂದ್ರೆ ನಾವು ಯಾವ ಮಟ್ಟಕ್ಕೆ ಇಳಿದೇವಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಮೇಡಮ್.
1: ನಿಜ ನಿಜ. ಅಂದ್ರೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅನ್ಲಿಕ್ಕೆ ನೀವೀಗ ಹೇಳಿರುವಂತ ಈ ಉದಾಹರಣೆಗಳೇ ಸಾಕ್ಷಿ.
0: ಪರಿಸರ ನಮ್ಮ ಆರೋಗ್ಯಕ್ಕೆ ಒಳ್ಳೇದನ್ನ ಮಾಡ್ತೇನೆ ಅಂತಂದ್ರು ನಾವು ಅದನ್ನ ತೋಳಕತ್ತಿದ ಮೇಡಮ್, ಅದನ್ನ ಹಾಳು ಮಾಡಿ ನಮ್ಮ
1: ಸ್ವಾರ್ಥ ನಾವು ಕಾಡನ್ನ ಕಡಿಲಿಕತ್ತೀವಿ. ಕಾಡಿನೊಳಗೂ ನಾವು ಇವತ್ತು ಸೈಟ್ ಮಾಡ್ಕೊಂಡು ಹೊಂಟಿವಿ. ಮತ್ತೆ ಅಭಿವೃದ್ಧಿ ಅನ್ನೋ ಹೆಸರಿನೊಳಗ ಮರ ಗಿಡಗಳನ್ನ ಕಡಿಲಿಕ್ಕೆ ಹೇಳಕತ್ತೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಬಂದ

0: ಒಂದು ರೀತಿ ಒಳಗ ಜೀವನ
1: ಮಾಡ್ಲಿಕ್ಕೆ.
0: ಆದ್ರೆ ಇಲ್ಲಿ ನಮ್ಮ ಕೇಳುಗರು ದಯವಿಟ್ಟು ಗಮನಿಸಬೇಕಾದದ್ದು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಬಗ್ಗೆ. ನಮ್ಮ ಜೀವನ ಅರ್ಧ ಆಗೋಗ್ಯದ, ಮುಂದಿನ ಪೀಳಿಗೆಯವರಿಗೆ ನಾವು ಉತ್ತಮ ನೀರು, ಗಾಳಿ, ಸ್ವಚ್ಛತೆ ಆ ವಾತಾವರಣವನ್ನು ಕೊಟ್ರೆ ನಮ್ಮ ಮಕ್ಕಳು ಕೂಡ ಒಂದು ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ.
1: ನಾವು ನಮ್ಮ ಮುಂದಿನ ಪೀಳಿಗೆಯನ್ನ ಅವ್ರ ಗುಂಡಿ ನಾವ ತೋಡಾಕತ್ತೇವೆ, ನಮ್ಮ ಮುಂದಿನ ಪೀಳಿಗೆ ಗುಂಡಿ ನಾವು ತೋಡಿಟ್ಟ ಹೋಗ್ತೇವೆ.
0: ಹಂಗಾಗದಂಗೆ ನಾವು ನೋಡ್ಬೇಕು ಅಂದ್ರೆ ಈಗಾದ್ರೂ
1: ಎಚ್ಚೆತ್ತುಕೋಬೇಕು
0: ಅಂತ
1: ಮೇಡಮ್. ಅಲ್ಲೊಬ್ರು ಇದೊಬ್ರು ಅಲ್ಲೊಂದ್ ಕಡೆ ಇದೊಂದ್ ಕಡೆ ಅವ್ರ ಹತ್ತು ಗಿಡ ಇವ್ರ ಹತ್ತು ಗಿಡ ಸಾಧ್ಯ ಇದೆ. ಪರಿಸರ ಇದನ್ನ ಚೇಂಜ್ ಮಾಡಕ್ಕ ಬದಲಾವಣೆ ತರಕ್ಕ ಸಾಧ್ಯನೇ ಇದೆ. ಪ್ರತಿಯೊಬ್ಬರು ಪ್ರತಿ ಒಂದು ಕಡೆ ಈಗ ಶುರು ಮಾಡಿದ್ರೆ ಏನೋ ನಾವು ಇದನ್ನ ಆಗುವುದನ್ನ ಸ್ವಲ್ಪ ತಡಿಬಹುದು ಅಥವಾ ಮುಂದೆ ಹಾಕಬಹುದು. ತಡಿದು ಸಾಧ್ಯದ ಅನಿಸುತ್ತೆ ನನಗೆ, ಅಷ್ಟು ಹಾಳು ಮಾಡಿಬಿಟ್ಟಿವಿ.
0: ಅಟ್ ಲೀಸ್ಟ್
1: ಉಳಿಸ್ಕೊಂಡು ಈಗ ಆಗುವ ಪರಿಣಾಮಗಳನ್ನ ಮುಂದಕ್ಕೆ ದೂಡಬಹುದು. ನಾವು ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನೂರಕ್ಕೆ ನೂರು ಹೇಳ್ತೇನೆ, ಈ ಬರೂ ಐದು ವರ್ಷದಾಗ ಬದಲಾವಣೆಗಳು ಇನ್ನೂ ಅಂದ್ರೆ ಇನ್ನೂ ಕೆಟ್ಟದಾಗಿರ್ತಾವೆ, ಭಯಂಕರ ಭೀಕರ.
0: ಈಗಾಗಲೇ ನಾವು ಅಂತಿರ್ತೀವಿ ಡಾಕ್ಟ್ರೆ, ನಾವು ಸಣ್ಣವರಿದ್ದಾಗ ಹಿಂಗಿದ್ದಿಲ್ಲ, ಮಳೆ ಇಷ್ಟ ಆಗ್ತಿತ್ತು, ಬಿಸಿಲು ಇಷ್ಟಿರ್ಲಿಲ್ಲ ಅಂತ ಈಗ ನಾವ ಅಂತೀವಿ. ಆದ್ರೆ ಇನ್ನು ಮುಂದಿನ ದಿನ ಇನ್ನೂ ಕಷ್ಟಕರ ಬರ್ತಾವೆ, ನಾವು ಎಚ್ಚೆತ್ಕೊಳ್ಳದೆ ಇದ್ರ ಅಂತ ತಾವು ಹೇಳ್ತೀರಿ. ಆಯ್ತು ಡಾಕ್ಟರ್ ಚಿದಾನಂದ ರಾಮನ್ಗೌಡ್ರೆ, ಪರಿಸರ ಬಿಟ್ಟು ಮನುಷ್ಯ ಇಲ್ಲ, ಮನುಷ್ಯ ಪರಿಸರದ ಒಂದು ಅವಿಭಾಜ್ಯ ಅಂಗ. ನಾವು ಪ್ರಕೃತಿ ಮಾತೆಯನ್ನ ಕಾಯ್ದ್ರೆ ಪ್ರಕೃತಿ ಮಾತೆ ನಮ್ಮನ್ನು ಕಾಯ್ತಾಳೆ ಅನ್ನೋ ಮಾತಂತೂ ಸತ್ಯವಾದದ್ದು. ಈಗಾಗಲೇ ಸಾಕಷ್ಟು ಕೆಟ್ಟಿವಿ, ಇನ್ನು ಮುಂದೆ ಕೆಡಲಾರದ ರೀತಿ ಒಳಗ ಉತ್ತಮ ಜೀವನ ನಿರ್ವಹಣೆ ಮಾಡುವುದು ಅತ್ಯಗತ್ಯ ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು ಡಾಕ್ಟರ್ ಚಿದಾನಂದ ರಾಮನ್ಗೌಡ್ರೆ. ಇನ್ನಾದ್ರೂ ನಮ್ಮ ಜನರು ಈ ನಿಟ್ಟಿನಲ್ಲಿ ಎಚ್ಚರಗೊಳ್ಳುತ್ತಾರೆ, ಇನ್ನು ಮುಂದಾದ್ರೂ ನೀವು ಹೇಳಿದಂಗೆ ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ, ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ತಾರ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ ಮೇಡಮ್.

ಪರಿಸರ ಮತ್ತು ಆರೋಗ್ಯ ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಚಿದಾನಂದ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ಅನಂತ್.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ, ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್,
0: ಮಾಳಾಪುರ,
1: ಧಾರವಾಡ. ಮೊಬೈಲ್ 9480093914.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಧಾರವಾಡ. ಕಾವ್ಯಧಾರೆ ಕೇಳುಗರೆ, ಇಂದಿನ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿಆರ್ ಪೊಲೀಸ್ ಪಾಟೀಲ್ ಅವರಿಂದ ಕವಿತಾ ವಾಚನ.
4: ಮಗಳಿಗೊಂದು ಮನವಿ. ಮಗಳೇ ಮನೆಯ ಸೌಭಾಗ್ಯಲಕ್ಷ್ಮಿ. ಮಗಳಿರುವ ಮಹಾಮನೆಯಲ್ಲಿ ಸೌಖ್ಯ ಸೌಭಾಗ್ಯ ಸುರಿಯುವುದು ಸೋನೆ ಮಳೆಯಂತೆ. ಮಗಳೇ ಅತಿಥಿಯಾದರೆ ಸುಖ ಸಂಭ್ರಮ ಸಂತೋಷ ನಷ್ಟ, ಬದುಕು ಕರಕಷ್ಟ. ಮಗಳೇ ಅತಿಥಿಯಾದರೆ ಸುಖ ಸಂಭ್ರಮ ಸಂತೋಷ ನಷ್ಟ, ಬದುಕು ಕರಕಷ್ಟ. ಮಗ ಇರುವುದು ಮದುವೆಯಾಗುವ ತನಕ, ಮಗಳಿರುವಳು ಮಣ್ಣುಗಾಣುವ ತನಕ, ಇದು ಗಾದೆ. ವೇದ ಸುಳ್ಳಾದರೂ ಸುಳ್ಳಾಗದು ಗಾದೆ. ವೇದ ಸುಳ್ಳಾದರೂ ಸುಳ್ಳಾಗದು ಗಾದೆ ಎನ್ನುವರಲ್ಲ. ಮಗಳಾಗಿ ಪ್ರೀತಿಸಲು ಮಗನಿಗೆ ಬೇಡವೆಂದವರಾರು? ಮಗಳಾಗಿ ಪ್ರೀತಿಸಲು ಮಗನಿಗೆ ಬೇಡವೆಂದವರಾರು? ಮಗಳು ತಾಯಿಯಾದರೆ ತಂದೆಗಿಂತ ಅಧಿಕ ಸುಖಿಯಾರು? ಸಲಹು ಮಗಳೇ ತಾಯಿಯಾಗಿ, ಸಲಹು ಮಗಳೇ ತಾಯಿಯಾಗಿ, ಮುಂದಿನ ಸುಖ ಪಯಣಕ್ಕೆ ಸಜ್ಜುಗೊಳಿಸು ನಿನ್ನನ್ನು ಹೆತ್ತ ಕಂದಮ್ಮಗಳನ್ನ. ಮುಂದಿನ ಸುಖ ಪಯಣಕ್ಕೆ ಸಜ್ಜುಗೊಳಿಸು ನಿನ್ನನ್ನು ಹೆತ್ತ ಕಂದಮ್ಮಗಳನ್ನ. ಬನ್ನಿ ಅಲ್ಲಿ ಕೇರಿಗೆ. ಇಲ್ಲಿ ನಾ ಇರುವ ಕೇರಿಯಲ್ಲಿ ಮುದಿ ಹಗಲಿಗೊಂದು ಹೊರಲ

ಆಗದ ನೊಗ. ಇಲ್ಲಿ ನಾ ಇರುವ ಕೇರಿಯಲ್ಲಿ ಮುದಿ ಹಗಲಿಗೊಂದು ಹೊರಲಾಗದ ನೊಗ. ಭೋಗ ಸಂಗೀತದ ತಾಳಕ್ಕೆ ಕುಣಿಕುಣಿದು ಸಾವಿನಂಚಿಗೆ ಸರಿವ ಉರಿಯ ಸಂತಾನ. ಉಣಲು ಮೀನ ಮಾಂಸ ಮೊಟ್ಟೆ, ತುಂಬಿಸಲೆಂದೇ ಬೆಳೆಸಿಕೊಂಡಿರುವ ಹೊಟ್ಟೆ. ಮಾತೋ ಬರೀ ಲೊಳಲೊಟ್ಟೆ. ಆವರಣವನೇ ನಂಬಿ ಅಂತರಂಗಕ್ಕಿಳಿಯದ ಭೋಗ ಸಾಮಗ್ರಿ. ಹುಟ್ಟಿಸಿದ ಸಂತಾನ ಶರಣು ಸಾವಿಗೆ. ಹಾರಾಟ ಮೇಲಾಟದಲ್ಲಿ ಉದುರಿದ ಹೆಣದ ನರಗಳ ಶಾವಿಗೆ. ಜೀವ ವೃಕ್ಷದ ಬೇರಿಗೆ ಉಣಿಸಲು ಮೀಸಲಿಟ್ಟ ನೀರನು ಅನೃತೆಗೆ ಬೆರೆಸಿ ಗುಟುಕುರಿಸುವ ಅಸುರರ ಕಣ್ಣಲ್ಲಿ ಮಾಗಿದ್ದೆಲ್ಲವೂ ಮೂರಾಬಟ್ಟೆ. ಬೆಚ್ಚಕ್ಕೆ ತೊಡಿಸಿದ ಬಿಸಿದ ಬಟ್ಟೆ. ಜಾಗವೆಲ್ಲಿದೆ ನಿಜ ಸುಖಕ್ಕೆ? ಭೋಗದಂಗಳದಲ್ಲಿ ಕಣ್ಣಿಗೆ ಒಳಗಣ್ಣಿಗೆ ಗೋಚರಿಸುವುದೆಲ್ಲ ಸಾವಿರದವನ ಶಿಲ್ಪ. ಸುಂದರ ಪ್ರಕಲ್ಪ ಎಂದರಿಯದೆ ತಲೆಯನೇರಿ ಗಲೀಜು ಮಾಡುವ ಜಂಭದ ಕೋಳಿಗಳ ಸಹವಾಸ ಸಾಕು. ನಾ ಅಲ್ಲಿ ಕೇರಿಗೆ ಸಾಗಬೇಕು. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಎಂದರಿದ ಅಮೃತಾತ್ಮರ ಬಳಿ ಸಾರಿ ಬೇಡಿಕೊಳ್ಳಬೇಕು. ಗಾಢ ವಾಸನೆ ಕಳೆದು ಮಲತ್ರಯಂಗಳ ತೊಳೆದು ಅಜ್ಞಾನವ ಅಳಿದು ಅರಿವಿನ ಗಿರಿಗೇರಿಸಿ ಉಳಿಸಿ ಎಂದು ಬೇಡಿಕೊಳ್ಳಬೇಕು. ಒಡನಿದ್ದು ಹಾಡಿ ಅಂತರಾತ್ಮನ ಕೂಡಿ ನೆಲೆಗೊಳ್ಳುವಾಸೆ ಅಲ್ಲಿ ಕೇರಿಯಲಿ. ಸುಮ್ಮನೆ ಸೋರಿ ಹೋದ ನಿನ್ನೆಗಳ ದುಡಿಸಿ ಬರುವ ನಾಳೆಗಳ ಗೆಲ್ಲಿಸುವ ಆಸೆ. ಮತ್ತೊಂದು ಕವಿತೆ, ಪಣತಿಯೊಳಗಿನ ಬತ್ತಿ. ದೂರದಾರಿಯ ನಡುವೆ ಬಿಚ್ಚಿ ಉಣ್ಣುವ

ಫಗುಹಳ ಕಟ್ಟಿ ವಚನವಾಂಗ್ಮಯ ದೀಪ್ತಿ ದೂರದಾರಿಯ ನಡುವೆ ಬಿಚ್ಚಿ ಉಣ್ಣುವ ಬುತ್ತಿ ಅಧಿಕಾರ ಐಶ್ವರ್ಯ ಹಾದಿಯ ಹುಡಿಮಣ್ಣು.

ಬುತ್ತಿ ಇಳೆಗೆ ಮಳೆ ಶ್ವಾಸ ಬದುಕಿಗದೆ ವಿಶ್ವಾಸ ಇಳೆಗೆ ಮಳೆ ಶ್ವಾಸ ಬದುಕಿಗದೆ ವಿಶ್ವಾಸ ಉಚ್ಛ್ವಾಸ ನಿಶ್ವಾಸ ಲೇಸಿನ ವಿನ್ಯಾಸ ಹಳಕಟ್ಟಿ ಸಹವಾಸ ಅದೇ ಆತ್ಮವಿಶ್ವಾಸ ದೂರದಾರಿಯ ನಡುವೆ ಬಿಚ್ಚಿ ಉಣ್ಣುವ ಬುತ್ತಿ ನಿನಗೆಲ್ಲಿ ನಿವೃತ್ತಿ ಪಣತಿಯೊಳಗಿನ ಬತ್ತಿ ಫಗು ಹಳಕಟ್ಟಿ ವಚನವಾಂಗ್ಮಯ ದೀಪ್ತಿ ವಚನವಾಂಗ್ಮಯ ದೀಪ್ತಿ. ಶ್ರಾವಣದ ಸಡಗರ. ಶ್ರಾವಣದ ಸಡಗರಕ್ಕೆ ಅಳ್ಳು ಚಕ್ಕುಲಿ ಜೋಡು. ಶ್ರಾವಣದ ಸಡಗರಕ್ಕೆ ಅಳ್ಳು ಚಕ್ಕುಲಿ ಜೋಡು. ಪಂಚಮಿಯ ಹಬ್ಬಕ್ಕೆ ತರತರದ ಲಾಡು, ಬಗೆ ಬಗೆಯ ಸಿಹಿ ತಿನಿಸು, ಹೊಸ ಬಟ್ಟೆ ಹೊಸ ಹುರುಪು, ಗೆಳತಿಯರು ಜತೆಯಾಗೆ ಹಳಸದ ಹಳೆ ನೆನಪು. ಶ್ರಾವಣದ ಸಡಗರಕ್ಕೆ ಅಳ್ಳು ಚಕ್ಕುಲಿ ಜೋಡು. ಜಿನುಗುವ ಮಳೆಯಲ್ಲಿ ಹುತ್ತ ಹುಡುಕುತ್ತ ಸಾಗಿ ಹಾಲೆರೆಯು ಅಲ್ಲಲ್ಲಿ, ಜಿನುಗುವ ಮಳೆಯಲ್ಲಿ ಹುತ್ತು ಹುಡುಕುತ್ತ ಸಾಗಿ ಹಾಲೆರೆಯು ಅಲ್ಲಲ್ಲಿ ಹೆಂಗಳೆಯರು ಭಾಗಿ. ಊರ ಹೊರಗಿನ ಮರಕ್ಕೆ ಕಟ್ಟಿದರಿ ಜೋಕಾಲಿ, ಊರ ಹೊರಗಿನ ಮರಕ್ಕೆ ಕಟ್ಟಿದ ಹಿರಿ ಜೋಕಾಲಿ, ಎದುರು ಬದುರು ನಿಂತು ಜೀಕುವ ಖಯಾಲಿ. ಶ್ರಾವಣದ ಸಡಗರಕ್ಕೆ ಅಳ್ಳು ಚಕ್ಕುಲಿ ಜೋಡು. ತವರಿನ ಹಂಬಲ ತಣಿದು ಹೆತ್ತವರಿ ಹಣಿಮಣಿದು, ತವರಿನ ಹಂಬಲ ತಣಿದು ಹೆತ್ತವರಿ ಹಣಿಮಣಿದು, ಹೊರಡುವರು ಒಲವಿಂದ ರಾಯರನು ನೆನೆದು, ಹೊರಡುವರು ಒಲವಿಂದ ರಾಯರನು ನೆನೆದು. ಸಿದ್ಧ ಈಶ್ವರ. ಕಪ್ಪು ಕಲಿ ಒಂದೂ ಇಲ್ಲದ

ಮಂಜರ್ಪಾಟ್ ಅಂಗಿ, ಅಂಥದ್ದ ಒಂದು ಲುಂಗಿ. ಕಪ್ಪು ಕಲಿ ಒಂದೂ ಇಲ್ಲದ ಮಂಜರ್ಪಾಟ್ ಅಂಗಿ, ಅಂಥದ್ದ ಒಂದು ಲುಂಗಿ. ಫಳಫಳ ಹೊಳೆಯೋ ಎರಡು ಕಣ್ಣು, ಸಾವಿರದ ಒಂದು ದೃಷ್ಟಿ. ಕರೆ ಒಂದರೂ ದೇವರ ಅಪರೂಪದ ಸೃಷ್ಟಿ ಈ ಸಿದ್ದೇಶ್ವರ. ಕರೆ ಒಂದರೂ ದೇವರ ಅಪರೂಪದ ಸೃಷ್ಟಿ ಈ ಸಿದ್ದೇಶ್ವರ, ಸಿದ್ಧ ಈಶ್ವರ. ನಡಿ ಬೆಳಕಿನ ನೇರ, ನುಡಿ ಮುತ್ತಿನ ಹಾರ. ನಡಿ ಬೆಳಕಿನ ನೇರ, ನುಡಿ ಮುತ್ತಿನ ಹಾರ. ಪ್ರೀತಿ ಪ್ರೇಮನ ಆಹಾರ. ಬಟ್ಟು ಮಾಡಿ ತೋರಿಸೋ ಕೈ ಕತ್ತರಿಸಿ ಕೆಳಗೆ ಬೀಳಬೇಕು. ಬಟ್ಟು ಮಾಡಿ ತೋರಿಸೋ ಕೈ ಕತ್ತರಿಸಿ ಕೆಳಗೆ ಬೀಳಬೇಕು. ಅಂಥ ಭಾದ್ರ, ಅಂಥ ಭಾದ್ರ ಇದೇ ಸೀಮ್ಯಾಗ ಹುಟ್ಟಿ ಸಾಯೋ ಮಂದಿ ನಡಕಲಿಂದ ಬೆಳ್ಳಿ ಚಿಕ್ಕಿ ಹಂಗೆ ಮೂಡಿ ಬಂದಾರ. ಅರಳಿ ನಿಂತಾವ ಹೂವು ಮಂದಾರ. ಖರೆ ಒಂದರೂ ನಮಗೆ ಸಿಗಬಾರದು ಸಿಕ್ಕಾರ ಕೋಟಿಗೊಬ್ಬರ ಸಿದ್ದೇಶ್ವರ, ಕೋಟಿಗೊಬ್ಬರ ಸಿದ್ದೇಶ್ವರ. ದಾರಿ, ದಾರಿಗೆ ಸಾವಿರ ಸಾವಿರ ಹೆಜ್ಜೆಗಳು, ದಾರಿಗೆ ಸಾವಿರ ಸಾವಿರ ಹೆಜ್ಜೆಗಳು. ಒಂದರಂತೊಂದಿರದ ಗೊತ್ತು ಗುರಿ ಇರದ, ಗುಟ್ಟು ಬಿಟ್ಟು ಕೊಡದ ಗತ್ತಿನ ಹೆಜ್ಜೆಗಳು. ದರಿ ಕಂದರ ದಾಟಿ, ನದಿ ಸಾಗರ ದಾಟಿ, ಮಿತಿ ಮೇರೆಗಳ ದಾಟಿ ಸೇರುವ ಹೆಸರಿರದ ಊರು. ಮುಂಚೆ ಊರು ತುಂಬ ನೆಂಟರಿಷ್ಟರು ಬಂಧುಮಿತ್ರರು, ಮುಂಚೆ ಊರು ತುಂಬ ನೆಂಟರಿಷ್ಟರು ಬಂಧುಮಿತ್ರರು. ನಾಲಿಗೆಯೇ ನಕ್ಷೆ, ನೋಟವೇ ಪುರಾವೆ. ಬರಬರುತ್ತ ಸವೆದ ಕೊರೆಬಿದ್ದ ದಾರಿಗುಂಟ ನಡೆದು ಬಂದ ಅಕ್ಷರ. ಬರಬರುತ್ತ ಸವೆದ ಕೊರೆಬಿದ್ದ ದಾರಿಗುಂಟ ನಡೆದು ಬಂದ ಅಕ್ಷರ. ಕರೆತಂದ ಕಾಗದದ ಚೂರುಗಳು ದಾರಿಗುಂಟ, ದಾರಿಗುಂಟ ಹರಿದಾಡುವ ಹಾವು ಚೇಳುಗಳು. ನಾಲಿಗೆಯೇ ತನ್ನತನ ಕಳಕೊಂಡಾಗ, ನಾಲಿಗೆಯೇ ತನ್ನತನ ಕಳಕೊಂಡಾಗ ಊರ ತುಂಬ ದಳ್ಳಾಳಿ ವಿಟಪುರುಷರು. ನಕಲಿ ದಾಖಲೆ ಪುರಾವೆ, ನಕಲಿ ದಾಖಲೆ ಪುರಾವೆ, ಸಾತ್ವಿಕರ ಹೆಣದ ಬಣವೆ. ಎಲ್ಲ ಧಿಕ್ಕರಿಸಿ ಏರಿ ಬರುವ ದಾವೆ ಪ್ರತಿ ದಾವೆ. ಆಗ ಹಣದ ಚಲಾವಣೆ ಇರಲಿಲ್ಲ, ನಂಬಿಕೆಯೇ ನಿಧಾನವಾಗಿ ಆದಾನ ಪ್ರದಾನವೇ ಬದುಕಾಗಿತ್ತು. ಹಣ ಬಂತು ಸಂಬಂಧಗಳ ಹೆಣಬಿತ್ತು, ಹಣ ಬಂತು ಸಂಬಂಧಗಳ ಹೆಣಬಿತ್ತು. ಊರ ತುಂಬ ವಾದಿ ಪ್ರತಿವಾದಿಗಳು, ಜಗಳ ಹಚ್ಚುವ ಬಿಡಿಸುವ ನ್ಯಾಯವಾದಿಗಳು, ನ್ಯಾಯದ ಮುಖವನ್ನೇ ನೋಡದ ನ್ಯಾಯಾಧೀಶರು, ಸಾಕ್ಷಿಕೊಂದ ಸಾಕ್ಷಿಗಳು, ಧಗಧಗಿಸುವ ಉರಿಯಲ್ಲಿ ತೆನೆಸುಟ್ಟುಕೊಳ್ಳುವ ಪಂಚರ, ಧಗಧಗಿಸುವ ಉರಿಯಲ್ಲಿ ತೆನೆಸುಟ್ಟುಕೊಳ್ಳುವ ಪಂಚರ ಜಾಗದಲ್ಲಿ ಒಕ್ಕರಿಸಿದ ಬಿಳಿಗಡ್ಡದವರು. ಹುಟ್ಟುತ್ತಲೆ ಬಿಳಿತಲೆ ಹೊತ್ತು ಹೊರಬಂದ ಭಾವಿ ಮುದುಕರು. ಎಲ್ಲ ಎಲ್ಲ ನಡೆದು ಮುಟ್ಟುವುದೆಲ್ಲಿಗೆ ಗೊತ್ತಿಲ್ಲ ಯಾರಿಗೂ, ಎಲ್ಲ ಎಲ್ಲ ನಡೆದು ಮುಟ್ಟುವುದು ಎಲ್ಲಿಗೆ ಗೊತ್ತಿಲ್ಲ ಯಾರಿಗೂ. ಆದರೂ ನಡೆ ನಿಂತಿಲ್ಲ. ಎಂದೋ ಸತ್ತ ಸಾಕ್ಷಿಯ ಹೆಣದ ಗಬ್ಬು ವಾಸನೆ, ಎಂದೋ ಸತ್ತ ಸಾಕ್ಷಿಯ ಹೆಣದ ಗಬ್ಬು ವಾಸನೆ ಸಹಿಸಿ ಸಾಗುತ್ತಿರುವ ಪ್ರೇತಾತ್ಮಗಳು. ಎಲ್ಲ ಎಲ್ಲ ನಡೆದಾಡಲು ಬೇಕಲ್ಲ ದಾರಿ, ತಂತು ಹರಿದ ಕಂತುಹರನೇ ನೀನೇ ತೋರಬೇಕು ದಾರಿ, ತಂತು ಹರಿದ ಕಂತುಹರನೇ ನೀನೇ ತೋರಬೇಕು ದಾರಿ. ಮುತ್ತೈದೆಯ ಪತಿ ವಿಧುರ, ಪತಿಯೇ ಪರದೈವ ಎಂಬ ಡೈ, ಪತಿಯೇ ಪರದೈವ ಎಂಬ ಡೈಲಾಗ್ ಹೊಡೆದು ದೀರ್ಘ ಸುಮಂಗಲಿಯಾಗುವ ಇರಾದೆ ಹೊತ್ತ ಗೋಮುಖಿ ಮುತ್ತೈದೆಯ ಪತಿಗೆ ಸತಿಯೂ ಇಲ್ಲ, ದೈವವೂ ಇಲ್ಲ. ಈತ ಎಲ್ಲರ ಕಣ್ಣಲ್ಲಿ ಪುಣ್ಯವಂತ. ವಾಸ್ತವದಲ್ಲಿ ಈ ಸಾಧ್ವೀಮಣಿಯ ಮುತ್ತು ಕುಂಕುಮ ಕಾಲುಂಗರ ವಗೈರೆ ವಗೈರೆ ಹೊತ್ತು ತಿರುಗುವ ಕತ್ತೆ ಮಾತ್ರ. ಈತ ಎಲ್ಲರ ಕಣ್ಣಲ್ಲಿ ಪುಣ್ಯವಂತ. ವಾಸ್ತವದಲ್ಲಿ ಈ ಸಾಧ್ವೀಮಣಿಯ ಮುತ್ತು ಕುಂಕುಮ ಕಾಲುಂಗರುಗಳ ವಗೈರೆ ವಗೈರೆಗಳ ಹೊತ್ತು ತಿರುಗುವ ಕತ್ತೆ ಮಾತ್ರ. ಮುತ್ತೈದೆಯ ಪತಿ ಈ ವಿದುರನಿಗೆ, ಮುತ್ತೈದೆಯ ಪತಿ ಈ ವಿದುರನಿಗೆ ಸಹಾನುಭೂತಿ ತೋರುವ ಸಹೃದಯರೆಲ್ಲಿ. ಹಸಿವು ಅಂಬು ಹೆಬ್ಬಾವ್, ಕೈ ಜೋಡಿಸಿ ಬೇಡ್ತೀನಿ ಭಗವಂತ, ಮಕ್ಕಳು ಮಕ್ಕಳೊಳಗ ಭೇದ ಬೇಡ. ಕೈ ಜೋಡಿಸಿ ಬೇಡ್ತೀನಿ ಭಗವಂತ, ಮಕ್ಕಳು ಮಕ್ಕಳೊಳಗ ಭೇದ ಬೇಡ. ಒಬ್ಬರನ್ನು ಉಪ್ಪರಿಗೆ ಮೇಲೆ ಕುಂಡ್ರಿಸಿ ಇನ್ನೊಬ್ಬರನ್ನ ತಿಪ್ಪಾಗಿ ಚೆಲ್ಲಬೇಡ. ಮ್ಯಾಲಿನವ್ರಿಗೆ ಸಾಕಂದ್ರೂ ಕೊಟ್ಟು ಕೆಳಗಿನವ್ರನ್ನ ಮರಮರ ಮರಗಿಸ್ಬೇಡ. ಬಡವರಿಗೆ ಸಾವು ಕೊಡು ಖರೆ, ಹಸಿವಿ ಕೊಡಬೇಡ. ಬಡವರಿಗೆ ಸಾವು ಕೊಡು ಖರೆ, ಹಸಿವಿ ಕೊಡಬೇಡ. ಹೊಟ್ಟೆ ತುಂಬ ಉಂಡ ನಿನಗೇನು ಗೊತ್ತೋ ದೇವರ ಹಸದ ಮಕ್ಕಳ ಸಂಕಟ. ಕಸುಗುಂಡ್ರು ಗೊತ್ತಾಗದ ನಿಂದು ಅಡ್ಡಿಣಿಗಿ ಮ್ಯಾಲಿನ ತಾಟ. ಉಳ್ಳವರ ಕಾರಣದಾಗಿನ ಮುಸುರಿ ನೋಡಿ ನನ್ನ ಬಾಯಿ ಕಾವಲಾಗೈತಿ. ಮುಂದಿನ ಜನ್ಮ ಒಂದಿದ್ರೆ ನನ್ನ ನಾಯಾಗಿರ ಹುಟ್ಟಿಸು ನಿನಗೆ ಪುಣ್ಯ ಬರ್ತೈತಿ. ಹಸಿವಿ ಹೆಬ್ಬಾವು ಬೇರೆ ಬೇರೆ ಅಂತೀಯೇನು ಅಲ್ಲ. ಹೆಬ್ಬಾವು ತೊಗಲಿನ ಚೀಲ ಜೀವಸಕ್ಕಟ ನುಂಗಿದ್ರೆ ಹಸಿವಿ ಶೀಲನೇ ನುಂಗಿ ನೀರು ಕುಡಿತದ. ಹಸದವ್ರ ಓಣ್ಯಾಗ ಉಂಡವರು ಬಾಣ ಬಿರುಸು, ಹಸದವ್ರ ಓಣ್ಯಾಗ ಉಂಡವರು ಬಾಣ ಬಿರುಸು

0: ಕೈ ಮುಗಿತೇನೆ ದೇವ್ರ, ಅವರು ಊರ್ಣಿಗರನ್ನ ನಿಲ್ಲಿಸು, ಇಲ್ಲಾಂದ್ರೆ ನಮ್ಮ ಉಸಿರರ ನಿಲ್ಲಿಸು. ಕೈ ಮುಗಿತೇನೆ ದೇವ್ರ, ಅವರು ಊರ್ಣಿಗನರ ನಿಲ್ಲಿಸು, ಇಲ್ಲ ನಮ್ಮ ಉಸಿರರ ನಿಲ್ಲಿಸು. ಕೊನೆಯದಾಗಿ ತಾಯಿ ಭಾರತಿಗೆ, ಏನವ್ವ ತಾಯಿ ಎಷ್ಟು ನೊಂದಿರುವಿ, ಏನವ್ವ ತಾಯಿ ಎಷ್ಟು ನೊಂದಿರುವಿ, ಎಂಥ ನೆರೆಹೊರಿ ನಿನ್ನದವ್ವ. ಕೈತುತ್ತು ತಿನಿಸಿದರು ಒತ್ತಿಗಳನ್ನು ಸುಳಿದರು, ಕೈತುತ್ತು ತಿನಿಸಿದರು ಒತ್ತಿಗಳನ್ನು ಸುಳಿದರು, ಸಹಿಸಿಕೊಳ್ಳುವಿ ಯಾಕೆ ಹಡದವ್ವ. ಏನವ್ವ ತಾಯಿ ಎಷ್ಟು ನೊಂದಿರುವಿ. ಉತ್ತರಕ್ಕೆ ಚೀನಿಗಳು ಪಶ್ಚಿಮಕ್ಕೆ ಪಾಕಿಗಳು, ನರಕ ನಿರ್ಮಿಸಿದರು ಗಡಿಯಲ್ಲಿ. ಉತ್ತರಕ್ಕೆ ಚೀನಿಗಳು ಪಶ್ಚಿಮಕ್ಕೆ ಪಾಕಿಗಳು, ನರಕ ನಿರ್ಮಿಸಿದರು ಗಡಿಯಲ್ಲಿ. ತಪಗೈದು ತಾಳ್ಮೆಯಲ್ಲಿ ತಿಳಿ ಹೇಳಿದರು ನೀನು, ಕೇಳದವರಿಗೆ ಬುದ್ಧಿ ಕಲಿಸವ್ವ. ಏನವ್ವ ತಾಯಿ ಎಷ್ಟು ನೊಂದಿರುವಿ. ತಾಯಿ ಭಾರತಿ ನೀನು ನಿನಗಿಲ್ಲ ಸರಿ ಸಾಟಿ, ತಾಯಿ ಭಾರತಿ ನೀನು ನಿನಗಿಲ್ಲ ಸರಿ ಸಾಟಿ, ಶಾಂತಿ ಮಂತ್ರವು ನಿನದವ್ವ. ಸಾಧುಂಗೆ ಸಾಧುಗಳು ಕಲಿಗೆ ಕಲಿ ವೀರರು, ನಿನ್ನ ಕಾಯುವ ಹೊಣೆ ನಮದವ್ವ. ಅಹುಜ ಅಭಿನಂದನ ಧೀರ ನಚಿಕೇತರು, ಅಹುಜ ಅಭಿನಂದನ ಧೀರ ನಚಿಕೇತರು, ನಿನ್ನ ಮುಕುಟದ ಕೆಂಪು ವಜ್ರಗಳು. ಶತ್ರು ಸಿಡಿಗುಂಡಿಗೆ ನಾವು ಕಿಡಿಗುಂಡಾಗಿ, ಶತ್ರು ಸಿಡಿಗುಂಡಿಗೆ ನಾವು ಕಿಡಿಗುಂಡಾಗಿ, ಹೋರುವ ಶಕ್ತಿ ನೀ ನೀಡವ್ವ. ಏನವ್ವ ತಾಯಿ ಎಷ್ಟು ನೊಂದಿರುವಿ. ಸ್ಫೂರ್ತಿಯ ಚಿಲುಮೆನಿ ಪ್ರಗತಿಯ ಸಂಕೇತ, ಸ್ಫೂರ್ತಿಯ ಚಿಲುಮೆನಿ ಪ್ರಗತಿಯ ಸಂಕೇತ, ವೀರ ಧೀರರು ನಿನ್ನ ಮಕ್ಕಳು. ಏಟಿಗೆ ಎದಿರೇಟು ಕೊಟ್ಟು ಹಿಂದಟ್ಟುವೆವು, ಏಟಿಗೆ ಎದಿರೇಟು ಕೊಟ್ಟು ಹಿಂದಟ್ಟುವೆವು, ನೀನೇ ಸೌಭಾಗ್ಯ ನಮಗವ್ವ. ಎಲ್ಲ ಭೇದವ ಮರೆತು ಒಬ್ಬರೊಬ್ಬರನರಿತು, ಎಲ್ಲ ಭೇದವ ಮರೆತು ಒಬ್ಬರೊಬ್ಬರನರಿತು, ಒಂದಾಗಿ ಚಂದಾಗಿ ಇರುವಂತೆ. ಹರಸೌವ ಗುಣವಂತೆ ನೀನೆ ನಿಜ ಶ್ರೀಮಂತೆ, ಹರಸೌವ ಗುಣವಂತೆ ನೀನೆ ನಿಜ ಸಿರಿವಂತೆ, ನೀತಿಯೇ ನಿನ್ನ ಸಿರಿಗಳಸವ್ವ. ನೀನಿದ್ದರೆ ನಾವು, ನಾವಿದ್ದರೆ ಜಗವು, ನೀನಿದ್ದರೆ ನಾವು, ನಾವಿದ್ದರೆ ಜಗವು, ನಾವು ವಿಶ್ವಕ್ಕೆ ಮೂಲಿಗಲ್ಲವ್ವ. ನೀನಿದ್ದರೆ ನಾವು, ನಾವಿದ್ದರೆ ಜಗವು, ನಾವು ವಿಶ್ವಕ್ಕೆ ಮೂಲಿಗಲ್ಲವ್ವ. ನಾವು ಕಾಲಿಟ್ಟಲ್ಲಿ ಸುಟ್ಟು ಹೋಗಲಿ ದ್ವೇಷ, ನಾವು ಕಾಲಿಟ್ಟಲ್ಲಿ ಸುಟ್ಟು ಹೋಗಲಿ ದ್ವೇಷ, ಶಾಂತಿ ನೆಲೆಸಲಿ ಜಗದಿ ತಾಯವ್ವ. ಏನವ್ವ ತಾಯಿ ಎಷ್ಟು ನೊಂದಿರುವೆ, ಎಂಥ ನೆರೆಹೊರಿ ನಿನದವ್ವ. ಕೈತುತ್ತು ತಿನಿಸಿದರು ಒತ್ತಿಯೊಳನು ಸುಳಿದರು, ಸಹಿಸಿಕೊಳ್ಳುವಿ ಯಾಕೆ ಹಡದವ್ವ, ಸಹಿಸಿಕೊಳ್ಳುವಿ ಯಾಕೆ ಹಡದವ್ವ.
1: ಇದುವರೆಗೆ ಪ್ರೊಫೆಸರ್ ಬಿಆರ್ ಪೊಲೀಸ್ ಪಾಟೀಲ್ ಅವರ ಕವಿತಾ ವಾಚನ ಕೇಳಿದಿರಿ. ನೆರವು ಶೈಲಜಾ ರಾಜ್ಕುಮಾರ್.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:02:05.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ?

0: ಏನೋ ವಿಶೇಷ ಇರಬಹುದು.
1: ಕುತೂಹಲ ತಡಿಲಿಕ್ಕಾಗಲ್ತು. ಲಘೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ ನೇರ ಪ್ರಸಾರದೊಳಗ ಕೇಳ್ತಿಯಲ್ಲ ಗೆಳತಿ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಸುಗಮ ಸಂಗೀತ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
0: ಈಗ BR ಛಾಯಾ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳೋಣ. ಮೊದಲಿಗೆ KC ಶಿವಪ್ಪ ಅವರ ರಚನೆ.

ಬಿಆರ್ ಛಾಯಾ ಅವರು ಹಾಡಿರುವ ಸುಗಮ ಸಂಗೀತವನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಬಿಆರ್ ಛಾಯಾ ಅವರು ಹಾಡಿರುವ ಸುಗಮ ಸಂಗೀತವನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ, ಎರಡು ಮತ್ತು ಮೂರನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ.
2: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
1: ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ.
2: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
1: ಕನಕ ಜಯಂತ್ಯುತ್ಸವ, ರಾಷ್ಟೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ತತ್ವಾದರ್ಶಗಳನ್ನು ಮುನ್ನೆಲೆಗೆ ತರುತ್ತಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಕನಕದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಕನಕದಾಸರ ರಾಮಧಾನ್ಯ ಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನದ ಈ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ಕೇಳಿಬಂದಂಥ ಕಥಾನಿರೂಪಣೆ ಹೀಗಿದೆ. ವಿಭೀಷಣ ಕುಬೇರನ ರಥವನ್ನು ತರಿಸಿ ಶ್ರೀರಾಮಚಂದ್ರನ ಸೇವೆಗೆ ಅರ್ಪಿಸಿದಾಗ ಆನಂದದಿಂದ ಶ್ರೀರಾಮ ಲಕ್ಷ್ಮಣ ಸೀತೆಯರೊಡನೆ ರಥವೇರಿ ಲಂಕೆಯಿಂದ ಹೊರಟಾಗ ಸುಗ್ರೀವ, ಹನುಮಂತ, ಜಾಂಬುವಂತ ಸಂತೋಷದಿಂದ ಮುನ್ನಡೆದರು. ಅಂಗದ, ನಳ, ನೀಲ, ತುಂಗ, ಶತಬಲಿ, ವಿಕ್ರಮ, ಸುಷೇಣ, ಪ್ಲವಂಗ ಮುಂತಾದ ವೀರರ ಕೂಡಿಕೊಂಡು ಮಹಾಸೇನೆ ಸಮೇತ ಪರಾಕ್ರಮಿ ವೀರರೆಲ್ಲ ಸೇರಿ ರಘುಪುಂಗವ ರಾಮನ ರಥದೊಡನೆ ಅತ್ಯಂತ ವೈಭವದಿಂದ ಮುನ್ನಡೆದರು. ಧರ್ಮರಾಜನೇ ಕೇಳು ಎನ್ನುತ್ತಾ ಶಾಂಡಿಲ್ಯ ಮುನಿಗಳು ಕಥೆಯನ್ನು ಮುಂದುವರೆಸುತ್ತಾ ಲಂಕೆಯ ವೀರದಾನವರು, ಭಟರು, ಪುರಜನ, ಪೌರಜನ, ವಿಭೀಷಣ ಸಹಿತ ಅಲ್ಲಿಗೆ ಬಂದು ಸೇರಲು ರಣಭೇರಿ, ಕಹಳೆಗಳು, ದಿಕ್ಪಾಲಕರು ಬೆದರುವಂತೆ ಮೊಳಗಿದವು. ತಡ ಮಾಡದೆ ಉಭಯ ಸೇನಾ ಸಮೇತನಾಗಿ ಸೇತುವೆಯನ್ನು ಸೀತಾದೇವಿಗೆ ತೋರಿಸುತ್ತಾ ಸಮುದ್ರ ದಾಟಿ ಬಂದ ಶ್ರೀರಾಮ ರಾಮೇಶ್ವರದ ಬಳಿಯಲ್ಲಿ ಭಕ್ತಿಭಾವದಿಂದ ಶಿವನ ಪೂಜೆಯನ್ನು ಮಾಡಿ ನಂತರ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾನೆ. ಅಲ್ಲಿ ಸೇರಿದ್ದ ಋಷಿಮುನಿ ಪುಂಗವರೆಲ್ಲರನ್ನ ಶ್ರೀರಾಮ ಸತ್ಕರಿಸಿದನು. ನಂತರ ಮುಚಕುಂದ ಮುನಿಯ ಆಶ್ರಮಕ್ಕೆ ಬಂದನು. ಆ ಮಹಾವನದೊಳಗೆ ಸುಭಟರು ಬೀಡುಬಿಟ್ಟರು. ಆಗ ಆ ಪಾಳೆಯದ ಇದಿರಿನಲ್ಲಿರುವ ಗುಡಿ ಗುಂಡಾರಗಳು ಸಂಭ್ರಮದಿಂದ ಮೆರೆದವು. ಮನಮೋಹಕವಾಗಿ ರಚನೆಗೊಂಡ ರಘುಕುಲ ರಾಮನ ಒಡ್ಡೋಲಗ ಇಂದ್ರನ ಒಡ್ಡೋಲಗದಂತೆ ಕಂಡಿತು. ನಂತರ ಆ ಸ್ಥಳದಲ್ಲಿದ್ದ ಮುನಿಪುಂಗವರು ಬಂದು ಶ್ರೀರಾಮನಿಗೆ ದರ್ಶನ ನೀಡಿದರು.

ಕೌಶಿಕ, ಜಮದಗ್ನಿ, ಜನ್ನು, ಪರಾಶರ, ಜಾಬಾಲಿ, ಭೃಗು, ದುರ್ವಾಸ, ಗೌತಮ ಮುಂತಾದ ಸಮಸ್ತ ಮುನಿವರರು ತೇಜಪೂರ್ಣವಾದ ವ್ಯಕ್ತಿತ್ವದವರಾಗಿ ತಮ್ಮ ಆಶ್ರಮಗಳಿಂದ ಹೊರಟು ಬಂದು ದಾಶರಥಿಯಾದ ಶ್ರೀರಾಮನನ್ನು ಕಂಡು ಅಕ್ಷತೆ ಹಾಕಿ ಹರಸಿದರು.

ರಾಮ, ದಶರಥ ತನಯ್ಯ, ರಘುಕುಲ ಸೋಮ, ಸತ್ಯವ್ರತ, ಯುದ್ಧ ನಿಪುಣ, ಸುಜನ ಪ್ರೇಮ, ಜಗದಭಿರಾಮ, ನಿಸ್ಸೀಮ, ತಾವರೆಯ ದಳದಂತೆ ವಿಶಾಲವಾದ ಕಣ್ಣುಗಳುಳ್ಳವನು, ದೇವಪ್ರೇಮ, ದೇವತೆಗಳಿಂದ ವಂದಿತನಾದ ಶ್ರೀರಾಮಚಂದ್ರ, ಪ್ರೇಮದಿಂದ ನಮ್ಮನ್ನು ಪಾಲಿಸು ಎಂದು ಮುನಿ ಸಮೂಹ ಹೊಗಳಿತು. ಇದೊಂದು ರಾಮನ ಸ್ತುತಿ ಪದ್ಯ. ಅಲ್ಲಿ ಸೇರಿದ್ದ ಮುನಿಗಳೆಲ್ಲರೂ ರಾಮನನ್ನ ಹೊಗಳಿದ್ರು ಅನ್ನೋದು ಇದರ ಗಂತವ್ಯ. ಯಾಕೆ ರಾಮನಾಮಕ್ಕೆ ಇಷ್ಟು ಮಹತ್ವವನ್ನು ಕನಕದಾಸರು ನೀಡಿದ್ದಾರೆ ಅನ್ನೋದು ಕೂಡ ವಿಚಾರಕ್ಕೆ ಅರ್ಹವಾದ ಸಂಗತಿ. ಭಾರತದಲ್ಲಿ ಸಿಕ್ಕ ಮೊದಲ ಎರಡು ಮೂರು ಉಪಾಸನೆಯ ಮಂತ್ರಗಳಲ್ಲಿ ರಾಮ ಎಂಬುದು ಒಂದಂತೆ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಎನ್ನುವ ಮಾತಿದೆ. ರಾಮ ಕೂಡ ಹಾಗೆಯಂತೆ. ಈ ಎರಡೂ ಬೀಜ ಮಂತ್ರಗಳಿಗೆ ಕಾರಣವಾದುದು ಎರಡು ಬೀಜಾಕ್ಷರಗಳು. ಒಂದರಿಂದ ರಾ, ಇನ್ನೊಂದರಿಂದ ಮ, ಎರಡೂ ಸೇರಿದರೆ ಓಂ ತತ್ಸತ್ ರಾಮ. ಆದ್ದರಿಂದ ಧ್ಯಾನಗಮ್ಯವಾಗಿ ಮುನಿಗಳ ನಿರ್ವಿಕಲ್ಪ ಸಮಾಧಿಯಲ್ಲಿ ಯಾವ ತತ್ವ ಯಾವಾಗಲೂ ರಮಂತೇ ಆಗುತ್ತದೋ ಅದು ರಾಮ. ಹೀಗಾಗಿ ಸೇರಿದ್ದ ಎಲ್ಲ ಮುನಿವಾರರು ರಾಮನನ್ನು ಹೀಗೆ ಸ್ತುತಿಸಿದ್ದು.

ಸೀತಾದೇವಿಯೊಂದಿಗೆ ಕಾಡಿನಲ್ಲಿ ನೀವು ಕಷ್ಟವನ್ನು ಅನುಭವಿಸಿ ಭಕ್ತರನ್ನು ಕಾಯುವ ರೀತಿಯನ್ನು ನೆನೆದು ವಾನರ ಬಲದೊಂದಿಗೆ ರಾವಣನನ್ನು ಸಂಹರಿಸಿ ಲಂಕೆಯನ್ನು ವಿಭೀಷಣನಿಗಿತ್ತು, ದೇವ ನಮ್ಮನ್ನು ರಕ್ಷಿಸಲು ಬಂದೆಯಾ ಎಂದು ಮುನಿಸಮೂಹ ಶ್ರೀರಾಮನನ್ನು ಉಪಚರಿಸಿದರು.

ಮುನಿಗಳ ಉಪಚಾರದಿಂದ ರಾಮ ಸಂಕೋಚಗೊಳ್ಳುತ್ತಾನೆ. ಅದರಿಂದ ಹೀಗೆ ಹೇಳ್ತಾನೆ, ನೀವು ಸಾರಹೃದಯರು. ಈ ಪದ ಕೂಡ ವಿಶೇಷವಾದದ್ದು. ಸಾರಹೃದಯ ಅಂತಂದ್ರೆ ಸಾರಭೂತವಾದ, ಶುದ್ಧವಾದ ಅಥವಾ ಕರುಣಾಮಯವಾದ ಹೃದಯವನ್ನು ಹೊಂದಿರುವವರು ಎಂದ ಅರ್ಥ. ಭಕ್ತಿ ಸಾಹಿತ್ಯ ಮತ್ತು ಕಾವ್ಯ ಪರಂಪರೆಯೊಳಗೆ ಈ ಪದ ಭಗವಂತನಿಗೆ ಅಥವಾ ದಯಾಮಯರಾದ ಸಜ್ಜನರಿಗೆ ಅರ್ಪಿತವಾದ ವಿಶೇಷ ಅರ್ಥವನ್ನು ನೀಡುತ್ತದೆ. ಕನಕದಾಸರು ತಮ್ಮ ಸಾಹಿತ್ಯದಲ್ಲಿ ಹಲವೆಡೆ ಈ ಪದವನ್ನು ಬಳಸಿ ಭಗವಂತನ ಕರುಣೆಯನ್ನ ಬೇಡಿದ್ದಿದೆ. ಶ್ರೀರಾಮನು ಮುನಿಪುಂಗವರನ್ನು ಈ ಪದದಿಂದ ಸಂಬೋಧಿಸಿದ್ದಾನೆ. ನೀವು ನಮಗೆ ಉಪಚಾರವನ್ನು ಯಾಕೆ ಮಾಡುತ್ತಿದ್ದೀರಿ? ನಿಮ್ಮ ಪಾದದಡಿಯ ಕರುಣಾರಸವೇ ನಮ್ಮನ್ನು ಕಾಪಾಡುತ್ತದೆ. ನಮಗಷ್ಟು ಸಾಕು. ನಿಮ್ಮ ದರ್ಶನ ಭಾಗ್ಯ ಎಲ್ಲರಿಗೂ ಎಲ್ಲಿ ಸಾಧ್ಯವಾಗುತ್ತದೆ ಎಂದು, ಆ ಭಾಗ್ಯ ನಮಗೆ ದೊರಕಿದೆ ಅಂತ ಹೇಳ್ತಾ ಉಪಚಾರದಿಂದ ಮುನಿವರರನ್ನು ಕುಳ್ಳಿರಿಸಿ ಸತ್ಕರಿಸಿದರು.

ಪರಿವಾರ ಸಮೇತನಾಗಿ ಕುಳಿತ ವಿಶ್ವಕುಟುಂಬಿ ರಾಮನ ಚಿತ್ರಣವನ್ನ ಕನಕದಾಸರು ಹೀಗೆ ನೀಡಿದ್ದಾರೆ. ಎಡಭಾಗದಲ್ಲಿ ಕಪಿಕುಲೇಂದ್ರನಾದ ಸುಗ್ರೀವನ ಗುಂಪು, ಬಲದಲ್ಲಿ ರಾವಣಾನುಜನಾದ ವಿಭೀಷಣಾದಿಗಳ ಗುಂಪು, ಎದುರಿಗೆ ಮುನಿಗಳ ಸಮೂಹ, ಹಿಂದೆ ವಾನರರು. ರಾಮನ ಒಂದು ಪಕ್ಕದಲ್ಲಿ ಮಡದಿ ಸೀತಾದೇವಿ, ಇನ್ನೊಂದೆಡೆ ತಮ್ಮ ಲಕ್ಷ್ಮಣದೇವ. ಇವರು ಬಿಡದೆ ಚಾಮರಗಳನ್ನು ಬೀಸುತ್ತಿರುವಾಗ ಶ್ರೀರಾಮ ಸಿಂಹಾಸನದೇ ರಂಜಿಸಿದ. ಅದಕ್ಕೆ ಶ್ರೀರಾಮನನ್ನು ಶ್ರೀ ಸಂಸಾರಿ ಎಂದೇ ಕರೆಯುವುದು. ಶ್ರೀರಾಮನನ್ನು ಕೇವಲ ದೇವರು ಅಂತ ಕಾಣದೆ ಆತನ ಆದರ್ಶ, ಮಾನವೀಯತೆ ಮತ್ತು ಎಲ್ಲರನ್ನೂ ತನ್ನ ವಿಶಾಲ ಕುಟುಂಬದಾಂಗ ಕಾಣುವಂತಹ ಗುಣವಿಶೇಷ ಅವನಲ್ಲಿದೆ ಅನ್ನುವುದು ಕನಕದಾಸರ ಗ್ರಹಿಕೆ.

0: ಇದುವರೆಗೆ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿದಿರಿ. ವಾಚಿಸಿದವರು ಶ್ರೀಮತಿ ಗಾಯತ್ರಿ ಸರದೇಶ್ ಪಾಂಡೆ, ವ್ಯಾಖ್ಯಾನ ಮಾಡಿದವರು ಧಾರವಾಡ ತಾಲೂಕು ನಿಗದಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾ ಶ್ರೀಧರ ಹೆಗಡೆ ಭದ್ರನ್.
1: ಕನಕದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
2: ತ್ರಿವೇಣಿ ಬಟಗೇರಿ.
1: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾ ಹನುಮಗೌಡ ಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
4: ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕದೀಪ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಹಲೋ ನಂದನ ನೇರ ಫೋನಿನ್ ಕಾರ್ಯಕ್ರಮ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ?
3: ಸಿಕ್ಬಿದ್ರು
4: ಅಪರಿಚಿತ ಆಪ್ನಿಂದ ಬಚಾವಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹಲೋ ನಂದನಾ, ನೇರ ಫೋನಿನ್ ಕಾರ್ಯಕ್ರಮ. ಇವತ್ತಿನ ಹಲೋ ನಂದನಾ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ಶ್ರೋತೃ ಬಾಂಧವರೇ, ನೀವು ಕರೆ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಅಥವಾ 244-344-16. ನಮ್ಮ STD ಕೋಡ್ ಸಂಖ್ಯೆ 0836. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಹಲೋ ನಂದನಾ ಕಾರ್ಯಕ್ರಮದ ನಮ್ಮ ಮೊದಲ ಕೇಳುಗರು ಯಾರು ಅಂತ ಹೇಳಿ ಈಗ ನೋಡೋಣ. ಹಲೋ ನಮಸ್ಕಾರ. ಹಲೋ ನಂದನಾ ಕಾರ್ಯಕ್ರಮ. ಚನ್ನಬಸಪ್ಪ ಅವರು ಬದಾಮಿಯಿಂದ, ಬೇಲೂರಿನಿಂದ. ಹೇಳ್ರಿ ಚನ್ನಬಸಪ್ಪ ಅವರ, ಮಳಿ ಹೆಂಗದ ನಿಮ್ಮ ಊರಾಗ?
1: ಮಳಿ ಇಲ್ಲ ಮೇಡಮ್, ಮೋಡ ಕವಿದ ವಾತಾವರಣ ಐತಿ.
0: ಮಳಿ ಇನ್ನೂ ಬಂದಿಲ್ಲ,
1: ಬರ್ತಾ ಇಲ್ಲ ಮೇಡಮ್.
0: ಬರ್ತಾ ಇಲ್ಲ ಅಂತೀರಿ? ಆಯ್ತು, ಮಳಿ ಬರ್ಲಿ ನಿಮ್ಮ ಊರಾಗು ಅಂತ ಹೇಳ್ತಾ ಇವತ್ತು ಯಾವ ಗೀತೆಗಾಗಿ ಕರೆ ಮಾಡಿದ್ರಿ? ಜಯಚಂದ್ರನ್ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದು. ಆಯ್ತು, ನಿಮ್ಮ ಪ್ರೀತಿಯ ಹಾಡನ್ನ ಈಗ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ತೆ.

0: ಮುಂದಿನ ಕರೆಯನ್ನ ತಗೊಳ್ಳೋಣ. ಹಲೋ
1: ಹಲೋ, ನಾ ಆನಂದ್ ಸಾಗರ್ ಅಂತ ಮಾತಾಡ್ತಿರ್ತೀನಿ.
0: ಹಲೋ, ಕರೆ ಹಾಕೋ ಕಟ್ ಆಯ್ತು ಅವ್ರದ್ದು. ಹಲೋ ಹಲೋ, ನಂದನ ಕಾರ್ಯಕ್ರಮ.
2: ಹಲೋ
0: ಹಲೋ ಹಲೋ, ಹೇಳ್ರಿ, ಮಾತಾಡ್ರಿ.
2: ನಮಸ್ಕಾರ ಮೇಡಮ್.
0: ನಮಸ್ಕಾರ, ನಿಮ್ಮ ಹೆಸರು?
2: ಲೀಲಾ ಅಂದ್ಬಿಟ್ಟು ದಾವಣಗೆರೆಯಿಂದ.
0: ದಾವಣಗೆರೆಯಿಂದ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ.
2: ಲೀಲಾ ಅಂತ.
0: ಲೀಲಾ ಅವರು ಕರೆ ಮಾಡ್ತಾ ಇರ್ತೀರಿ? ಲೀಲಾ ಅವರ ಮಾಡ್ತಾ ಇರ್ತೀರಿ. ಹೇಳ್ರಿ ಲೀಲಾ ಅವರ, ನಿಮಗಾಗಿ ಯಾವ ಗೀತೆ ಪ್ರಸಾರ ಮಾಡೋಣ? ಯಾವ್ದಾದ್ರು ಹಾಕೋಣ. ಕಾರ್ಯಕ್ರಮ ಕೇಳ್ತಾ ಇರ್ತೀರಿ? ಆಯ್ತು ಲೀಲಾ ಅವರ, ಹಿಂಗ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ರಿ. ಎರಡು ಕನಸು ಚಿತ್ರದಿಂದ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
2: ಧನ್ಯವಾದ.

0: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ನಂದನ ಕಾರ್ಯಕ್ರಮವನ್ನ ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ. ನಮ್ಮ ಮುಂದಿನ ಹಲೋ ನಂದನ ಕಾರ್ಯಕ್ರಮದ ಕೇಳುಗರು, ಹಲೋ.
2: ಹಲೋ, ನಾವು ಚಿಕ್ಕೋಡಿ ತಾಲೂಕು ಜೋಡಕೋಳಿಂದ ಬೀರಪ್ಪ ಸಂಜಂತೆ ಅಂತ ಮಾತಾಡೋದು ಮೇಡಮ.
1: ಬೀರಪ್ಪ ಅವರು ಚಿಕ್ಕೋಡಿಯಿಂದ?
2: ಹ್ಞೂ
1: ಹೇಳ್ರಿ.
2: ಚಿಕ್ಕೋಡಿ ತಾಲೂಕು ಜೋಡಕುರುಳಿಯಿಂದ?
1: ಜೋಡಕುರುಳಿಯಿಂದ, ಚಿಕ್ಕೋಡಿ ತಾಲೂಕು ಜೋಡಕುರುಳಿಯಿಂದ. ಹ್ಮ್, ಹೇಳ್ರಿ ಬೀರಪ್ಪ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ಇವತ್ತು?
2: ನಮಗೆ ವಂಶಿಯಿಂದ ತಾಯಿ ತಾಯಿ ಅಂತ ಇದೆ ನೋಡಿ ಮೇಡಮ್.
1: ವಂಶಿಯಿಂದ?
2: ಹ್ಞೂನ್ರಿ.
1: ಇದ್ರೊಳಗ ಭುವನಂ ಗಗನ ಮಾ ಹಾಡದ, ಅಮಲು ಹಾಡದ,
2: ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿದ್ದು ತಾಯಿ ತಾಯಿ ಅಂತ ಇದೆ ನೋಡ್ರಿ. ಪುನೀತ್ ರಾಜ್ಕುಮಾರ್ ಅವ್ರದ

0: ವಂಶಿ ಚಿತ್ರದ್ದು.
1: ಗೀತೆ ನಮ್ಮ ವಿಜಯ್ ಕುಮಾರ್ ಸ್ವಾಮಿಗಳು ಅಂತ ಮಹಾರಾಷ್ಟ್ರದವ್ರದಾರಲ್ರಿ, ಅವರು ನಮ್ಗೆ ಒಳ್ಳೆ ಕೇಳಿದ್ರ, ಅವ್ರಿಗೋಸ್ಕರ ನಮ್ಗೋಸ್ಕರ ಬೇಕಾಗಿತ್ರಿ.
0: ಆಯ್ತು, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ ಈಗ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಹಿಂಗ ಧನ್ಯವಾದ.
1: ಎಲ್ಲ ಕೇಳ್ತೇವ್ರಿ ನಾಟಕ, ಅದು ಎಲ್ಲ ನಮ್ಗ ಕರೆ ಸಿಗಂಗಿಲ್ರಿ. ನಮ್ ಫೋನ್ ಸಾದಾ ಫೋನ್ ಇದ್ರೆ ಹಚ್ಚಕ್ ನೆಟ್ಕ್ ಬರಂಗಿಲ್ರಿ, ನಮ್ಗ ನಾವ್ ಬ್ಲೈಂಡ್ ಇದೀವ್ರಿ.
0: ಇವತ್ ಸಿಕ್ತಲ್ಲ, ಖುಷಿ ಆಗಿರ್ಬೇಕು ನಿಮ್ಗ.
1: ಇವತ್ ಸಿಕ್ಕೈತ್ರಿ.
0: ಆಯ್ತು, ಹಿಂಗ ಕೇಳ್ತಾ ಇರಿ, ನೀವು ಕೇಳಿದಂತ ಗೀತೆ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ಕಾರ ಮೇಡಮ್.

0: ವಂಶಿ ಚಿತ್ರದ ಗೀತೆಯನ್ನು ಇದುವರೆಗೆ ನಾವು ಕೇಳ್ಕೊಂಡು ಬಂದ್ವಿ. ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ, ನಂದನ
1: ಹಲೋ.
0: ಕಾರ್ಯಕ್ರಮ.
1: ಹಾಂ, ನಂದನ ಕಾರ್ಯಕ್ರಮ.
0: ಹಲೋ, ಕರೆ ಯಾಕೋ ಕಟ್ ಆಯ್ತು ಅವ್ರದ್ದು. ಹಲೋ,
2: ನಮಸ್ಕಾರ ಮೇಡಮ್.
0: ನಮಸ್ಕಾರ. ಹಲೋ ಹಲೋ
2: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ. ಹಲೋ, ನಂದನ ಕಾರ್ಯಕ್ರಮ.
2: ಥ್ಯಾಂಕ್ ಯು ಮೇಡಮ್. ಶುಭೋದಯ ಮೇಡಮ್.
0: ಶುಭೋದಯ. ನಿಮ್ಮ ಹೆಸರು?
2: ಮಹೇಶ್ ಹೊಸೂರ್. ಕೇಳ್ತಾರೆ ಮೇಡಮ್?
0: ಮಹೇಶ್ ಹೊಸೂರ್ ಅವರು ನಮ್ಮ ನಿಯಮಿತ ಕೇಳುಗರು.
2: ಹೌದು ಮೇಡಮ್.
0: ಹೇಳ್ರಿ ಮಹೇಶ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
2: ಇದು ಭೈರವ ಫಿಲಂ ಇಂದ ಮೇಡಮ್.
0: ಭೈರವ?
2: ಹೌದು.
0: ಭೈರವದಿಂದ.
2: ಅದರೊಳಗೆ ಮಳೆರಾಯ ನೀ ಬಾರಯ್ಯ ಈ ಸಾಂಗ್ ಇದೆ ಮೇಡಮ್.
0: ಮಳೆರಾಯ ಈ? ಹಾ, ಅದಲ್ಲ ಹಾಡು.
2: ಹೌದೌದು ಮೇಡಮ್.
0: ಮಳಿ ಕರಲಿಕತ್ತೀರಿ ಈ ಹಾಡಿನ ಮೂಲಕ?
2: ಹೌದು ಮೇಡಮ್, ಮಳೆ ಕಡಿಮೆ ಆಗ್ಬಿಟ್ಟಿದೆ ಮೇಡಮ್. ಕಳೆದ ವಾರ ಒಂದ್ ಎರಡು ದಿನ ಬಂತು ಮತ್ತೆ ಕಡಿಮೆ ಆಗಿದೆ ಮೇಡಮ್. ಈಗ
0: ಇವತ್ತು ಮತ್ತೆ ಶುರು ಆಗಿರ್ಬೇಕಲ್ಲ ನಿಮ್ ಕಡೆ?
2: ಇಲ್ಲ ಮೇಡಮ್, ಇನ್ನು ಆಗಿಲ್ಲ ಮೇಡಮ್.
0: ಇನ್ನು
2: ವಾತಾವರಣ ಅಂತೂ ಇದೆ.
0: ಇನ್ನು ಮಳೆ ಬಂದಿಲ್ಲ
2: ಮೇಡಮ್.
0: ಆಯ್ತು, ಮಳೆ
2: ಮೇಡಮ್.
0: ಮಳೆ ಇಲ್ಲೂ ಇದೆ ರೀ. ನಿಮ್ ಕಡೆನು ಮಳೆ ಬರ್ಲಿ ಅಂತ ಹೇಳ್ತಾ ಈ ಹಾಡನ್ನ ಪ್ರಸಾರ ಮಾಡ್ತೀವಿ. ಆಯ್ತು, ಧನ್ಯವಾದ.
2: ಓಕೆ ಮೇಡಮ್, ಥ್ಯಾಂಕ್ ಯು.

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ,
1: ಹಲೋ,
0: ಹಲೋ,
1: ನಮಸ್ತೆ ಅಪೂರ್ವ ಅವರೇ.
0: ನಮಸ್ತೆ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ.
1: ಲಿಂಗಸೂರು ತಾಲೂಕು ನವಲಿಯಿಂದ ವೈ ಬಿ ಚಳ್ಳಮರದ ಮಾತಾಡ್ತಿರೋದು.
0: ಚಳ್ಳಮರದ ಅವರು
1: ನಮ್ಮ ಆತ್ಮೀಯ ಅಭಿಮಾನಿ, ಅಪೂರ್ವ ಅವರ ಅಭಿಮಾನಿ.
0: ಧನ್ಯವಾದ, ಧನ್ಯವಾದ ಚಳ್ಳಮರದವರೇ. ಹೇಳ್ರಿ, ಇವತ್ತು ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
1: ಇವತ್ತ ಆಕಾಶವಾಣಿ ರಾಷ್ಟ್ರೀಯ ಪ್ರಸಾರ ದಿನ ಇದೆ.
0: ಹೌದು.
1: ಇದರ ಅಂಗವಾಗಿ ದೇವರಗುಡಿ ಚಲನಚಿತ್ರ ಅವರು ಸ್ಟುಡಿಯೋದಲ್ಲಿ ಆಕಾಶವಾಣಿಯಲ್ಲಿ ವಿಷ್ಣುವರ್ಧನ್ ಅವರು ಹಾಡ್ತಿರ್ತಾರೆ. ಮನೆಯಲ್ಲಿ ದೊಡ್ಡ ರೇಡಿಯೋದ ಮೂಲಕ ಭಾರತಿ ಅವರು ಕೇಳ್ತಿರ್ತಾರೆ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಒಂದು ಹಾಡು ಬಂತು.
0: ಎಸ್ ಪಿ ಬಿ ಅವ್ರು ಹಾಡಿದ್ದು.
1: ಅದು ರೇಡಿಯೋದ ಮೂಲಕ ಅವ್ರ ಸ್ನೇಹ ಬೆಳೆಯುತ್ತೆ.
0: ಹೌದು, ಹೌದು.
1: ಹೀಗಾಗಿ ಇವತ್ತು ಅದು ಹಾಡು ಸೂಕ್ತ ಅನಿಸ್ತು, ಕರೆ ಮಾಡೋಣ ಅಂತ ಮಾಡಿದೆ. ಶಿಸ್ತು
0: ಲೈನ್ ಕೂಡ ಸಿಕ್ತು.
1: ಅನಂತ ಧನ್ಯವಾದಗಳು ತಮಗೆ.
0: ನಿಮಗೂ ಕೂಡ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ತೆ, ಶುಭ ದಿನ.
0: ನಮಸ್ತೆ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇದುವರೆಗೆ ದೇವರ ಗುಡಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಈಗ ಸಮಯ 10:02. ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಹಲೋ ನಂದನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಹಲೋ
1: ಹಲೋ
0: ಹಲೋ ನಂದನ ಕಾರ್ಯಕ್ರಮ
1: ಮಾತಾಡ್ತಾ ಇದ್ದೀನಿ ಮೇಡಮ್. ಆರಾಮಿದ್ದೀರಿ?
0: ಆರಾಮಿದ್ದೀವಿ. ನಿಮ್ಮ ಹೆಸರು ಹೇಳಲಿಲ್ಲ.
1: ನಿಮ್ಮ ಧ್ವನಿ ಸ್ವಲ್ಪ ಕೇಳ್ತಾ ಇದೆ ಮೇಡಮ್. ಸ್ವಲ್ಪ ವಾಲ್ಯೂಮ್ ಕೊಡಿ ಮೇಡಮ್.
0: ಹೌದಾ, ಈಗ ನೋಡ್ರಿ.
1: ಹಾ ಮೇಡಮ್, ಸ್ವಲ್ಪ ವಾಲ್ಯೂಮ್ ಕೊಡಿ ಮೇಡಮ್.
0: ಕೊಟ್ಟಿದ್ದೀನಿ, ಹೇಳ್ರಿ.
1: ಎಲ್ಲರಿಗೂ ಈ ಒಂದು ರೇಡಿಯೋ ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಮೇಡಮ್. ಇವತ್ತು ನಮ್ ಗೀತೆ ಬಂದು ಶಂಕರನಾಗ ಅವ್ರದ್ದು ನರಸಿಂಹ ಚಿತ್ರದಿಂದ ಆಕಾಶವಾಣಿಯಲ್ಲಿ ಅಂತ ಒಂದು ಹಾಡು ಬರುತ್ತೆ ಮೇಡಮ್,
0: ನರಸಿಂಹದಿಂದ
1: ಗೀತೆ.
0: ಯಾವ ಗೀತೆ ಅಂದ್ರೆ? ಇದರಲ್ಲಿ
1: ಒಂದು ಜನ್ಮದಿನ ಸಹ ಇದೆ, ಹಾಗಾಗಿ ನಮ್ಮ ರಾಯಚೂರು ಆಕಾಶವಾಣಿಗೆ ಜನ್ಮದಿನದ ಶುಭಾಶಯಗಳು ಸಹ ಹೇಳ್ತೇನೆ. ಇವತ್ತೊಂದು ವಿಶೇಷ ಮತ್ತು ಖುಷಿಯ ದಿನ ರೀ ಮೇಡಮ್. ನಾನು ತುಂಬಾ ದಿನ ಆಗಿತ್ತು ಮಾತಾಡಿರ್ಲಿಲ್ಲ, ಇವತ್ತು ಮಾತಾಡ್ತಾ ಇದ್ದೀನಿ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ. ಮೊನ್ನೆ ಕೂಡ ಧಾರವಾಡ ಬಂದಿದ್ದೆ, ಬಟ್ ಆಕಾಶವಾಣಿ ಭೇಟಿ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ನಮ್ಗೆ ರೇಡಿಯೋ ಮತ್ತು ಆಕಾಶವಾಣಿ ಕೇಂದ್ರ ಅಂದ್ರೆ ಬಹಳ ಇಷ್ಟ.
0: ಇಲ್ಲೇ ಬಂದಿರ್ತೀರಿ,
1: ನಂಗೆ ಈ ಒಂದು ಆಕಾಶವಾಣಿ ಮೇಲೆ ಪ್ರೀತಿ ಜಾಸ್ತಿ ರೀ ಮೇಡಮ್.
0: ಯಾವ ಗೀತೆ ಅಂದ್ರೆ ಇದ್ರಲ್ಲಿ?
1: ಎಲ್ಲರಿಗೂ ಬ್ರಾಡ್ಕಾಸ್ಟಿಂಗ್ ಡೇ ದಿನದ ಶುಭಾಶಯಗಳು. ನಿಜವಾಗ್ಲು ಖುಷಿ ಆಗುತ್ತೆ ಗೀತೆ ನಮ್ಮೆಲ್ಲ ಧಾರವಾಡ ಆಕಾಶವಾಣಿ ಕೇಳಗೋಸ್ಕರ ಪ್ರಸಾರ ಮಾಡಿಬಿಡಿ ಮೇಡಮ್.
0: ಆಯ್ತು, ಪ್ರಸಾರ ಮಾಡ್ತೀವಿ. ಇದರಲ್ಲಿ ಯಾವ ಗೀತೆ ಅಂತಂದ್ರಿ ನೀವು? ಹಲೋ ಹಲೋ, ಕರೆಯಾಕೋ ಕೇಳಿಸ್ತಾ ಇಲ್ಲ ಅವ್ರದ್ದು. ಇವರು ನರಸಿಂಹ ಚಿತ್ರದಿಂದ ಗೀತೆಯನ್ನ ಕೇಳಿದ್ರು, ಇವರಿಗಾಗಿ ಗೀತೆಯನ್ನ ಪ್ರಸಾರ ಮಾಡ್ತೀವಿ.

0: ನಮ್ಮ ಮುಂದಿನ ಕರೆ. ಹಲೋ ಹಲೋ
1: ಹಲೋ
0: ಹಲೋ ನಂದನ ಕಾರ್ಯಕ್ರಮ.
1: ಹಾಂ, ನಾವು ತುಪ್ಪದ ಕುರುಹಟ್ಟಿಯಿಂದ ಮಾತಾಡ್ತೇವ್ರಿ.
0: ತುಪ್ಪದ ಕುರುಹಟ್ಟಿಯಿಂದ ಯಾರು?
1: ಪಂಪಾಪತಿ ಅಂತ ಹೇಳಿ.
0: ಹ್ಮ್, ಪಂಪಾಪತಿಯವರು ನಮ್ಮ ನಿಯಮಿತ ಕೇಳುಗರು.
1: ಹ್ಞೂನ್ರಿ,
0: ಹೇಳ್ರಿ ಪಂಪಾಪತಿ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
1: ನಮಗ ಜುಮ್ಮಿಗಲ್ಲಿನಿಂದ ತುತ್ತು ಅನ್ನ ತಿನ್ನೋಕೆ ಬೊಗಸಿ ನೀರು ಕುಡಿಯೋಕೆ ರೆಕಾರ್ಡ್ ಹಾಕ್ರಿ
0: ಈ ಹಾಡ್ ಬೇಕು.
1: ಹೌದ್ರಿ,
0: ಆಯ್ತು. ವಿಷ್ಣುವರ್ಧನ್ ಅವರು ಹಾಡಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ಹಾ, ನಮಸ್ಕಾರ ರೀ. ನಮಸ್ಕಾರ.
0: ನಮಸ್ಕಾರ.

0: ವಿಷ್ಣುವರ್ಧನ್ ಅವರು ಹಾಡಿದಂತಹ ಜಿಮ್ಮಿಗಲ್ಲು ಚಿತ್ರದ ಗೀತೆಯನ್ನ ನಾವು ಕೇಳ್ಕೊಂಡು ಬಂದ್ವಿ. ನಮ್ಮ ಮುಂದಿನ ಕರೆ, ಹಲೋ ಹಲೋ ಹಲೋ ಹಲೋ, ಕರೆಯಲ್ಲಿ ಯಾಕೋ ತೊಂದರೆ ಇತ್ತು ಅವ್ರಿಗೆ. ಹಲೋ
1: ಹಲೋ
0: ಹಲೋ, ನಂದನಾ ಕಾರ್ಯಕ್ರಮ.
1: ನಮಸ್ತೆ ಮೇಡಮ.
0: ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಮೇಡಮ್, ಮೂಡಲಗಿ ತಾಲೂಕು ಕಲ್ಲೂರಿಂದ ರಾಜೇಶ್ವರ ನದಾಫ್ ಮೇಡಮ್.
0: ಓ, ನದಾಫ್ ಅವರು, ಹೋದ ಸಲ ಕೂಡ ಕರೆ ಮಾಡಿದ್ರಿ.
1: ಹೇಳ್ರಿ ಮೇಡಮ್, ವಿಶೇಷ ಏನು ಕಡಿಮೆ ಮಾಡೋದ್ರೆ? ಭಾಳ ಕಡಿಮೆ,
0: ಅವಾಗವಾಗ ಮಾಡ್ತಾ ಇರ್ತೀರಿ.
1: ಇಲ್ಲ ಇಲ್ಲ, ಇನ್ನು ಮಾಡೋದು ಕಡಿಮೆ, ಭಾಳ ಕಡಿಮೆ.
0: ಭಾಳ ಕಡಿಮೆ. ಹೇಳ್ರಿ ನದಾಫ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ಇವತ್ತು?
1: ಮೇಡಮ್, ಬಲೆ ಜೋಡಿ ಮೇಡಮ್. ಎಸ್ ಜನಿಗೆ ಹಾಡಿದೈತಲ್ರಿ, ಎಸ್ ಜನಿಗೆ ಅವ್ರು ಹಾಡಿತ್ತು ನವಿಲೆ ನವಿಲೆ ತಿಂತೀರಿ.
0: ನವಿಲೆ ನವಿಲೆ ಎಲ್ಲಾರ್ ಈಶ್ವರಿ ಅವ್ರು ಹಾಡಿದ್ದು. ಬಲೆ ಜೋಡಿಯಿಂದ ಈ ಹಾಡು ಬೇಕು ನಿಮ್ಗೆ. ಆಯ್ತು ನದಾಫ್ ಅವರ, ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ಕಾರ ಮೇಡಮ್.

0: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗೋಲ್ತು, ಲಗೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
1: ಮುಂದಿನ ಕರೆ. ಹಲೋ
2: ಹಲೋ
1: ಹಲೋ, ನಂದನ ಕಾರ್ಯಕ್ರಮ.
2: ನಮಸ್ತೆ, ಚಿತ್ರದುರ್ಗದಿಂದ ಮೇಡಮ್ ರೂಪಾ ಪಾಂಡುರಂಗರಾವ್.
1: ರೂಪಾ ಅವರು ನಮ್ಮ ನಿಯಮಿತ ಕೇಳುಗರು.
2: ಮೇಡಮ್ ಕೇಳ್ತಾ ಇರ್ತೀನಿ, ಮೆಸೇಜ್ ಮಾಡ್ತಾ,
1: ಸಂದೇಶ ಕೂಡ ಕಳಿಸ್ತಾ ಇರ್ತೀರಿ.
2: ಹೌದು ಹೌದು ಮೇಡಮ್.
1: ಹೇಳ್ರಿ ರೂಪಾ ಅವರ, ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಇವತ್ತ
2: ಮೇಡಮ್? ಇವತ್ತು ಪ್ರೇಮ ಪರ್ವ ಫಿಲಂ ಅಲ್ಲಿ ಅನುರಾಗದ ಆರಾಧನೆ ಅಂತ ಒಂದು ಹಾಡಿದೆ ಮೇಡಮ್, ಈ ಹಾಡು ಬೇಕಾಗಿತ್ತು
1: ಪ್ರೇಮ ಪರ್ವದಿಂದ.
2: ಹೌದು ಮೇಡಮ್.
1: ಪ್ರಸಾರ ಮಾಡ್ತೀವಿ ಇವತ್ತು ಕಾರ್ಯಕ್ರಮ, ಕೇಳಿದ್ರಿ?
2: ಹೌದು ಮೇಡಮ್ ಕೇಳ್ತಾ ಇದ್ದೀನಿ.
1: ಕೇಳ್ತಾ ಇದ್ದೀರಿ?
2: ಕೇಳ್ತಾ ಇದ್ದೀನಿ ಮೇಡಮ್. ಟ್ರೈ ಮಾಡಕ್ಕೆ ಟೈಮ್ ಆಗಲ್ಲ ಮೇಡಮ್, ಬಿಜಿ ಇರ್ತೀನಿ.
1: ಆದ್ರೂ ಅದ್ರಲ್ಲೇನೆ ಟೈಮ್ ಇದನ್ ಮಾಡಿ ಟ್ರೈ ಮಾಡಿದ್ರಲ್ಲ, ಸಿಕ್ಬಿಡ್ತು ನಿಮ್ಗ.
2: ಹೌದು ಮೇಡಮ್ ಟ್ರೈ ಮಾಡ್ದೆ.
1: ಆಯ್ತು, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀವಿ.
2: ಟ್ರೈ ಮಾಡ್ತೀನಿ ಮೇಡಮ್ ಒಂದೊಂದ್ಸರಿ.
1: ಹೌದು ಹೌದು.

0: ಮೇಡಮ್ ಆದ್ರೆ ಸಿಗಲ್ಲ ಅವಾಗ.
1: ಇವತ್ ಸಿಕ್ತು ಹಂಗಾರ ಒಟ್ಟು ರೂಪ ಅವ್ರಿಗೆ.
0: ಹೌದು ಮೇಡಮ್, ಖುಷಿ
1: ಆಯ್ತು, ನಮ್ಗೂ ಕೂಡ ಖುಷಿ ಆಯ್ತು. ನೀವು ಕೇಳಿದಂತ ಹಾಡು ಪ್ರಸಾರ ಮಾಡ್ತೀವಿ. ಧನ್ಯವಾದ.
0: ಧನ್ಯವಾದ.

0: ಹಲೋ ನಂದನಾ, ಕಾರ್ಯಕ್ರಮದ ಇವತ್ತಿನ ಕೊನೆಯ ಕರೆ ಯಾರ್ದು? ಹಲೋ
1: ಹಲೋ,
0: ಹಲೋ ನಂದನಾ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.

0: ನಮಸ್ಕಾರ.
1: ರಾಷ್ಟ್ರೀಯ ಸಂಘಟನೆಯ ಸಚಿವರು.
0: ಹಲೋ, ಯಾಕೋ ಇವ್ರದ್ದು ಕರೆಕ್ಟಾಗಿ ಕೇಳಿಸ್ಲಿಲ್ಲ. ಹಲೋ
2: ಹಲೋ
0: ಹಲೋ, ನಂದನ ಕಾರ್ಯಕ್ರಮ.
2: ನಮಸ್ಕಾರ ಮೇಡಮ್, ಹುಬ್ಬಳ್ಳಿಯಿಂದ ಅಶೋಕ್ ಬೊಂಬಳಿಯವರು ಮಾತಾಡೋದು ಮೇಡಮ್.
0: ಅಶೋಕ್ ಅವರು ಹುಬ್ಬಳ್ಳಿಯಿಂದ?
2: ಹೌದು ರೀ.
0: ಹೇಳ್ರಿ ಅಶೋಕ್ ಅವರ, ಯಾವ ಗೀತೆ ಪ್ರಸಾರ ಮಾಡೋಣ?
2: ಮೇಡಮ್, ಶನಿವಾರ ಏಕಾದಶಿ ಇದ್ರೆ, ಆಷಾಢ ಏಕಾದಶಿ ಪಾಂಡುರಂಗಂದು, ಅವತ್ತು ಭಕ್ತಿ ಹಾಡು ಹಾಕಿದ್ರಿ ಮೇಡಮ್.
0: ಯಾವ ಚಿತ್ರದ್ದು? ಭಕ್ತ ಕುಂಬಾರ ಹಾಕೋಣ.
2: ಭಕ್ತ ಕುಮಾರ ಈಗಲ್ರಿ ಮೇಡಮ್, ಶನಿವಾರ ಇರುತ್ತೆ, ದೊಡ್ಡ ಏಕಾದಶಿ ಇದೆ ಮೇಡಮ್.
0: ಅದ ಶನಿವಾರ ಅಂದ್ರೆ
2: ಸ್ವಲ್ಪ ಆದಷ್ಟು ಸಂತ ತುಕಾರಾಮ, ಸಂತ ಸಕ್ಕುಬಾಯಿ, ಆಮೇಲೆ ಭಕ್ತ ಜ್ಞಾನದೇವ ಇವತ್ತ ಹಾಡಲ್ಲ ಪ್ರಸಾರ ಮಾಡ್ಬೇಕಂತ ವಿನಂತಿ ಮಾಡ್ಕೊಂತೀನಿ ಮೇಡಮ್.
0: ಆಯ್ತು, ಖಂಡಿತ. ಈಗ ಯಾವ್ದು ಬೇಕು ಹೇಳ್ರಿ?
2: ನಿಮ್ಗೆಲ್ಲ ಒಳ್ಳೇದಾಗಲಿ, ಪಾಂಡುರಂಗನ ಆಶೀರ್ವಾದ ನಿಮಗೂ ಇರಲಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್.
0: ಎಲ್ಲರಿಗೂ ಇರ್ಲಿ ಅಂತ
2: ಮಾಡ್ಲಿ.
0: ಯಾವ ಗೀತೆ ಬೇಕಿತ್ತು
2: ನಮ್ಗೆ? ಇದು ಜಗದಕ್ಕೆ ವೀರನ ಕಥೆಯಿಂದ ಗಂಟ ತಲಾಡ್ದು ಶಿವಶಂಕರ್ ಮೇಡಮ್.
0: ಈ ಹಾಡು ಬೇಕು, ಘಂಟಸಾಲ ಅವ್ರು ಹಾಡಿದ್ದು.
2: ಇದು ನಮ್ ಕವೀಶ ಹರ್ಷಿತ್ ಗೋಂದ್ಕರ್ ಶಿವಮೊಗ್ಗದಿಂದ ಅವ್ರಿಗೆ.
0: ಆಯ್ತು, ಖಂಡಿತ ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
2: ನಮಸ್ಕಾರ ಮೇಡಮ್.

సరిమ పని దాని సరిమ పని దాని

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18 to 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: Mysore Sandal.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಲತಾ ಜಹಗೀರ್ದಾರ್ ಅವರು ಹಾಡಿರುವ ಡಾಕ್ಟರ್ GS ಶಿವರುದ್ರಪ್ಪ ಅವರ ರಚನೆ

ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಗೋಕಾಕ್ ತಾಲೂಕು ತೆಳಗಿನಟ್ಟಿಯ ಸತ್ಯಪ್ಪ ನಿಂಗಪ್ಪ ಖನಗಾವಿ ಹಾಗೂ ಮೇಳದವರಿಂದ ಡೊಳ್ಳಿನ ಪದ.

ಇದುವರೆಗೆ ಗೋಕಾಕ್ ತಾಲೂಕು ತಳಗಿನಟ್ಟಿಯ ಸತ್ಯಪ್ಪ ನಿಂಗಪ್ಪ ಖನಗಾವಿ ಹಾಗೂ ಮೇಳದವರಿಂದ ಡೊಳ್ಳಿನ ಪದ ಕೇಳಿದಿರಿ. ಈಗ ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಜುಬೇದಾ ಸಣ್ಣ ಲಾಡ್ಸಾಬ್ ಅಣ್ಣಿಗೇರಿ ಹಾಗೂ ತಂಡದವರಿಂದ ಸಂಪ್ರದಾಯದ ಪದ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್.

0: ನಮಸ್ಕಾರ ಶ್ರೋತೃಗಳೇ. ಮಂಜುಳಾ ಯಾಕೋ ಎಲ್ಲೋ ಹೋಗ್ಯಾಳ. ಮಂಜುಳಾ
1: ಎಲ್ಲಿ ಹೋಗ್ಲಿ? ನಾನು
0: ಭಾವ ತರಂಗಗಳೊಳಗೆ ಲೀನ ಆಗಿ ಕುತ್ಕೊಂಡು
1: ಇಲ್ಲ ಇಲ್ಲ, ನಾನು ನೀ ಕಾಯ್ತಿರ್ತಿ. ನಿನಕಿಂತ ಹೆಚ್ಚು ನಮ್ಮ ರೇಡಿಯೋ ಗೆಳತಿಯರು ಕಾಯ್ಕೊಂಡು ಕೂತಿರ್ತಾರೆ.
0: ಮತ್ತೆ
1: ಇವತ್ತು ಏನ್ ಮಾತಾಡ್ತಾರ, ನಾವೇನ್ ಮಾತಾಡ್ಬೇಕು ಅಂತ. ಏನ್ ಮಾತಾಡ್ತಿ ಇವತ್ತು?
0: ನಿನ್ನ

0: ಗೊತ್ತಾಯ್ತು ನಂಗೆ. ನೀ ಏನು ಹೇಳಿಯಲ್ಲ ಅದು ನನ್ನ ಜೋಡಿನ ನನ್ನ ಬಗಲಾಗ ನನ್ನ ಅಡುಗೆ ಮನ್ಯಾಗ ನಮ್ಮ ಮನೆ ಹಾಲ್ನಾಗನ ಇರ್ತದ. ನೀ ಏನ್ ಹೇಳ್ತಿ ಅದನ್ನ ನಾನು ತಪ್ಪದ ಕೇಳ್ತಾನ ಇರ್ತೀನಿ.
1: ಆದ್ರೂ ನಿನ್ನ ಹೃದಯವನ್ನ ತೆರೆದಿಟ್ಟು ಈ ಭಾವ ತರಂಗಗಳನ್ನ ಸ್ವೀಕರಿಸು ಅನ್ನೋದು ನನ್ನ ಮನವಿ, ನನ್ನ ವಿನಂತಿ.
0: ಖಂಡಿತವಾಗಿಯೂ. ಈಗ ನೀ ಏನ್ ಮಾತಾಡ್ಲಿಕ್ಕತ್ತಿ ಅಂತ ನಮ್ಮ ಗೆಳತಿಯರಿಗೆ ಸ್ವಲ್ಪದ್ರೊಳಗೆ ಅರ್ಥ ಆಗ್ಯದ ಅನ್ಕೋತೀನಿ.
1: ಅಂದ್ರ
0: ಅವರು ರೇಡಿಯೋನ ಪ್ರೀತಿಸುವಷ್ಟು ಬೇರೆ ಏನೂ ಪ್ರೀತಿಸಂಗಿಲ್ಲ.
1: ಹೌದು, ಅವರ ಗೆಳತಿ,
0: ಅವರ ಗೆಳತಿ,
1: ಆತ್ಮೀಯ ಗೆಳತಿ
0: ಅಂದ್ರೆ ರೇಡಿಯೋ. ಇವತ್ತು ಜುಲೈ 23
1: ರಾಷ್ಟ್ರೀಯ ಪ್ರಸಾರ ದಿನ.
0: ಹಂಗಾಗಿ ನಮ್ಮ ರೇಡಿಯೋದ ಮಹತ್ವ ಎಷ್ಟದ, ಈ ಪ್ರಸಾರ ದಿನ ಅಂತ ನಾವು ಯಾಕೆ ಆಚರಿಸ್ತೀವಿ ಅನ್ನೋ ಕಾತುರ ಕುತೂಹಲ ನನಗೂ ಅದ, ಗೆಳತಿಯರಿಗೂ ಅದ.
1: ಖರೆಯದ 1927 ಜುಲೈ 23 ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅನ್ನೋ ಖಾಸಗಿ ಸಂಸ್ಥೆ ಬಾಂಬೆ ಅಂತಂತಿದ್ರು ಅವಾಗ, ಮುಂಬೈ ಸ್ಟೇಷನ್ನಿಂದ ದೇಶದ ಮೊಟ್ಟ ಮೊದಲ ರೇಡಿಯೋ ಪ್ರಸಾರವನ್ನು ಆರಂಭ ಮಾಡಿತು. ಈ ಪ್ರಸಾರ ಸೇವೆಯನ್ನು 1930 ಅಂದಿನ ಬ್ರಿಟಿಷ್ ಸರ್ಕಾರ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ ಮರುನಾಮಕರಣ ಮಾಡಿತು. ಆಮೇಲೆ 1936 ಜೂನ್ 8 ಆಲ್ ಇಂಡಿಯಾ ರೇಡಿಯೋ ಆತದು. ನಾವು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದ್ವಲ್ಲ ಮಂಜುಳಾ, ಜೂನ್ 8 1957 ಮತ್ತೆ ಅದು

0: ಆಕಾಶವಾಣಿ ಅಂತ ಮರುನಾಮಕರಣಗೊಂಡಿತು. ನಿನಗೆ ಗೊತ್ತಾದ ಸಾರ್ವಜನಿಕರಿಗೆ ಮಾಹಿತಿ, ಶಿಕ್ಷಣ, ಮನರಂಜನೆಯನ್ನು ನೀಡ್ತಾ ಬಹುಜನ ಹಿತಾಯ, ಬಹುಜನ ಸುಖಾಯ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ 90 ವರ್ಷಗಳನ್ನು ಪೂರೈಸಿರುವಂತಹ ಆಕಾಶವಾಣಿ ನಮ್ಮ ಶ್ರೋತೃಗಳ ಉಡಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ.
1: ಹೌದು, ಮತ್ತು ನಮ್ಮ ಶ್ರೋತೃಗಳ ಮನವನ್ನು ಗೆದ್ದದ. ಅವ್ರಿಗೆ ಬೇಕಾದಂಥ ಕಾರ್ಯಕ್ರಮ, ಮಾಹಿತಿ, ಮನೋರಂಜನೆಯನ್ನು ನೀಡೋದ್ರ ಮೂಲಕ ಜೊತೆಗೆ ಅವರ ಮೆಚ್ಚಿನ ಚಿತ್ರಗೀತೆಗಳನ್ನು ಕೂಡ ನಾವು ಪ್ರಸಾರ ಮಾಡ್ತಾ ಬಂದೀವಿ. ಇಂಥ ಒಂದು ರೇಡಿಯೋ ಪ್ರಸಾರದ ದಿನ ಇವತ್ತು.
0: ಹೌದು, ಇಷ್ಟು ದಿನ ಆಕಾಶವಾಣಿ, ಆಲ್ ಇಂಡಿಯಾ ರೇಡಿಯೋ ಎಲ್ಲ ಸುದ್ದಿ ಹೇಳಿದೆ. ಈಗ ಈ ಸಾರ್ವಜನಿಕ ಪ್ರಸಾರ ವ್ಯವಸ್ಥೆಯನ್ನು ನಮ್ಮ ದೇಶದೊಳಗೆ ಪ್ರಸಾರ ಭಾರತಿ ನೋಡ್ಕೊಳ್ಳಿಕ್ಕದ.
1: ಹೌದು, ಅದೊಂದು ಕಾರ್ಪೊರೇಷನ್.
0: ಹೌದು,
1: ಅಂದರೆ ಇದು ಒಂದು ಖಾಸಗಿಯ ಸಂಸ್ಥೆ ಅಂತಲೂ ನಾವು ಹೇಳ್ಬೋದು, ಅಥವಾ ಸೆಮಿ ಗೌರ್ಮೆಂಟ್ ಅಂತ ಹೇಳ್ಬೋದು.
0: ಹೌದು,
1: ಹಂಗಾಗಿ ಈಗ ನಿನ್ನ ಜೀವನದೊಳಗೆ ಈ ರೇಡಿಯೋ ಎಷ್ಟು ಪ್ರಭಾವ ಬೀರಿದೆ, ಈ ರೇಡಿಯೋ ಕಾರ್ಯಕ್ರಮ ಕೇಳ್ಕೊಳ್ತಾ ನೀ ಹೆಂಗ್ ಬೆಳದಿ ಅನ್ನೋ ಕುತೂಹಲ ಅದ ನನಗೆ.
0: ನಾ ಹೇಳ್ಕೊತ ಹೋಗ್ಲಾ ಹಂಗ
1: ಹಂಗಲ್ಲ ಅಂದ್ರ ಈಗ ವೈಯಕ್ತಿಕವಾಗಿ ಕೂಡ ಇವತ್ತು ನಾನು ನೀನು ಇಲ್ಲಿ ಕಾರ್ಯನಿರ್ವಹಿಸ್ತಿರ್ಬಹುದು, ಆದರೂ ಕೂಡ ನಾವಿಲ್ಲಿ ನಿತ್ಯ ವಿದ್ಯಾರ್ಥಿಗಳು, ಹೊಸ ಹೊಸ ವಿಷಯಗಳನ್ನು ತಿಳ್ಕೊತೀವಿ, ಹೊಸ ಹೊಸ ಜನರ ಪರಿಚಯ ಆಗ್ತದೆ, ಹೊಸ ಹೊಸ ಕೇಳುಗರ ಜೊತೆಗೆ ಮಾತಾಡ್ತೀವಿ. ಅಂದ್ರೆ ಇವತ್ತಿನ ನನ್ನ ಅಭ್ಯಾಸ ಮುಗೀತು, ನಾನು ಒಂದು ಡಿಗ್ರಿ ಪಡ್ಕೊಂಡೆ ಅಂತಿಲ್ಲ ನೋಡು.
0: ಹೌದು,
1: ನಮ್ಗೆ ಎಷ್ಟು ವಯಸ್ಸಾದರೂ ಕೂಡ ನಾವು ನಿತ್ಯ ವಿದ್ಯಾರ್ಥಿಗಳ ಇಲ್ಲಿ.
0: ನಾನು ಯಾಕೆ ನಾಕೆ ಗೊತ್ತು, ನಾ ಹೇಳ್ಕೊತ ಹೊಂಟ್ನೆ ಅಂದ್ರೆ ಇಡೀ ದಿನದ ಪ್ರಸಾರದೊಳಗೆ ನನ್ನ ರೇಡಿಯೋ, ನನ್ನ ಬಾನುಲಿ ನನ್ನ ಜೀವನದೊಳಗೆ ಎಷ್ಟು ಪ್ರಮುಖ ಪಾತ್ರ ವಹಿಸೇದ ಅನ್ನೋದನ್ನ ಹೇಳಬಲ್ಲೆ. ಅಂದ್ರೆ ಮಂಜುಳ, ನನ್ನ ತನು ಮನ ಧನದೊಳಗೆ, ನನ್ನ ಎಳೆ ಎಳೆಯೊಳಗೆ ಕಣ ಕಣದೊಳಗೆ ತುಂಬಿಕೊಂಡಂತಹ ಬಾನುಲಿ. ಹಿಂಗನ ನಮ್ಮ ಗೆಳತಿಯರಿಗೆ ಯಾವ ರೀತಿ ಅವರ ಜೀವನದೊಳಗೆ ನಮ್ಮ ಬಾನುಲಿ, ನಮ್ಮ ಆಕಾಶವಾಣಿ ಪಾತ್ರ ವಹಿಸ್ತದ ಅನ್ನೋದನ್ನ ಕೇಳಲಿಕ್ಕೆ ನೀನು ಕುತೂಹಲಳಾಗಿ ಕೂತ್ಕೊಂಡಿದ್ದು.
1: ಈಗ
0: ನನ್ನಂಗನ್ನ ನೀನು ಕೂಡ ಮಂಜುಳ, ಆ ಮಂಜುಳ ವಾಣಿಯನ್ನ ನಿನ್ನ ಕಣಕಣದೊಳಗ ತುಂಬಿಕೊಂಡಕ್ಕೆ.
1: ಖಂಡಿತವಾಗಿಯೂ ಈಗ ನಮ್ಮ ಗೆಳತಿಯರು ಅವರ ಒಂದು ಈ ರೇಡಿಯೋ ಕೇಳುವಿಕೆಯ ಅನುಭವ ಅಥವಾ ಒಂದು ಯಾವುದೋ ಒಂದು ಕಾರ್ಯಕ್ರಮ ಅವ್ರ ಮೇಲೆ ಬಹಳ ಪ್ರಭಾವ ಬೀರಿದ್ದು, ಅವರ ಮನಸ್ಸನ್ನ ತಟ್ಟಿದ್ದು ಅಂತದ್ ಏನಾದ್ರೂ ಒಂದು ಸವಿಕ್ಷಣ ಇತ್ತಂದ್ರೆ
0: ಅದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಯಾಕಂದ್ರೆ ಇವತ್ತ ಬಹಳ ಮಹತ್ವದ ದಿನ, ರಾಷ್ಟ್ರೀಯ ಪ್ರಸಾರ ದಿನ. ಹಂಗಾಗಿ ನಮ್ಮ ರಾಷ್ಟ್ರೀಯ ಪ್ರಸಾರದ ಜಾಲದೊಳಗೆ ಇರುವಂತಹ ನಮ್ಮ ಶ್ರೋತೃಗಳು ತಮ್ಮ ಅನುಭವಗಳನ್ನು, ಅವರ ಜೀವನದೊಳಗೆ ನಡೆದಂತಹ ವಿಶೇಷ ಘಟನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅನ್ನೋದು ನಮ್ಮ ಆಶಯ.
1: ಹೌದು,
0: ಹಲೋ, ಕೇಳು ಗೆಳತಿ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಹೇಳ್ರಿ ಮಂಜುಳ.
2: ಪ್ರಸಾರ ದಿವಸಕ್ಕೆ ದಿನದ ಸಲುವಾಗಿ ನಮ್ಮ ಮಹಿಳಾ ಅಧಿಕಾರಿಗಳಿಗೆ, ಅವ ಎಲ್ಲ ಮಹಿಳಾ ಅಧಿಕಾರಿಗಳು, ನನ್ನ ಸಂಬಂಧಿಕರ ಪರವಾಗಿ, ನನ್ನ ಸಂಘದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ ರೀ.
0: ನಮ್ಮ ಪ್ರತಿ ಧನ್ಯವಾದಗಳು ನಿಮ್ಗ.
2: ಥ್ಯಾಂಕ್ ಯು. ನಿಮ್ ಹೇಳ್ತಾ ಇರುವ ಹೊಸ ಹೊಸ ಕಾರ್ಯಕ್ರಮ ಯಾವ ರೀತಿಯೊಳಗೆ ಇಲ್ಲ ನಮ್ಮ ಧಾರವಾಡ ಆಕಾಶವಾಣಿ ಒಳಗಂತ ಹೇಳಿಕ್ಕೆ ನನ್ನ ಹಂಚಿಕೊಂಡು ಯಾವುದು ಹೇಳಿದ್ರೆ ಮೇಡಮ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮಂತ ಮಾಧ್ಯಮ ವಯಸ್ಸು ಅಂದ್ರೆ ನಾವು ಅವಾಗ ನಮಗೆ ಇಷ್ಟು ಯಾವ ರೀ ಸಮೂಹ ಮಾಧ್ಯಮದೊಳಗಂದ್ರೆ ರೇಡಿಯೋನ ನಮಗೆ ಅತ್ಯುತ್ತಮವಾಗಿತ್ತ.
0: ಮಂಜುಳ,
2: ಹಳ್ಳಿ ಒಳಗ ದಿನಪತ್ರಿಕೆನೂ ಬಂದು ತಲುಪ್ತಾ ಇದ್ದಿರ್ಕಿಲ್ರಿ ನಮ್ಮದ. ನನ್ನ ನಾ ಬಾಲ್ಯದೊಳಗಿದ್ದಾಗ ಅವಾಗ ನಮಗೆ ಮುಖ್ಯವಾದಿದ್ದಂದ್ರೆ ನನಗೆ ರೇಡಿಯೋನವ್ರಿ ತಂದೆ ಕೇಳ್ತಿದ್ರು, ಬಂದ್ ನನ್ನ ಗಂಡನ ಮನೆ ನಮ್ಮ ಮಾವನವ್ರು ಕೇಳ್ತಿದ್ರಿ
0: ನೋಡ್ರಿ.
2: ಅದ್ರೊಳಗೆ ಎಲ್ಲ ರೀತಿ ಕಾರ್ಯಕ್ರಮ ಇರ್ತಿದ್ವು ಅವಾಗ. ನಾವು ಅವಾಗ ನಮ್ಮ ಬಾಲ್ಯದೊಳಗೆ ಶಿಕ್ಷಣದೊಳಗೆ ಎಷ್ಟು ಬೇಕಷ್ಟು ಅದನ್ನ ಯೂಸ್ ತಗೊಂಡು, ಇನ್ನೂವರೆಗೆ ನಾನು ಅದ ಪ್ರದೇಶ ಸಮಾಚಾರ ಕೇಳಲಿಲ್ಲ ಅಂದ್ರೆ ನನಗೆ ಏನೋ ಮರ್ತು ಬಿಟ್ಟೆ. ಯಾವ ಸಂಸ್ಕೃತಿ ಇರಲಿ ಅದ
0: ಈ ದಿನ ಇವತ್ ಬೆಳಗಾಗಿಲ್ಲ ಅನಿಸ್ತದ.
2: ಇನ್ನೂ ಒಂದು ನಮ್ಮ ಇವ್ರ ನಮ್ಮ ಮಾಯಾ ಮೇಡಮ್ ಆಗಲಿ, ನಮ್ಮ ಮಂಜುಳಾ ಮೇಡಮ್ ಅವರಾಗಲಿ, ಇನ್ನೂ ಅನೇಕ ಮಹಿಳೆಯರು ಎಂತೆಂತ ಕಾರ್ಯಕ್ರಮಗಳನ್ನು ಕೊಡ್ತೀರಂದ್ರೆ, ಇದೊಂದು ವೈವಿಧ್ಯದಲ್ಲಿ ಏಕತೆ ಅಂತ ದೇಶ ನಮ್ಗೊಂದು ವಿದ್ಯಾ ಸಂಸ್ಥೆ ಆಗೈತೆ ಅಂತ ಹೇಳಕ್ ನಾವು ಅದ ಮಹಿಳೆಯರಿಗೆ, ಗೃಹಿಣಿಯರಿಗೆ, ನಮ್ಮಂತ ಮನೆಯಾಗ ಉದ್ಯೋಗ ಮಾಡೋರಾಗಲಿ, ಗೃಹಿಣಿ, ಬಹಳ ಬಹಳ ಅತ್ಯುತ್ತಮ ಕಾರ್ಯಕ್ರಮ ಐತ್ರಿ ಮೇಡಮ್. ನಾ ಅದನ್ನ ಎಷ್ಟು ಹೊಗಳಿದ್ರು ನನಗೆ ತೃಪ್ತಿ ಇಲ್ಲ.
0: ನಿಮ್ಮ ಜೀವನದೊಳಗೆ ಮುಖ್ಯವಾದ ಪಾತ್ರವನ್ನ ವಹಿಸಿದ
2: ಬಹಳ ವಹಿಸೈತ್ರಿ ನನ್ನ. ಅದರಿಂದ ನಾನ್ ಬಹಳ ಪರಿವರ್ತನೆಗೊಂಡನ. ನನ್ನ ಬಹಳ ಒಂದು ಇದೆಲ್ಲಾ ಮಾಡ್ತಿದ್ದೀರಿ ನಾನು, ನನ್ನಲ್ಲಿ ನನಗೆ ಆತ್ಮಾವಲೋಕನ ಆಗೈತಂತ ನಾ ತುಂಬಾ ಹೃದಯದಿಂದ ಹೇಳ್ತೇನೆ.
0: ನಿಮ್ಮ ಅಭಿಮಾನದ ನುಡಿಗಳಿಗೆ ಧನ್ಯವಾದಗಳು ಮಂಜುಳಾ. ನಿಮ್ಮ ಈ ಪ್ರೀತಿ ಅಭಿಮಾನ ನಮ್ಮ ಜೊತೆಗೆ

0: ಇರ್ಲಿ.
1: ಅಳವಡಿಸ್ಕೊತೀನ್ರಿ ನಾನು ಮತ್ತೆ ನನ್ನ ಕೆಳದವ್ರಿಗೆ ಹೇಳ್ತೀನಿ, ನನ್ನ ಮಗಳು ನನ್ನ ಎಲ್ಲಾ ರೀತಿ ನನಗ ಒಂದು ವಿದ್ಯಾಲಯ ಆಗೈತೆ. ಮತ್ತೊಮ್ಮೆ ಮಗಳೊಮ್ಮೆ ನಿಮಗೆ ನನ್ನ ಅನಂತ ಕೋಟಿ ಧನ್ಯವಾದ.
0: ಧನ್ಯವಾದ, ಧನ್ಯವಾದ ಮಂಜುಳ. ಹಲೋ ಹಲೋ
2: ಹಲೋ, ಮಳಿ ಬಂದು ಕರೆಗಳು ಡಿಸ್ಟರ್ಬ್ ಆಗ್ಲಿಕತ್ತಾವ.
0: ಹೌದು ಹೌದು. ಹಲೋ,
2: ಅದೇ
0: ಕರೆ ಸಿಕ್ಕರು ಕೂಡ ಮತ್ತೆ ಆಮೇಲೆ ಕಟ್ ಆಗ್ಲಿಕತ್ತಾವ, ಹಂಗಾಗ್ಯ
2: ಕರೆಗಳಂತೂ ಗೆಳತಿಯರು ಪ್ರಯತ್ನ ಮಾಡ್ಲಿಕತ್ತಾರ.
0: ಹೌದು. ಹಲೋ ಹಲೋ
2: ಹಲೋ, ಯಾರು ಮಾತಾಡ್ರಿ?
0: ಲಘು ಮಾತಾಡಬೇಕು. ಹಾಂ ಮಾತಾಡ್ರಿ. ಹಲೋ ಹಲೋ
3: ಹಲೋ.
0: ಹಾಂ ಹೇಳ್ರಿ
3: ಮೇಡಮ್. ನಾವು ರಾಣಿಬೆನ್ನೂರಿಂದ ಸುಮಂಗಲ ಅಂತ.
0: ಸುಮಂಗಲ ಹೇಳ.
3: ಹ್ಞೂ ರೀ, ಇವತ್ತು ರೇಡಿಯೋದು ಹುಟ್ಟಿದ ದಿನ ರೀ.
2: ಹೌದು,
0: ರೇಡಿಯೋ ಹುಟ್ಟಿದ ದಿನ ಅಲ್ಲ, ಇದನ್ನ ರಾಷ್ಟ್ರೀಯ ಪ್ರಸಾರ ದಿನ ಅಂತ ಕರಿತೀವಿ. ಜುಲೈ 23
3: ಪ್ರಸಾರ ಆದ ದಿನ ಇವತ್ತಿನ.
2: ಪ್ರಸಾರ ಶುರು ಆಗಿದ ದಿನ.
3: ಹ್ಞೂ ರೀ ಮೇಡಮ್, ಬಹಳ ಖುಷಿ ಆಗ್ತದ್ರಿ ನಮ್ಗೆ ಇವತ್ತಿನ ದಿವಸ.
2: ಹೌದು,
3: ಸುಮಾರು ಸಣ್ಣಕ್ಕಿದ್ದಾಗಿಂದ ಕೇಕಂತ ಬಂದ್ರಿ, ಈಗ 60 ವರ್ಷ ನನಗೆ.
0: ಹ್ಮ್ ನೋಡ್ರಿ ನೋಡ್ರಿ,
3: ಈಗ 2 ದಿನ ಕೇಳಿದ್ದಿಲ್ರಿ, ಏನೋ ಕಳ್ಕೊಂಡಂಗ ಮೇಡಮ್. ನನಗೆ
0: ಹೌದಲ್ಲ, ಯಾಕೆ ಕೇಳಿಲ್ಲ 2 ದಿನ?
3: ಊರ್ದಿ ಊರಿಗೆ ಹೋಗಿದ್ದೀರಿ, ಅಲ್ಲಿ ಇದು ಇಲ್ರಿ, ಅಲ್ಲಿ ರೆಡಿ ಇದ್ದಿಲ್ರಿ. ಅಲ್ಲಿ ಇದು ಫೋನ್ ಸಣ್ಣದೈತ್ರಿ ನನಗೆ, ಬರಂಗಿಲ್ಲ ಇದ್ರೊಳಗ. ಹಂಗಾಗಿ ಏನೋ ಕಳ್ಕೊಂಡಂಗ ಆಗ್ಬಿಟ್ಟಿತ್ರಿ. ನಾ ಎಲ್ಲಾ ಕಾರ್ಯಕ್ರಮ ಕೇಳ್ತಾನ್ರಿ ಮೇಡಮ್ ಅವ್ರ ನಿಮ್ಮೊಂದಿಗೆ. ಇದು ನಂದನ್ನ ಬರ್ತತ್ತಲ್ರಿ, ಆವಾಗ 9 ಗಂಟೆಗೆ ಹಚ್ಚಿತ್ತು 9:00.
0: ಹೌದು,
3: ಅದು ಇದ ನಂಬರ್
0: ಕೊಡ್ಬೋದು.
3: ಅದ ಹತ್ತಲಿಲ್ರಿ, ಅದಕ್ಕೆ ಕೇಳಿದೆ
0: ನಾನು.
3: ಹ್ಞೂನ್ರಿ ಮೇಡಮ್ ಅವ್ರ, ನಾವ್ ಆಕಾಶವಾಣಿ ಕೇಂದ್ರಕ್ಕೆಲ್ಲ ಬಂದಿದ್ವಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಮಾತಾಡಿ.
0: ಚಲೋ ಆತ ಚಲೋ ಆತ.
3: ಹ್ಞೂ ರೀ, ನೋಡ್ಕೆ ಬಂದಿದ್ದೀರಿ,
2: ಕೇಳ್ತಾ ಇರ್ರಿ ರೇಡಿಯೋ ಕಾರ್ಯಕ್ರಮ ಎಲ್ಲ.
3: ಹ್ಞೂನ್ರಿ,
0: ಕಾರ್ಯಕ್ರಮ ಇದು
3: ಕಾರ್ಯಕ್ರಮದ ಬಗ್ಗೆ ಹೇಳೋದ ಅಷ್ಟೇ ಏನ್ರಿ?
0: ಯಾವಾಗ್ಲೂ ಕೇಳು ಗೆಳತಿ ಇರೋದ ಹಂಗ ಸುಮಂಗಲ.
3: ಹೌದ್ರಿ ಹೌದು,
0: ಧನ್ಯವಾದ. ಹಲೋ
4: ಹಲೋ
0: ಹೇಳ್ರಿ, ಯಾರು ಮಾತಾಡೋದು?
4: ಗದಗಿಂದ ಮಾತಾಡ್ತಾ ಇದ್ವಿ.
0: ನಿಮ್ಮ ಹೆಸರು?
4: ನಮ್ಮ ಹೆಸರು ಅಮೃತ ಅಂತ.
0: ಅಮೃತ ಮೊದ್ಲೇ ಸಲ
4: ಇಲ್ಲ, ನಂದನಕ್ ಹಚ್ಚಿದ್ವಿ ಅದಕ್ಕೆ ಹತ್ತಿಲ್ಲ. ಟ್ರೈ ಮಾಡ್ತಾ
0: ಇರ್ತೀವಿ. ಹೇಳ್ರಿ.
4: ರಾಷ್ಟ್ರೀಯ ರೇಡಿಯೋ ಪ್ರಸಾರದ ಶುಭಾಶಯಗಳು
2: ನಿಮಗೂ ಕೂಡ. ಹೇಳ್ರಿ, ರೇಡಿಯೋ ನಿಮ್ಮ ಜೀವನದ ಮೇಲೆ ಹೆಂಗ ಪ್ರಭಾವ ಬೀರಿದೆ?
4: ರೇಡಿಯೋ ಅಂತಾರ ನಮ್ ಜೀವನದ ನನ್ನಕ್ಕೇನಿಲ್ರಿ, ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿರುತ್ತದೆ. ನಮ್ಮ ನಮ್ಮನೆಯಲ್ಲೆಲ್ಲ ಹೊಲಕ್ಕದೆಲ್ಲ ಹೋಗ್ತಿದ್ರೆ ಅಪ್ಪಾಜಿ ಎಲ್ಲ ಹಾಕ್ತಿದ್ರ, ನಾವು ಕೇಳ್ಕೊಂತ ಬೆಳೆದೀವಿ. ಕೇಳು ಗೆಳತಿ ಅಂದ್ರೆ ಬಾಳ ಇತ್ತ ನಮ್ಗೆ.
0: ಆದ್ರೆ ಕೇಳು ಗೆಳತಿಗೆ ಮೊದ್ಲೇ ಸಲ ಕರೆ ಮಾಡಿರಿ ನೀವು?
4: ಹೌದ್ರಿ, ನಾವು ಅಂದ್ರೆ ಟ್ರೈ ಮಾಡ್ತಾ ಇದ್ವಿ, ಅದ ಹತ್ತಾ ಇದ್ದಿಲ್ಲ. ಅದ ಅಪ್ಪಾಜಿಯವ್ರಿಗೆಲ್ಲ ಇಷ್ಟ ಇದ್ದ ಹಾಡೋದೆಲ್ಲ ಕೇಳ್ತಿರ್ತಾರ. ನೀವು ನಿರೂಪಣೆ ಮಾಡ್ತಿರಲ್ಲ, ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಅಂದ್ರೆ ಇಷ್ಟು ದಿವಸ ನಡ್ಕೊಂಡು ಬರ್ತಿರ್ತಿರಲ್ಲ ನೀವು.
0: ಹೌದು,
4: ಅಪ್ಪಾಜಿ ಹೇಳ್ತಿರ್ತಾರ ಅವ್ರು ಎಲ್ಲ ಹೆಂಗ್ ಮಾತಾಡ್ತಾರೆ. ಎಲ್ಲ ರೇಡಿಯೋದೆಲ್ಲ ನಾವು ಹೊರಗಡೆ, ಈಗ ಟಿವಿ ಇಲ್ಲದವ್ರ ಮನೆಯೊಳಗೆ ಇದ್ದಿಲ್ಲ ನಾವು. ಅವಾಗ ಟಿವಿ ಎಲ್ಲ ಇರ್ತಿದ್ದಿಲ್ಲ ಮೇಡಮ್.
0: ಹೌದು ಹೌದು,
4: ಅದು ರೇಡಿಯೋದಿಂದ ನಮ್ಗೆಲ್ಲ ವಿಷಯ ತಿಳಿತಿದ್ದ. ಅಪ್ಪಾರು ಹೇಳ್ತಿದ್ರು ನೀವು ಕೇಳ್ರಿ ರೇಡಿಯೋ ಕೇಳ್ರಿ, ಎಲ್ಲೆಲ್ಲಿ ಏನಾಗ್ತೈತಿ ನಾವು ಬರೀ ಆಟ ಅದಾಗ ಮಾಡ್ಕೊಂಡು ಕುಂತ್ರೆ ಹೆಂಗ ಅಂತ.
2: ಅಂದ್ರೆ ಒಟ್ಟರೆ ಸಣ್ಣಂತಿರ್ತಾ ರೇಡಿಯೋ ಕೇಳ್ಕೊಂಡು ಬೆಳೆದಿರಿ ನೀವು.
4: ಹೌದ್ರಿ ಹೌದು.
2: ಆಯ್ತು, ಇನ್ ಮುಂದಿನ ದಿನದೊಳಗೂ ತಪ್ಪದ ಕೇಳ್ತಾ ಇರ್ರಿ ರೇಡಿಯೋ. ಸಾಕಷ್ಟು ಕಾರ್ಯಕ್ರಮಗಳು, ಮಾಹಿತಿ, ಮನೋರಂಜನೆ, ನಮಗೆ ಬೇಕಾದ ಎಲ್ಲ ಮಾಹಿತಿಗಳನ್ನ ರೇಡಿಯೋ ನೀಡ್ತಾ ಬರ್ತದ. ಮಕ್ಕಳಿಂದ ಹಿರಿಯರವರೆಗೂ.
4: 6 ಗಂಟೆಯಿಂದ ನಾವು 11:30, 1 ಗಂಟೆ ಕೇಳ್ತಿರ್ತೀವಿ. ಹಾಡ್ ಬರ್ತಾರೆ ನಂದನ ಸಲಹೆಗಳು ಅದೆಲ್ಲ ಕೇಳ್ತಾರೆ.
2: ಅಡ್ಡಿ ಇಲ್ಲ, ಕೇಳ್ತಾ ಇರಿ. ಧನ್ಯವಾದ.
0: ಹಲೋ
5: ಹಲೋ, ನಮಸ್ಕಾರ ರೀ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದ್ರಿ?
5: ಮೇಡಮ್ ನಾ ರಾಜೇಶ್ವರಿ ಅಂತ ತಾರಿಹಾಳದಿಂದ.
2: ಹೇಳ್ರಿ ರಾಜೇಶ್ವರಿ.
5: ಮೇಡಮ್ ಆರಾಮದಿರಿ?
2: ಆರಾಮಿದ್ದೀವಿ. ಇವತ್ತು ಪಟ್ಟ ವಿಷಯದ ಬಗ್ಗೆ ಮಾತಾಡ್ಬಿಡ್ಬೇಕು.
5: ಹಾ ರೀ ಮೇಡಮ್ ರೀ.

0: ಹೇಳ್ರಿ.
1: ರೇಡಿಯೋ ಕೇಳದಾಗಿಂದ ನಾನು ಬಹಳ ಸುಧಾರಿಸ್ಕೊಂಡೇನ್ರಿ ಮೇಡಮ್ ರೀ.
0: ಹಾ, ಯಾವ ರೀತಿ ಒಳಗ?
1: ಎಲ್ಲಾ ರೀತಿಯಿಂದ ನೋಡ್ರಿ ಮೇಡಮ್ ರೀ, ಯಾರ ಜೊತೆ ಜಗಳ ಮಾಡಂಗಿಲ್ರಿ.
2: ಒಳ್ಳೇದು.
1: ದೊಡ್ಡ ದೊಡ್ಡ ಫೈಟಿಗಳು ಬರ್ತಾರಲ್ರಿ ಮೇಡಮ್ ಇಲ್ಲಿ, ಅವ್ರದೆಲ್ಲ ಕೇಳ್ಬಿಟ್ರೆ ನಾವೇನು ಅಲ್ಲ ಅನಿಸ್ಬಿಡ್ತೈತ್ರಿ.
0: ಇಲ್ಲ, ಆ ನಿಟ್ಟಿನ ನಾವು ಪ್ರಯತ್ನ ಮಾಡ್ಬೇಕು ಓದ್ಲಿಕ್ಕೆ, ಅವ್ರಂಗ ಬೆಳಿಲಿಕ್ಕೆ. ನಮ್ಗೂ ಅವಕಾಶ ಎಷ್ಟೆಷ್ಟಿರ್ತದ ಅಷ್ಟು ನಾವು ಪಡ್ಕೋಬೇಕು.
2: ಅವ್ರ ಮಾತುಗಳನ್ನ ನೀವು ಕೇಳಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊತೀರಲ್ಲ, ನಿಮ್ಗೂ ಜ್ಞಾನ ವರ್ಧಿಸ್ತದ. ಹಾ ರಾಜೇಶ್ವರಿ, ಏನ್ ಮಾಡ್ತೀರಿ ನೀವು?
1: ಮೇಡಮ್, ನನ್ನ ಮನೆಯೊಳಗ

0: ಕಷ್ಟ ಮಾಡ್ತೇನ್ರಿ ಮೇಡಮ್
1: ನೋಡ್ರಿ.
0: ಸುಬೋಧ ಸಮಾಲೋಚನೆ ನಾ ತಪ್ಪದಾಗ ಕೇಳ್ತೇನ್ರಿ ಮೇಡಮ್.
1: ಅದ್ರಿಗಂತೂ
0: ಕಾರ್ಯಕ್ರಮಗಳು ಬಾಳ ಚಲೋ ಬರಾಕತ್ತಾರ ಮೇಡಮ್ ಎಲ್ಲಾರಿ.
2: ಹೌದಲ್ಲ ಕೇಳ್ತಾ ಇರ್ರಿ ಹಂಗೆ ರಾಜೇಶ್ವರಿ.
0: ನಾನು ನಾಲ್ಕು ಮಂದಿಗೆ ರೇಡಿಯೋ ಕೊಡ್ತೇನ್ರಿ ಮೇಡಮ್.
1: ಎಷ್ಟು ಒಳ್ಳೆ ಕೆಲಸ, ರಾಷ್ಟ್ರೀಯ ಪ್ರಸಾರ ದಿನ ದಿವಸ ಎಂತ ಒಳ್ಳೆ ಮಾತು ಹೇಳಿದ್ರಿ ನೀವು.
0: ನಾನು ಕೇಳಿ ಸುಧಾರಿಸ್ತೀನಿ, ನೀವು ಕೇಳಿ ಸುಧಾರಿಸ್ರಿ. ತಲೆ ಒಳಗೆ ಏನ್ ಜಿದ್ದಿದ್ರಿ ಎಲ್ಲ ಹೋಗ್ತಾವ, ಸ್ವಾರ್ಥ ಭಾವನೆ ಅನ್ನೋದು ಬರೋದೇ ಇಲ್ರಿ ಕೇಳೋದ್ರಿಂದ.
2: ಹೌದ್ ಹೌದು,
0: ಅದ್ರ ಎಲ್ಲಾರು ಕೇಳ್ಬೇಕು. ನಮ್ ಹುಬ್ಳಿ ಕೇಳೋ ಜನ ಬಹಳ ಕಡಿಮೆ ಅದಾರ್ರಿ.
2: ಅಲ್ಲ ಕೇಳ್ತಿರ್ತಾರ, ಕೆಲವರು ಕಾಲ್ ಮಾಡುದಿಲ್ಲ, ಕೆಲವರು ಪತ್ರ ಬರೆಯುದಿಲ್ಲ, ಆದ್ರೆ ಅವರಷ್ಟಕ್ಕೆ ಅವ್ರು ಕೇಳ್ತಾನೆ ಇರ್ತಾರೆ ಕಾರ್ಯಕ್ರಮ.
0: ಬೇರೆ ಕಡೆಯಿಂದ ಕಾಲ್ ಬಹಳ ಬರ್ತಾವ್ರಿ ಎಲ್ಲ. ಮಧ್ಯಾಹ್ನ 3 ಗಂಟೆ ಮಟ್ಟ ತಪ್ಪದಾಗ ಕೇಳ್ತೀನಿ ಮೇಡಮ್ ದಿನಾರಿ.
2: ಅಡ್ಡಿಲ್ಲ ಅಡ್ಡಿಲ್ಲ, ಕೇಳಿ ಇನ್ನೂ ಹೆಚ್ಚು ಪ್ರಯೋಜನ ಪಡ್ಕೊಳ್ರಿ.
0: ಆಯ್ತು ಮೇಡಮ್,
2: ಧನ್ಯವಾದ.
1: ಧನ್ಯವಾದ ರಾಜೇಶ್ವರಿ.
0: ಹಾರಿ ಮೇಡಮ್.
1: ಈ ವರ್ಷ ಅಂದ್ರೆ 2026 ಸಂದೇಶ ಅಂತಂದ್ರ, ಡಿಜಿಟಲ್ ಯುಗದೊಳಗೂ ರೇಡಿಯೋ ತನ್ನ ವಿಶ್ವಾಸಾರ್ಹತೆ, ತ್ವರಿತ ಮಾಹಿತಿ, ಜನಸಂಪರ್ಕದ ಮೂಲಕ ಸಮಾಜವನ್ನ ಒಗ್ಗೂಡಿಸುವಂತಹ ಪ್ರಮುಖ ಮಾಧ್ಯಮವಾಗಿ ಕಾರ್ಯ ಮಾಡ್ತಾ ಇದ ಈ ನಮ್ಮ ಆಕಾಶವಾಣಿ. ಹಂಗಾಗಿ ರಾಷ್ಟ್ರೀಯ ಪ್ರಸಾರ ದಿನ ಅನ್ನೋದು ಒಂದು ರೀತಿಯೊಳಗ ಗೌರವಿಸುವ ದಿನ, ಅಮೂಲ್ಯವಾದ ದಿನ, ನಮ್ಮ ಶ್ರೋತೃಗಳ ಜೀವನದೊಳಗ ಒಂದು ಪ್ರಮುಖ ಪಾತ್ರವನ್ನು ವಹಿಸುವಂತಹ ದಿನ ಇದು ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ. ಹೌದಾ ಇಲ್ಲೋ?
2: ಹೌದು ಹೌದು, ಖಂಡಿತವಾಗಿಯೂ.
1: ಹಲೋ
3: ಹಲೋ,
1: ಕೇಳು ಗೆಳತಿ ಕಾರ್ಯಕ್ರಮ, ಹೇಳ್ರಿ, ಯಾರು ಮಾತಾಡ್ಲಿಕ್ಕತ್ತೀರಿ?
3: ನಾ ಪ್ರಭಾವತಿ ಅಂತ, ಗೋಕಾಕ್ನಿಂದ ರೀ.
2: ಹೇಳ್ರಿ ಪ್ರಭಾವತಿ, ಮೊದಲ ಸಲ ಮಾಡೀರಿ?
3: ಹೌದ್ರಿ, ನಾವು ಮೊದಲನೇ ಸಲ ಫೋನ್ ಮಾಡೇವ್ರಿ.
1: ಖುಷಿ ಆಯ್ತು
3: ಫೋನ್.
2: ಖುಷಿ ಆಯ್ತು ಪ್ರಭಾವತಿ, ಹೇಳ್ರಿ.
3: ನಾವು ಖಾಯಂ ರೇಡಿಯೋ ಕೇಳ್ತೇವ್ರಿ, ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳು ಬರ್ತಾವ್ರಿ. ನಾವು ಟಿವಿ ಕಿಂತ ಹೆಚ್ಚು ರೇಡಿಯೋದನ್ನ ಹೆಚ್ಚು ನಮ್ಗೆ ರೂಢಿ ಐತ್ರಿ.
2: ಎಷ್ಟು ವರ್ಷದಿಂದ ಕೇಳ್ತೀರಿ?
3: ಮುಂಜಾನೆ 6 ಗಂಟೆದಿಂದ ನಾವು ಮಧ್ಯಾಹ್ನ 2 ಗಂಟೆ ತನಕ ರೇಡಿಯೋ ಕೇಳ್ತೇನೆ, ಆಮೇಲೆ ಮತ್ತೆ ಸಂಜೆಗೂ ಕೇಳ್ತೇನ್ರಿ. ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳು ಬರ್ತಾವ್ರಿ.
2: ನಿಮಗೆ ಯಾವ್ದು ಸೇರ್ತದ ಪ್ರಭಾವತಿ? ಹೇಳ್ರಿ.
3: ಇವತ್ತು ಪ್ರಸಾರ ದಿನ ಅಲ್ರಿ?
1: ರಾಷ್ಟ್ರೀಯ ಪ್ರಸಾರ ದಿನ,
3: ರಾಷ್ಟ್ರೀಯ ಪ್ರಸಾರ ದಿನ, ಅದಕ್ಕೂ ತುಂಬಾ ಧನ್ಯವಾದಗಳು ರೀ. ಇದ ನಂಬರ್ ಇದನ್ನ ಹಚ್ಚಬೇಕಲ್ರಿ
1: ಮೇಡಮ್?
3: ಪ್ರಭಾವತಿ
1: ನಂಬರ್ ಹಚ್ಚ್ರಿ.
3: ಹೌದ್ರಿ,
2: ಎಲ್ಲಾ ನೇರ ಕಾರ್ಯಕ್ರಮಕ್ಕೆ ಇದ ನಂಬರ್.
3: ಹೌದನ್ರಿ ಮೇಡಮ್, ನಾವು ಸಾಕಷ್ಟು ಸಲ ಟ್ರೈ ಮಾಡಿದ್ದೀವಿ, ಇವತ್ತ ಸಿಕ್ ನೋಡ್ರಿ ನಮ್ಗ ಲೈನ್. ಚಲೋ ರೇಡಿಯೋ ಬಹಳ ನಮಗ್ ಖುಷಿ ಕೊಡ್ತೈತ್ರಿ, ಅದಕ್ಕ ನಾವು ಖಾಯಂ ರೇಡಿಯೋ ಕೇಳೋ ಬರದೇವ್ರಿ. ಅದ ನಿಮ್ಗ ಅಭಿಪ್ರಾಯ ಹೇಳ್ಬೇಕಂದ್ರ ನಮ್ಗ ಲೈನ್ ಸಿಗ್ತೇ ಇರ್ಕಿಲ್ಲ, ಇವತ್ತ ಸಿಕ್ತ್ರಿ ನಮಗ.
1: ಅಲ್ರಿ, ಇಷ್ಟ ಮಹತ್ವದ ದಿನದ ದಿವಸ ಸಿಕ್ಬಿಟ್ಟು ನೋಡ್ರಿ ಪ್ರಭಾವತಿ.
3: ಇವತ್ತ ಬಾಳ ಖುಷಿ ಆತ್ ನೋಡ್ರಿ,
2: ನಮ್ಗೂ ಖುಷಿ ಆತು ಹೊಸ ಗೆಳತಿ ಸಿಕ್ಳು ಅಂತೇಳಿ.
3: ಬಾಳ ಚಲೋ ಕಾರ್ಯಕ್ರಮ ಬರ್ತಾವ್ರಿ, ಟಿವಿ ಹೋಲಿಸಿದ್ರ ರೇಡಿಯೋ ಬಹಳ ನಮ್ಗ ಇಫೆಕ್ಟಿವ್ ಅನಸ್ತೈತ್ರಿ. ಅಷ್ಟ ಎಲ್ಲ
1: ಸಮಯ ವ್ಯರ್ಥ ಆಗುದಿಲ್ಲ, ಹಂಗ ನೀವು ನಿಮ್ ಕೆಲಸ ಮಾಡ್ಕೋತ ಕೇಳಬಹುದು.
3: ಹಾ ಕೇಳ್ಬಹುದು, ಅದ ಬೆಳಿಗ್ಗೆ 6 ಗಂಟೆಗೆ ಬಂದ್ ಮುಂಜಾನೆ ಹತ್ಕೊಳ್ಳಿ ಮೊದ್ಲು ಫಸ್ಟ್ ರೇಡಿಯೋ ಆರಾಮ್ ಮಾಡ್ಬಿಡ್ತೇವ್ರಿ ನಾವ. ಹಿಂಗಾಗಿ ನಮ್ ಬಾಳ ಚಲೋ ಅನಸ್ತೈತ್ರಿ, ಎಲ್ಲಾ ಅನುಭವಗಳನ್ನ ಹೇಳ್ತಾರ್ರಿ. ಮತ್ತೆಲ್ಲಾ ಹುಡುಗರಿಗಾತು, ಮತ್ತೆಲ್ಲಾ ಮಹಿಳೆಯರಿಗಾತು, ಎಲ್ಲಾ ಚಲೋ ಚಲೋ ಕಾರ್ಯಕ್ರಮ ಪ್ರಸಾರ ಮಾಡ್ತೇರಿ.
2: ಹೌದು,
3: ಬಹಳಷ್ಟು ನಮ್ಗೆ ಕೇಳಿ ಬಹಳ ಖುಷಿ ಅನಸ್ತೈತ್ರಿ.
1: ಕೇಳ್ತಾ ಇರಿ ಪ್ರಭಾವತಿ, ನಾವು ನಿಮ್ ಜೊತೆಗಿರ್ತೀವಿ, ನೀವು ನಮ್ ಜೊತೆಗಿರ್ರಿ. ಧನ್ಯವಾದ ಮಂಜುಳ. ಈ ಪ್ರಸಾರ ಅಂತಂದ್ರೆ ಇದು ಬರೇ ಸುದ್ದಿಗಳನ್ನ ತಲುಪಿಸುವಂತಹ ಸಾಧನ ಅಲ್ಲ ಈ ನಮ್ಮ ಆಕಾಶವಾಣಿ. ಒಂದು ರೀತಿಯೊಳಗ ಇಡೀ ಸಮಾಜವನ್ನ ಸಂಪರ್ಕಿಸುವಂತಹ ಒಂದು ಅಮೂಲ್ಯವಾದ ಧ್ವನಿ. ಮತ್ತು ನಮ್ಮ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಹೇಳೋ ಹಂಗೆ, ಸಂಸ್ಕೃತಿಯ ಸಾರ ಸಾಗರದ ಪಾರ ಗಾಂಧಾರ ರೂಪ ಧರಿಸಿ ಅಂತ ಹೇಳ್ತಾರೆ ಅವರು. ಇದು ಒಂದು ರೀತಿಯ ಸಂಸ್ಕೃತಿಯ ಸಾಂಸ್ಕೃತಿಕ ರಾಯಭಾರಿ ಅಂತಾನೆ ಹೇಳಬಹುದು.
2: ಹೌದು ಹೌದು,
1: ಕ್ರೀಡೆ ಆಗಿರಬಹುದು, ಕಲೆ ಆಗಿರಬಹುದು,
2: ಎಲ್ಲ ವಿಷಯಗಳ ಬಗ್ಗೆನೂ ಇದು ಬಹಳಷ್ಟು ಕಾಳಜಿ ವಹಿಸಿ ಜನರಿಗೆ ತಲುಪಿಸ್ತದೆ.
1: ಹೌದು, ಹೀಗಾಗಿ ಬರೀ ಸುದ್ದಿಯನ್ನು ಬಿತ್ತರಿಸುವ ಒಂದು ಆಕಾಶವಾಣಿ ಅಲ್ಲ ಇದು, ಒಂದು ರೀತಿಯೊಳಗೆ ಸಾಂಸ್ಕೃತಿಕ ರಾಯಭಾರಿ. ಸುದ್ದಿಯಂತೂ ಅಧಿಕೃತವಾದ ಸುದ್ದಿ, ಮತ್ತೆ ಉಳಿದದ್ದು ಕೂಡ ಎಲ್ಲ ಮೌಲ್ಯಗಳನ್ನ ಬಿತ್ತುವಂತಹ.
2: ಅದರ ಜೊತೆಗೆ ಮಾಯ, ಈ ಪ್ರಕೃತಿ ವಿಕೋಪಗಳು ಆದ ಸಂದರ್ಭದೊಳಗ ಒಂದು ಆಪದ್ ಬಾಂಧವನಂತೆ ಕೆಲಸ ಮಾಡ್ತದೆ ರೇಡಿಯೋ. ಎಲ್ಲೋ ಯಾರಿಗೋ ತೊಂದರೆ ಒಳಗಿರ್ತಾರ, ರೇಡಿಯೋ ಮೂಲಕ ಬರುವಂತ ಒಂದು ಅನೌನ್ಸ್ಮೆಂಟ್, ಒಂದು ದೂರವಾಣಿ ಸಂಖ್ಯೆ, ಅದಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರ ಅವರು ಈ ಸಹಾಯ ನಿಧಿ ಅಂತ ಏನಿರ್ತದಲ್ಲ, ಅಂತ ಒಂದು ಸಹಾಯದ ಹಸ್ತವನ್ನ ರೇಡಿಯೋ ಮೂಲಕ ಪಡೀಲಿಕ್ಕೆ ಸಾಧ್ಯ.
1: ನನಗ ನಿನಗನ ಈಗ ಅನುಭವ ಆಗಿಲ್ಲೇನು, ನಾನು ನೀನು ಕೂಡ ಸಹಾಯವಾಣಿ ಅಂತ ಮಾಡಿವಿ, ಕೊರೋನಾ ಎಚ್ಚರ ಇರೋಣ ಅಂತ ಮಾಡಿವಿ.
2: ಹೌದು,
1: ಎಂತೆಂಥ ಸಂದರ್ಭದಾಗ ನೀ ಹೇಳ್ದಂಗ ಚುನಾವಣೆಗಳಾಗಿರ್ಬೋದು.

0: ವಿಪತ್ತುಗಳು ಆಗಿರಬಹುದು, ಆರೋಗ್ಯ ಜಾಗೃತಿಯ ಬಗ್ಗೆ ಆಗಿರಬಹುದು, ಸಾಂಸ್ಕೃತಿಕ ಪರಂಪರೆಯನ್ನು ಜನರಿಗೆ ತಲುಪಿಸುವ ನಿಟ್ಟಿನೊಳಗೆ ಆಗಿರಬಹುದು, ಈ ನಮ್ಮ ಆಕಾಶವಾಣಿ ಬಹಳ ಮಹತ್ವದ ಕೆಲಸವನ್ನು ಮಾಡ್ತಾ ಇದೆ.
1: ಹೌದು, ಇದು ನಮ್ಮ ಕೆಳಗರು ಕೂಡ ಗಮನಿಸಿರ್ತಾರೆ ಮಾಯಾ, ಇದ್ರ ಬಗ್ಗೆ ಅಂದರೆ ಈ ಸಂದರ್ಭದೊಳಗೆ ಒಂದು ಖಚಿತ ಮಾಹಿತಿಯನ್ನು ನೀಡೋದು,
0: ನಿಖರತೆ ಇರ್ತದೆ ಮತ್ತು ಖಚಿತವಾದ ಮಾಹಿತಿಯನ್ನು ನೀಡ್ತದೆ ಅಂತ.
1: ಹೌದು.
0: ಹಲೋ, ರೇಡಿಯೋ ದೂರ ಇಡಬೇಕು. ಹಲೋ
2: ಹಲೋ,
0: ಹೇಳ್ರಿ, ಯಾರು ಮಾತಾಡ್ತೀರಿ? ಆದ್ರೆ ರೇಡಿಯೋ ದೂರ ಇಡ್ರಿ, ಕೇಳಿಸ್ಲಿಕ್ಕೆ.
2: ನಮಸ್ಕಾರ ಮೇಡಮ್.
1: ರೇಡಿಯೋ ದೂರ ಇಡ್ಬೇಕಮ್ಮ.
2: ಹ್ಞೂ, ರೇಡಿಯೋ ದೂರ.
1: ಇಲ್ಲ ಇಲ್ಲ, ನಮಗೆಲ್ಲ ಪ್ರತಿಧ್ವನಿ ಆಗ್ತದೆ ಮಾತು.
2: ನಾವು ಹೊರಗೆ ಬಂದ ತಗೋರಿ ಮೇಡಮ್.
1: ಇನ್ನೂ ಬಂದಿಲ್ಲ ನೀವು.
0: ನನಗೆ ಕೇಳಿಸ್ಲಿಕ್ಕೆ ಈಗ.
2: ಹೌದ್ರಿ.
0: ಹ್ಮ್,
2: ನಾವು ರೀ ಸವನೂರು ತಾಲೂಕಿಂದ ಹಿರೇಮಳ್ಳಿಂದ ಚಿನ್ನಮ್ಮ ಮಾತಾಡದ್ರಿ.
1: ಹೇಳ್ರಿ ಚಿನ್ನಮ್ಮ, ನಿಮ್ಗೆ ಗೊತ್ತದಲ್ಲ ರೇಡಿಯೋ ದೂರ ಇಟ್ಟು ಬಂದು ಮಾತಾಡ್ಬೇಕಂತ.
2: ಅದಕ್ಕೆ ಹೊರಗೆ ಬಂದೇರಿ ಮೇಡಮ್.
1: ಮತ್ತೆ ಹೇಳ್ರಿ ಚಿನ್ನಮ್ಮ. ಇವತ್ತು
2: ಆರಾಮ್ ರೀ? ವಾದನಾತ್ರಿ ನಾವು ಕರೆನ ಮಾಡಿಲ್ರಿ.
1: ಆರಾಮ್? ಹೌದು. ಹಾ, ಇವತ್ತು ವಿಷಯದ ಬಗ್ಗೆ ಮಾತಾಡ್ರಿ ಬೇಗ ಬೇಗ.
2: ಹೌದ್ರಿ.
1: ಹ್ಮ್,
2: ನಾವು ರೇಡಿವೆ ಬಂದಿತ್ರಿ ಇವತ್ತು ಹಚ್ಚೇವ್ರಿ. ಈಗ ಒಂದ್ 8 ದಿನ ಆತ್ರಿ ಹಚ್ಚಿ.
1: ಹ್ಮ್,
2: ಎಲ್ಲ ಕಾರ್ಯಕ್ರಮಗಳನ್ನ ಸ್ವಲ್ಪ ಸ್ವಲ್ಪ ಕೇಳ್ತಾವ್ರಿ, ಅಷ್ಟು ಕೇಳಕ್ ಆಗಲ್ಲ ನಮ್ಗ. ಕೆಲ್ಸಕ್ಕೆ ಹೋಗ್ತಾರೆ, ಮನ್ಯಾಗಿರಲ್ಲ. ಮನ್ಯಾಗಿದ್ದಾಗ ಮಾತ್ರ ರೇಡಿಯೋ ಕೇಳ್ತಾವ್ರಿ.
1: ಯಾವ್ಯಾವ್ದು ಕೇಳ್ತಿರ್ತೀರಿ?
2: ನಾವು ಹತ್ತದೊಳಗೆ ಯಾವ ಕಾರ್ಯಕ್ರಮ ಇರ್ತೋ ಅವನ್ನೆಲ್ಲ ಕೇಳ್ತಾವ್ರಿ.
1: ಹ್ಮ್, ಅಡ್ಡಿ ಇಲ್ಲ.
0: ನೀವ್ ಎಲ್ಲಿ ಕೆಲ್ಸಕ್ಕೆ ಹೋಗ್ತೀರಿ?
2: ಇಲ್ಲ, ಹೊಲ್ದಾಗ ಕೆಲ್ಸಕ್ಕೆ ಹೋಗ್ರಿ, ಹೊಲ ಮನೆ ಕೆಲ್ಸಕ್ಕೆ ರೀ.
0: ಅಡ್ಡಿ ಇಲ್ಲ, ಯಾವಾಗ ನಿಮ್ಗೆ ಸಮಯ ಸಿಗ್ತದ ಅವಾಗ ಕೇಳ್ತಾ ಇರಿ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಚಿನ್ನಮ್ಮ.
2: ಹಲೋ
1: ಹಲೋ
3: ಹಲೋ,
1: ಯಾರು ಮಾತಾಡೋದು, ಯಾವ ಊರು?
3: ನಾ ಸಂಪ್ರಾಯಿಂದ ಪಾರ್ವತಿ ರೀ ಮೇಡಮ್. ರೀ ನಮಗ್ ಬಾಳ ದಿನಕ್ಕ ಫೋನ್ ಹಚ್ಚಿತ್ರಿ.
1: ಹ್ಮ್, ಹೇಳ್ರಿ ಪಾರ್ವತಿ, ಲಗು ಲಗುನ ಮಾತಾಡ್ರಿ.
3: ಹಾನ್ ರೀ ಮೇಡಮ್. ರೀ ರೇಡ್ವೆ ನಾವು ಸಣ್ಣವ್ರಿದ್ದಾಗಿಂದ ಕೇಳ್ತೇವ್ರಿ. ನಾವು ಹಸಿಯಾಗಿದ್ದ ನಮ್ಮನ್ನ ಹಚ್ತಿರ್ರಿ ಒಂದೇ ಮಾತ್ರಮ್ಮ, ಅವಾಗಿಂದ ನಮಗ ಕೇಳ್ತೇವ್ರಿ. ಮತ್ತ ದಿನ ದಿನ ಒಂದೊಂದ ತರ ಬಾಳ ಖುಷಿ ಕೊಡ್ತೈತ್ರಿ ರೇಡ್ವೆದಿಂದ. ನಾವು ಎಲ್ಲ ಆರಾಮ್ ರೀ, ನಮ್ಮ ಆರೋಗ್ಯನೂ ಸರಳ ಐತ್ರಿ. ಮತ್ತ ನೀ ಪೈಲ ಅನ್ನೋರಿ, ನಾವು ಬಾಳ ದುಃಖನಾಗಿದ್ವರಿ. ಈಗ ರೇಡಿಯೋ ಅದು ಕೇಳೋಣ ನಾವು. ನೀವು ನಮ್ಮ ಮನೆಯೊಳಗೆ ಇದ್ದಂಗ ನಮ್ಮ ಅಕ್ಕ ತಂಗಿ ಜೊತೆ ಮಾತಾಡ್ದಂಗೆ ಅನಿಸತ್ರಿ.
0: ಬಹಳ ಒಳ್ಳೇದು ಪಾರ್ವತಿ, ಕೇಳ್ತಾ ಇರಿ ನಮ್ ಜೊತೆಗಿರಿ. ಯಾವಾಗ್ಲೂ ರೇಡಿಯೋ ನಿಮ್ ಜೊತೆಗಿರ್ತದೆ. ಹೌದಮ್ಮ, ಹೌದು. ಖುಷಿ ಆದಾಗ
1: ರೇಡಿಯೋ ಕಾರ್ಯಕ್ರಮ ಎಲ್ಲ ಕೇಳ್ತಾರ ಅನ್ನೋದು ಸಂತೋಷ ಆಗ್ಯದ ಪಾರ್ವತಿಗೆ.
3: ಹಾನ್ ರೀ, ಎಲ್ಲ ಕೇಳ್ತಾವ್ರಿ. ಶುಭ ಸಮಾಲೋಚನೆ ಇವತ್ತು ಕೇಳಿದ್ರಿ, ಮನಸ್ಸು ಅಂತ ಇತ್ತಲ್ರಿ, ಅದ ಬಹಳ ಚಲೋ ಮೂಡಿ ಬಂತ್ರಿ. ಮತ್ರಿ ಕೇಳಿ ಕೇಳ್ತಿ ಎಲ್ಲ ಕೇಳ್ತಾವ್ರಿ,
1: ಕೇಳ್ಬೇಕಂತ
3: ಖುಷಿ ಕೊಡ್ತೈತ್ರಿ ಎಲ್ಲಾರಿ.
0: ಅಲ್ಲ, ನಿಮ್ಮ ಸಂತೋಷ ನಮ್ಮವರಿಗೆ ತಲುಪೇದ.
3: ಹೌದ್ರಿ, ತಲುಪ.
0: ಧನ್ಯವಾದ. ಧನ್ಯವಾದ.
3: ಧನ್ಯವಾದ ರೀ
0: ಮಂಜುಳ. ನೋಡು, 92% ಹೆಚ್ಚು ಭೌಗೋಳಿಕ ಪ್ರದೇಶವನ್ನ ತಲುಪುವಂತಹ ಸಾಧನ ಅಂದ್ರೆ ಆಕಾಶವಾಣಿ. ಮತ್ತ 99%ಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ತಲುಪುವಂತಹ ಸಾಧನ ಅಂದ್ರೂ ಕೂಡ ಆಕಾಶವಾಣಿ.
1: ನೋಡು, ಇಷ್ಟೊಂದು ಜನರಿಗೆ ತಲುಪುವಂತಹ ಈ ಆಕಾಶವಾಣಿ ಎಲ್ಲರ ಜೀವನಾಡಿ ಅಂತ ಹೇಳ್ಬಹುದು ನಾವು.
0: ಖರೆಯದ, ಖರೆಯದ. ಒಂದು ಇದ್ರೊಳಗ ಮೊದಲಿಗೆ ಒಂದು ಸಣ್ಣ ಕಟ್ಟಿಗೆಯಿಂದ ಮಾಡಿದಂತಹ ರೇಡಿಯೋ ಅಂತ, ಅದನ್ನ ಹಿಡ್ಕೊಂಡು ಇವತ್ತು ಪಾಡ್ಕಾಸ್ಟಿಂಗ್ ಬಂದದ, ಇವತ್ತೆಷ್ಟು ಡಿಜಿಟಲ್ ಸ್ಟ್ರೀಮಿಂಗ್ ಬಂದದ ನೋಡು.
1: ಹೌದು,
0: ನಾವೀನ್ಯತೆಯನ್ನ ಹೆಂಗ ಅಳವಡಿಸಿಕೊಂಡು ನಮ್ಮ ರೇಡಿಯೋ ಮುಂದೆ ನಡೆದ
1: ಅಂದ್ರೆ, ತಾಂತ್ರಿಕವಾಗಿ ಕೂಡ ಇವತ್ತು ಸಾಕಷ್ಟು ಅಭಿವೃದ್ಧಿ ಹೊಂದದ. ನಮ್ಮ ಮೊಬೈಲ್ ನಲ್ಲಿ ಕೂಡ ನಾವು ನ್ಯೂಸ್ ಆನ್ ಏರ್ ಆಪ್ ಅನ್ನು ಆನ್ ಮಾಡಿಕೊಂಡ್ರೆ ಎಲ್ಲ ಒಂದು ಆಕಾಶವಾಣಿ ಕೇಂದ್ರಗಳನ್ನ ನನ್ಗೆ ಯಾವ್ದು ಬೇಕು ಅದನ್ನು ಸಿಲೆಕ್ಟ್ ಮಾಡಿ ಕೇಳ್ಕೊಳ್ಳುವಂತ ಸಾಧ್ಯತೆ ಕೂಡ ಇವತ್ತದ ನೋಡು.
0: ಹೌದು, ಎಲ್ಲ ಗೆಳತಿಯರು ಕರೆ ಮಾಡ್ಲಿಕ್ಕತ್ತಾರ ನೋಡೋಣಂತ. ಹಲೋ,
4: ಹಲೋ ರೀ.
0: ಹಾ, ಕೇಳು ಗೆಳತಿ ಕಾರ್ಯಕ್ರಮ. ಹಲೋ ಹಲೋ
5: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು?
5: ರೇಣುಕಾ ಅಂತ ಹೇಳ್ರಿ.
1: ಹೇಳ್ರಿ ರೇಣುಕಾ, ಯಾವ ಊರು?
5: ಈ ಬಾಲ್ಕೋಟೆ ಜಿಲ್ಲಾ ಶಿರೂರಿಂದ ರೀ ಮೇಡಮ್.
1: ಹೇಳ್ರಿ ರೇಣುಕಾ,
5: ಎದ್ರ ಬಗ್ಗೆ ಹೇಳಕ್ ಹಚ್ಚಿದ್ರಿ ಮೇಡಮ್? ಇವತ್ತು ನಾನು ರೇಡಿಯೋ ಹಚ್ಚಿರ್ಲಿಲ್ಲ, ಹತ್ತಲಿಲ್ಲ ಅದೇ.
0: ಇವತ್ತು ರಾಷ್ಟ್ರೀಯ ಪ್ರಸಾರ ದಿನಾರಿ,
5: ಪ್ರಸಾರಣ ದಿನಾಚರಣೆ. ಹೌದು, ಮುಂಜಾನೆ ಮಾತಾಡಕೇನ್ರಿ.
0: ಹ್ಮ್ ಹ್ಮ್,

0: ಹಂಗಾಗಿ ರೇಡಿಯೋ ಬಗ್ಗೆ ನಾವು ಮಾತಾಡ್ಲಿಕ್ಕತ್ತಿದ್ವಿ, ರೇಡಿಯೋ ನಿಮಗೆ ಎಷ್ಟೆಷ್ಟು ಉಪಯೋಗ ಆಗ್ಯದ ಅಂತ.
1: ರೇಡಿಯೋ ಇದ್ರನ ಈಗ ನಮ್ಗ ಅದನ್ನ ಅನುಕೂಲ ಆಗೈತೆ ಅಂತ ಕೇಳ್ತೀವ್ರಿ ಮೇಡಮ್. ಅದು ಇಲ್ಲ ಮನ್ಯಾಗ ಒಬ್ಬೇಕೆ ಇರ್ತೀನ್ರಿ ನಾನು. ರೇಡಿಯೋನ ನಮಗೆ ಈಗೆಲ್ಲ ಜೋಡಿದ್ದಂಗ್ರಿ ಅದೆಲ್ಲದಕ್ಕೂ.
0: ನಿಮ್ ಗೆಳತಿ?
1: ಹಾ, ನಮ್ ಫ್ರೆಂಡ್ ಗೆಳತಿನ ರೀ ಅದು. ಈ ನಮ್ಮ ನಿಮ್ಮ ಮತ್ತ ಈಗ ನಡೆದಿದ್ದ ನಡು ಸಂಭಾಷಣೆ ರೇಡಿಯೋ ಮುಖಾಂತರ ಅಲ್ರಿ, ಹೀಗಾಗಿ ಅದು ನಮ್ಮ ಸುದ್ದಿ ಒಳಗ ಅನುಕೂಲ ಆಗತ್ರಿ ಮೇಡಮ್. ಈಗ ಅದ ಮಗು ಚಲೋ ಅನಿಸ್ತೈತಿ ಕೇಳೋದಕ್ಕ, ಎಲ್ಲಾ ಕಾರ್ಯಕ್ರಮ ಚಲೋ ಬರ್ತಾವ್ರಿ, ಕೇಳ್ತೀವಿ ಅದ್ರ ಬಗ್ಗೆ ನಾವು ಎಲ್ಲಾನು.
0: ಈ ಕಾರ್ಯಕ್ರಮಗಳಿಂದ ನಿಮಗ ಒಂದ್ ಸ್ವಲ್ಪ ಅನುಕೂಲ ಆಗಿದೆ ಅಂತ ಹೇಳ್ತೀರಿ?
1: ಹ್ಞೂನ್ರಿ ಹ್ಞೂನ್ರಿ, ಚಲೋ ಇರ್ತಾವ್ರಿ ಕಾರ್ಯಕ್ರಮ ಎಲ್ಲ ಕೇಳೋದಕ್ಕ, ಚಿಂತನ ಚಲೋ ಬರ್ತೈತ್ರಿ. ಹಳ್ಳಿ ಇದನ್ ಹೇಳ್ತಿರ್ತೀರಲ್ರಿ, AI ಒಳಗ್ ಹೇಳ್ತಿರ್ರಿ, ಏಳು ಕೈ ನಿಂಚ್ಕೊಂಡ್ ಬಿದ್ದಾಗ ಅದ ಬರ್ತೈತಲ್ರಿ, ಅದ ಕಾರ್ಯಕ್ರಮ ಚಲೋ ಬರ್ತೈತ್ರಿ. ಅದನ್ನ ಕೇಳ್ತೀವಿ. ಪ್ರದೇಶ ಸಮಾಚಾರ ವಾರ್ತಾ ಅಂತೂ ಬರಬ್ಬರಿ ಕೇಳ್ತೀವ್ರಿ, ಅವನು ಎಲ್ಲ ಕೇಳ್ತಿ. ಅಡಿಗೆ ಮ್ಯಾಗೆಟ್ ಬಿಟ್ಟಿವ್ರಿ ಎಲ್ಲ, ಏನು ಇದನ್ನ ಆಗೋದಿಲ್ರಿ.
2: ಅದಕ್ಕೆ
1: ಕೆಲಸ ಮಾಡ್ತೀವಿ, ಟೈಮ್ ಎಷ್ಟ್ ಆಗೈತೆ ಅನ್ನೋದು ಗಡಿ ಆಸೈತೆ ನೋಡೋದಿಲ್ಲ, ಮೊಬೈಲ್ ನಾಗ ನೋಡುವಂಗಿಲ್ಲ, ತಾನೇ ಗೊತ್ತಾಗ್ಬಿಡ್ತೈತಿ.
0: ಅದೇ ಒಂದು ವಿಶೇಷ ಲಾಭ ರೇಡಿಯೋದು.
1: ಹ್ಞೂನ್ರಿ ಹ್ಞೂನ್ರಿ, ಟೈಮ್ ಎಷ್ಟ ಅಂತ ಹುಡುಗರು ಕೇಳತ್ಲೇನೆ, ಏಳು ಹತ್ತು ನಿಮಿಷ ಕಡಿಮೆ ಐತಿ, ಏಳು ಹದಿನೈದು ಆತು ಪ್ರದೇಶ ಸಮಾಚಾರ ಮುಗಿತು, ಏಳು ಮೂವತ್ತೈದು ಆತು ವಾರ್ತಾ ಹತ್ತು, ಪುಣೆ ಎಂಟು ಆತು ರೆಕಾರ್ಡ್ ಹತ್ತಿದ್ದು ಅಂತ ಹಿಂಗೆಲ್ಲ ಗೆಸ್ ಮಾಡ್ಕೊಂತೀವಿ ನಾವು.
2: ಖರೆ ಅದ ರೇಣುಕಾ, ನಿಮ್ಮ ಈ ರೇಡಿಯೋ ಬಂದ ಹಿಂಗ ಮುಂದುವರಿಲಿ.
1: ಹ್ಞೂನ್ರಿ ಹ್ಞೂನ್ರಿ,
2: ಧನ್ಯವಾದ ಧನ್ಯವಾದ. ಮಂಜುಳಾ ನೋಡು, ಮುಖ್ಯವಾಗಿ ಭಾಷಿಕ ವೈವಿಧ್ಯತೆ ಅದ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದ. ಪ್ರಮುಖ 23 ಭಾಷೆಗಳೊಳಗೆ ಸಂವಹನ ಮಾಡ್ತದ, ಅದಲ್ದ 179 ಹೆಚ್ಚು ಉಪಭಾಷೆಗಳೊಳಗೆ ಪ್ರಸಾರ ಸೇವೆ ನಡೀತದ ನೋಡು.
0: ಹೌದು, ಇಲ್ಲೇ ನೋಡು ನಮ್ಮ ಕರ್ನಾಟಕದಾಗನ ಈಗ ತುಳು, ಕೊಂಕಣಿ, ಕೊಡವ, ಈ ಅರೆ ಭಾಷಿಕ ಇವೆಲ್ಲ ಕೂಡ ಉರ್ದು, ಹಿಂದಿ,
2: ಹೌದು
0: ಎಲ್ಲ ಭಾಷೆಗಳಿಗೂ ನಾವು ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿವಿ.
2: ಹೌದು, ಪ್ರಾದೇಶಿಕವಾಗಿ ಆ ಜನರನ್ನು ತಲುಪುವಂತಹ ಒಂದು ವ್ಯವಸ್ಥೆ ನಮ್ಮ ರೇಡಿಯೋದೊಳಗದ. ಮಡಿಕೇರಿ ಕೇಂದ್ರ ಆಗಿರಬಹುದು, ಕಾರವಾರ ಕೇಂದ್ರ ಆಗಿರಬಹುದು, ನಮ್ಮ ಧಾರವಾಡದೊಳಗೆ ಕೊಂಕಣಿ ಭಾಷೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀವಲ್ಲ ಮಂಜುಳ. ನಮ್ಮ ಕನ್ನಡದ ಉಪಭಾಷೆಗಳನ್ನು ಕೂಡ ನಾವು ಮರೆತಿಲ್ಲ, ಇದ್ರೊಳಗ ಭಾಷೆಯೊಳಗ ಕೂಡ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡ್ತೀವಿ ಅನ್ನುವಂತಹ ಸಂತೋಷ.
0: ಹೌದು ಹೌದು.
2: ಹಲೋ
3: ಹಲೋ,
2: ಹಾ ಹೇಳ್ರಿ, ಯಾರು ಮಾತಾಡೋದು?
3: ರೇಡಿಯೋ ಕಾರ್ಯಕ್ರಮ.
2: ಹೌದು, ಕೇಳು ಗೆಳತಿ ಹೇಳ್ರಿ.
3: ಮೇಡಮ್ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಿರ್ತಾರೆ.
0: ನಿಮ್ಮ ಹೆಸರು ಹೇಳ್ರಿ.
3: ರೇಣುಕಾ ಸಂಸ್ಥೆ ಅಂತ ಹೇಳ್ರಿ, ಉಪ್ಪಾರ ಅಂತ ಹೇಳ್ರಿ.
0: ಯಾವ ಊರು?
3: ಸಂಸ್ಥೆ ರೀ ಮೇಡಮ್.
0: ಸಂಸ್ಥೆ ಹೇಳಿ ರೇಣುಕಾ.
3: ಹ್ಞೂನ್ರಿ, ಎಲ್ಲ ಕಾರ್ಯಕ್ರಮ ಚೆನ್ನ ಮೂಡಿ ಬರ್ತಾವ್ರಿ ಮೇಡಮ್, ಕೇಳ್ತೇವ್ರಿ ಮೇಡಮ್.
0: ಯಾವ್ದು ಖುಷಿ ಅನಿಸ್ತದ ರೇಣುಕಾಗ?
3: ಎಲ್ಲ ಖುಷಿ ಅನಿಸ್ತಾರ ಮೇಡಮ್, ಒಂದೊಂದು ಇಷ್ಟ ಆಗ್ತಾವ್ರಿ ಮೇಡಮ್.
0: ಅಂದ್ರೆ ಈ ಕಾರ್ಯಕ್ರಮದಿಂದ ನನಗೊಂದು ಜ್ಞಾನ ಮಾಹಿತಿ ಏನು ಸಿಕ್ತು ಅನ್ನೋ ಸಮಾಧಾನ ಅದ ರೇಣುಕಾಗ? ಹೌದು ಹೌದು. ಅಂದ್ರೆ ನಮ್ಮ ಜ್ಞಾನಕ್ಕಾಗಿ ಇವತ್ತು ರೇಡಿಯೋ ಬೇರೆ ಬೇರೆ ರೀತಿಯೊಳಗ ಮಾಹಿತಿಯನ್ನ ನೀಡುತ್ತದ.
3: ಹೌದ್ರಿ ಮೇಡಮ್, ಇವತ್ ನೋಡಿ ನೆರಿ ಹಚ್ಚಿದ್ನಿ ಮೇಡಮ್, ನಾನೇನ ರೇಡಿಯೋದಲ್ಲಿ ಕೇಳೋದಲ್ರಿ ಮೇಡಮ್, ರೇಡಿಯೋ ಇದ್ರೊಳಗ ಫೋನ್ ರೀ ಕೇಳ್ತೇನ್ರಿ
0: ಮೇಡಮ್.
2: ಅಡ್ಡಿಲ್ಲ ರೇಣುಕಾ, ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ, ಇವತ್ತು ಸಮಯ ಆಯ್ತು, ಮತ್ತೆ ಅವಾಗವಾಗ ಕರೆ ಮಾಡ್ತಾ ಇರಿ. ಧನ್ಯವಾದ.
3: ಧನ್ಯವಾದ
2: ಮಂಜುಳಾ. ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಎಲ್ಲಾ ಶ್ರೋತೃಗಳಿಗೂ, ನಮ್ಮ ಗೆಳತಿಯರಿಗೂ
0: ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು.
2: ನಮಸ್ಕಾರ.
0: ನಮಸ್ಕಾರ.

0: ಕೇಳು ಗೆಳತಿ, ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಆಕಾಶವಾಣಿ ಧಾರವಾಡ, ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18 ರಿಂದ 60 ವರ್ಷದ ಅರ್ಹ

0: ಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನದಲ್ಲಿ ಮೊದಲಿಗೆ ರಾಗ್ ಜೋಗಿಯಾ ಕೇಳೋಣ. ತಬ್ಲಾ ಸಾಥಿ ಮಮ್ಮುಲಾಲ್ ಸಾಂಗಾಂವ್ಕರ್, ಹಾರ್ಮೋನಿಯಂ ರಾಮ್ಭಾವು ಬಿಜಾಪುರೇ.

ಕೇಳುಗರೆ, ಇದುವರೆಗೆ ಮಾಲಿನಿ ರಾಜೂರ್ಕರ್ ಅವರ ಗಾಯನವನ್ನ ಕೇಳಿದಿರಿ. ಹಾರ್ಮೋನಿಯಂ ಸಾಥ್ ನೀಡಿದವರು ರಾಮ್ಬಾವು ವಿಜಾಪುರಿ, ತಬಲಾ ಸಾಥ್ ನೀಡಿದವರು ಮಮ್ಮುಲಾಲ್ ಸಂಗಾಂವ್ಕರ್. ಆಕಾಶವಾಣಿ ಧಾರವಾಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1923 ಜೂನ್ ತಿಂಗಳಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ಹಾಗೂ ನವೆಂಬರ್ನಲ್ಲಿ ಕಲ್ಕತ್ತಾ ಕ್ಲಬ್ ಭಾರತದಲ್ಲಿ ರೇಡಿಯೋ ಪ್ರಸಾರ ಸೇವೆಯನ್ನು ಖಾಸಗಿಯಾಗಿ ಆರಂಭಿಸಿದವು. 1956 ಆಕಾಶವಾಣಿ ಎಂಬ ಹೆಸರು ಅಧಿಕೃತವಾಯಿತು. ಆಲ್ ಇಂಡಿಯಾ ರೇಡಿಯೋ ಮತ್ತು ಆಕಾಶವಾಣಿ ಎರಡೂ ಹೆಸರುಗಳನ್ನು ಹೊಂದಿದ್ದ ಸಂಸ್ಥೆ ಭಾರತದ ರಾಷ್ಟ್ರೀಯ ಪ್ರಸಾರಕ ಆಕಾಶವಾಣಿ ಎಂದು 2023 ಮೇ 3 ಘೋಷಿಸಲ್ಪಟ್ಟಿತು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಆಕಾಶವಾಣಿಯ ಎ ಶ್ರೇಣಿ ನಾಟಕ ಕಲಾವಿದ ಧಾರವಾಡದ ವೀರಣ್ಣ ಪತ್ತಾರ್.
1: ಜುಲೈ 23 ಅಂದ ತಕ್ಷಣ ರಾಷ್ಟ್ರೀಯ ಪ್ರಸಾರ ದಿನ, ಆಕಾಶವಾಣಿ ಪ್ರಸಾರವನ್ನು ಮಾಡಿದಂತಹ ಅದ್ಭುತವಾದಂತಹ ಕ್ಷಣ. ನಾನು ನಮ್ಮ ಹಳ್ಳಿಯೊಳಗಿದ್ದಾಗ ರೇಡಿಯೋಗಳಿಗೆ ಲೈಸೆನ್ಸ್ ಪೋಸ್ಟ್ ಆಫೀಸ್ನೊಳಗೆ ರೊಕ್ಕ ತುಂಬುದು, ದಿನಗಳಿಂದನೂ ನಾನು ಆಕಾಶವಾಣಿ ಕೇಳ್ಕೋತ ಬೆಳೆದೀನಿ. ಕೂತಲ್ಲೇ ಜಗತ್ತಿನ ಸುದ್ದಿಗಳು ಉಚ್ಚ ಮಟ್ಟದೊಳಗೆ ಪ್ರತಿಯೊಬ್ಬರು ಅಡಿಗೆ ಮನೆಯ ತನಕ ಕೇಳುವಂತ ಅದು ನಮ್ಮ ಮುಟ್ಟಿಗೆಯೊಳಗೆ ಬಂದದ. ನ್ಯೂಸ್ ಆನ್ ಏರ್ ಆಪ್

0: ಮೇಲೆ ನಾವು ಎಲ್ಲಿ ಬೇಕಾದಲ್ಲಿ ಇಡೀ ಜಗತ್ತಿನ ಸುದ್ದಿ ನಮ್ಮ ಕಿಸೆದೊಳಗೆ ಇಟ್ಕೊಂಡು ಕೇಳುವಂತಹ ದಿನ ಬಂದದ. ಕಲಾಕ್ಷೇತ್ರದೊಳಗೆ ನನ್ನನ್ನ ಕಲಾವಿದ ಅಂತ ಗುರುತಿಸಿದ್ದೇ ಆಕಾಶವಾಣಿ. ವೈಜ್ಞಾನಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ಆಕಾಶವಾಣಿ ತನ್ನ ಮೈಲುಗಲ್ಲನ್ನ ಸ್ಥಾಪಿಸದ ಆಕಾಶವಾಣಿಗೆ ಒಳ್ಳೆಯದಾಗಲಿ. ನಮಸ್ಕಾರ.
1: ಆಧುನಿಕ ಭಾರತದ ನಿರ್ಮಾತೃ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಜನ್ಮದಿನವೆಂದು 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಾಗಿರಿಯಲ್ಲಿ ಜನಿಸಿದ ತಿಲಕರು ಸತಿ ಪದ್ಧತಿ, ಸ್ವರಾಜ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವೆಂದು 1906 ಜುಲೈ 23ರಂದು ಮಧ್ಯಪ್ರದೇಶದ ಅಲಿರಾಜಪುರದಲ್ಲಿ ಜನಿಸಿದ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನಿನ ಸಕ್ರಿಯ ಸದಸ್ಯರಾಗಿದ್ದರು. ಇಂದು ಹಲವೆಡೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಷಾಢ ಏಕಾದಶಿ ಪ್ರಯುಕ್ತ ಧಾರವಾಡ ಪಂಢರಪುರ ನಡುವೆ ಇಂದಿನಿಂದ 28ನೇ ತಾರೀಖಿನವರೆಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸಲಿವೆ. ಪ್ರತಿದಿನ ಬೆಳಗ್ಗೆ 6ಕ್ಕೆ ಧಾರವಾಡದಿಂದ ಹೊರಡುವ ರೈಲು ಅದೇ ದಿನ ಸಂಜೆ 4:50ಕ್ಕೆ ಪಂಢರಪುರ ತಲುಪಲಿದೆ. ಪಂಢರಪುರದಿಂದ ಸಂಜೆ 6:40ಕ್ಕೆ ಹೊರಟು ಮರುದಿನ ಬೆಳಗ್ಗೆ 4:30ಕ್ಕೆ ಧಾರವಾಡಕ್ಕೆ ಆಗಮಿಸಲಿದೆ. ಕೇಲಿ ಸಂಸ್ಥೆಯ ಹುಬ್ಬಳ್ಳಿ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೇಲಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆ ನಾಡಿದ್ದು ಜುಲೈ 25ರಂದು ನಿಗದಿಯಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸವಾಗಿದ್ದು ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳುವಂತೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಹುಲ್ ಕೀರ್ತಿ ಕೋರಿದ್ದಾರೆ. ಸ್ವೀಪ್ ಚಟುವಟಿಕೆ ಅಡಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪುಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 9,70,508 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದು ಆರಂಭವಾಗಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರ್ ಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F-57 ಶಾರ್ಟ್ಪಟ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕಲಬುರಗಿ ತಾಲೂಕು ಹಾಗರಗುಂಡಿಗಿ ಗ್ರಾಮದ ಪ್ರತೀಕ್ಷಾ ನಿಜಲಿಂಗಪ್ಪ ರಾವೂರ್ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನೃತ್ಯ ಪ್ರದರ್ಶಿಸಲಿರುವ ದಿ ಘುಂಗ್ರು ರೆವಲ್ಯೂಷನ್ಸ್ 6 ಕಲಾವಿದರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗಿಯಾಗಿರುವ ಪ್ರತೀಕ್ಷಾ ಭರತನಾಟ್ಯವನ್ನು ಇಂದು ಪ್ರಸ್ತುತಪಡಿಸಲಿದ್ದಾರೆ. ಬಳ್ಳಾರಿ ತಾಲೂಕು ಯರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾದ ಮಳೆ, ಮಲೆನಾಡಿನಲ್ಲಿ ಸಾಧಾರಣ ಹಾಗೂ ಅರೆ ಮಲೆನಾಡು ಪ್ರದೇಶವಾದ ಬೆಳಗಾವಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸೋನೆ ಮಳೆ. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದ್ದು ಹಲವೆಡೆ ಇಂದೂ ಸಹ ಮಳೆ ಮುಂದುವರೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ

0: ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಕಾರ್ಯಕ್ರಮದ ಮೊದಲ ಅಂಗವಾಗಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
2: ರಚನಾಕಾರರು ಬಿಆರ್ ಲಕ್ಷ್ಮಣರಾವ್.

0: ಮಿಡುಕಾಡುತ್ತಿರುವೇ ನಾನು.
1: ಇನ್ನು ಮುಂದೆ ಸೋಮವಾರಪೇಟೆಯ ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ.
2: ಕವನದ ಶೀರ್ಷಿಕೆ ಮುಟ್ಟು. ಮುಟ್ಟು ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳಿಂದ ಅಂತರ ಕಾಯ್ದುಕೊಳ್ಳುವಿರಿ? ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳನ್ನು ದೂರ ಇರಿಸುವಿರಿ? ಅವಳ ಅದೇ ಮುಟ್ಟಿನ ರಕ್ತ ಮಾಂಸಗಳ ಭಾಗವಾಗಿಯಲ್ಲವೇ ನೀವೆಲ್ಲರೂ ಈ ಜಗಕ್ಕೆ ಬಂದಿರುವಿರಿ? ಉದರ ದಹಿಸುವ ನೋವು ಸಹಿಸುತ್ತ ಹೆತ್ತಿರುವಳಲ್ಲವೇ ನಿಮ್ಮನ್ನು? ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಪೋಷಿಸಿ ಬದುಕಿಸಿರುವಳಲ್ಲವೇ ನಿಮ್ಮನ್ನು? ತನ್ನ ಜೀವ ಲೆಕ್ಕಿಸದೆ ಜನ್ಮ ನೀಡಿ ಕೊಟ್ಟಿರುವಳಲ್ಲವೇ ನಿಮಗೆ ಈ ಬದುಕನ್ನು? ಕೊನೆ ಉಸಿರಿರುವವರೆಗೂ ಗಂಡ ಮಕ್ಕಳ ಸುಖ ಸಂತೋಷಕ್ಕೆ ಪುಕ್ಕಟ್ಟೆ ದುಡಿಯುವ

0: ಅವುಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರೆಸುವುದೇನೂ ಬೇಡ. ಅಪಶಕುನವೆಂದು ಅಪವಾದ ಹೊರಿಸುವ ಮುನ್ನ ಕನಿಷ್ಠ ಮಾನವೀಯತೆಯಿಂದ ಒಮ್ಮೆ ಯೋಚಿಸಿ ನೋಡಿ. ಮುಟ್ಟು ಎಂದೂ ಅಪಶಕುನವಲ್ಲ. ಮೂಢನಂಬಿಕೆಯನ್ನು ಮೂಟೆ ಕಟ್ಟಿ ಅಜ್ಞಾನದ ಪೊರೆ ಕಳಚಿ ವಾಸ್ತವದ ನೆಲೆಗುಟ್ಟಿನಲ್ಲೊಮ್ಮೆ ಯೋಚಿಸಿ ನೋಡಿ. ಸೃಷ್ಟಿಗೆ ಕಾರಣವಾದ ಅವಳ ಮುಟ್ಟು ಎಂದೂ ಕೊಳಕಲ್ಲ, ಅನಿಷ್ಟವೂ ಅಲ್ಲ. ಸೃಷ್ಟಿಯ ವಿಸ್ಮಯಗಳನ್ನು ಹೊತ್ತಿರುವ ಭಂಡಾರ ಅವಳು, ಸೃಷ್ಟಿಯ ಇರುಹಿನ ರೂವಾರಿಯವಳು, ಸೃಷ್ಟಿಗೆ ಸಾಕ್ಷಿಯಾಗಿ ನಿಂತಿರುವ ಮಹೋನ್ನತ ಮಾತೆಯವಳು. ಅವಳ ಮುಟ್ಟೆ ಈ ಜಗದಿರುಹು, ಅವಳ ಮುಟ್ಟೆ ನಿನ್ನಿರುಹು, ಅವಳ ಆ ಮುಟ್ಟೆ ಸೃಷ್ಟಿಗಿರುಹು. ಮುಟ್ಟಲ್ಲಿ ಅವಳು ಅನುಭವಿಸುವ ಸಹಿಸಲಾರದ ನೋವಿಗಿಂತ ಈ ಕುರುಡು ಸಮಾಜ ಕೊಟ್ಟಿರುವ ಹಣೆಪಟ್ಟುಗಳ ನೋವಿಗೆ ಒಂದು ಪಟ್ಟು ತೂಕ ಹೆಚ್ಚು. ಕಷ್ಟ ನಷ್ಟಗಳ ಮೆಟ್ಟಿ ಮನುಕುಲವನ್ನು ಉಳಿಸಿ ಬೆಳೆಸಿ ಸೃಷ್ಟಿಗೇ ಜೀವೆ ಕೊಟ್ಟ ಸಂಜೀವಿನಿಗೆ ಅಪಶಕುನ, ಅಶುಭ, ಕೊಳಕೆಂದು ಕರೆವ ಈ ಕುರುಡು ಸಮಾಜಕ್ಕೆ ನಾ ಹೇಳುತ್ತಿರುವೆ, ಮುಟ್ಟು ಎಂದೂ ಅಪಶಕುನವಲ್ಲ, ಕೊಳಕೂ ಅಲ್ಲ, ಅಶುಭವೂ ಅಲ್ಲ. ಅದೊಂದು ಸೃಷ್ಟಿಯ ಸಹಜ ಪ್ರಕ್ರಿಯೆ. ಈ ಸತ್ಯವನ್ನರಿತು ಜ್ಞಾನದ ಕಣ್ತೆರೆದೊಮ್ಮೆ ನೋಡಿ. ಪ್ರತಿ ಹೆಣ್ಣಿನ ಅಂತರಾಳದ ಆ ನೋವಿನ ಆರ್ತನಾದವನ್ನೊಮ್ಮೆ ಕೇಳಿ, ಆ ಆರ್ತನಾದವನ್ನೊಮ್ಮೆ ಕೇಳಿ.
1: ಇನ್ನು ಮುಂದೆ ದೀಪಿಕಾ ಸಂದೀಪ್ ಇವರಿಂದ ಲೇಖನ, ತವರಿನ ಬಗ್ಗೆ.
2: ತವರುವನೆ, ವಾಹ್! ಹೆಣ್ಣಿಗೆ ಈ ಜಗತ್ತಿನಲ್ಲಿ ಏನೇ ಸಿಕ್ಕಿದ್ರೂ ತವರು ಕೊಡುವ ಸಂತೋಷ ನೆಮ್ಮದಿಯೇ ಬೇರೆ. ಯಾವ ಸಂಪತ್ತು ನೀಡದ ಅನನ್ಯ ಅನುಭವ ಅದು. ತವರಿನ ದಾರಿಯಲ್ಲಿ ಹಳೆಯ ನೆನಪುಗಳನ್ನು ಸವಿಯುತ್ತಾ ಸಾಗುವ ಮಜಾನೇ ಬೇರೆ. ಅದೆಷ್ಟೇ ದುಃಖ ದುಮ್ಮಾನಗಳಿರಲಿ, ಎಲ್ಲವನ್ನೂ ಮರೆತು ಒಂದಷ್ಟು ಸಮಯ ಕಳೆದು ಹೋಗಿಬಿಡ್ತೇವೆ. ಅಲ್ಲಿ ಬೀಸೋ ಗಾಳಿನೇ ಬೇರೆ ಏನೋ ಚೈತನ್ಯ ನೀಡುತ್ತೆ ದೇಹಕ್ಕೆ. ಹೌದು, ಹೃದಯದಿ ಭಾವನೆಗಳ ಝರಿಯೊಂದು ವೈಯಾರದಿಂದ ಹರಿದಂತೆ ನರ ನಾಡಿಗಳಲ್ಲಿ ಹೊಸ ಚೇತರಿಕೆಯ ಅನುಭವ. ನಮ್ಮವರು ಕಾಣುವವರೆಗೂ ತೀರದ ತವಕ. ಅಂದಹಾಗೆ ಈ ಭಾವನೆಗಳಿಗೆ ವಯಸ್ಸಿನ ಹಂಗಿಲ್ಲ. 18 ಹುಡುಗಿಯಿಂದ ಹಿಡಿದು ಹಣ್ಣು ಹಣ್ಣು ಮುದುಕಿಯೇ ಆದರೂ ತವರಿಗೆ ಅವಳು ಮಗಳೇ. ನಮ್ಮೊಡಲಲ್ಲಿ ಅಡಗಿದ ಅದೆಷ್ಟೋ ಕಷ್ಟ ನೋವುಗಳಿಗೆ ತವರು ಮನೆ ಅನ್ನೋದು ಪರಿಹಾರವೂ ಆಗಿರುತ್ತೆ. ಬೆಳಕಿಗಿಂತಲೂ ವೇಗವಾಗಿ ಓಡುವ ಈ ಹೃದಯ ತವರು ಮನೆ ಎಂದ ಕೂಡಲೇ ನಾವು ನಿಂತ ಜಾಗದಿಂದಲೇ ಕಿಲೋಮೀಟರ್ ಗಟ್ಟಲೆ ದೂರವಿರುವ ತವರಿಗೊಂದು ಸುತ್ತು ಹಾಕಿ ಅಲ್ಲೊಮ್ಮೆ ಒಡನಾಡಿ ಬಂದಿರುತ್ತದೆ. ತವರು ಮನೆ ಹೆಣ್ಣಿಗೆ 1,000 ಸೈನಿಕರ ಬಲ ತಂದುಕೊಡುತ್ತದೆ. ಇಲ್ಲೊಂದು ವಿಪರ್ಯಾಸ ಏನಂದ್ರೆ, ಹಣ ಆಸ್ತಿ ಎನ್ನುವ ವಿಚಾರ ಬಂದಾಗ ಎಲ್ಲಾ ಭಾವನಾತ್ಮಕ ಸಂಬಂಧಗಳು ಕೂಡ ಒಡೆದು ಹೋಗುತ್ತದೆ. ಅದೆಷ್ಟು ಹೆಣ್ಣು ಮಕ್ಕಳು ತವರನ್ನು ಇದೇ ಕಾರಣಕ್ಕೆ ದೂರ ಮಾಡಿಕೊಂಡಿದ್ದಿದೆ. ಕಳೆದುಕೊಂಡ ಬಳಿಕ ಕೊರಗುವವರನ್ನೂ ಕಂಡಿದ್ದೇವೆ. ಅದೇನೇ ಆಗಿದ್ರೂ ಗಂಡನ ಮನೆಯಲ್ಲಿರುವ ಕೋಟಿ ಆಸ್ತಿಗಿಂತ ತವರಿಂದ ಸಿಗುವ ಬಾಗಿನ, ತವರಿನ ಹಿಡಿ ಪ್ರೀತಿಗೇನೆ ತೂಕ ಜಾಸ್ತಿ. ಇದಕ್ಕೆ ಯಾವ ಕುಲಧರ್ಮದ ಹಂಗಿಲ್ಲ. ತವರಲ್ಲಿ ಅದೆಷ್ಟು ಬಡತನದಲ್ಲಿ ಬೆಂದಿರಲಿ, ನೆನಪಿನಲ್ಲಿ ಜಾರಿದಾಗ ಮಾತ್ರ ಹೃದಯ ಅರಳುತ್ತೆ. ನಾವೆಷ್ಟೇ ಕಷ್ಟದಲ್ಲಿದ್ರೂ ಕೂಡ ನಮ್ಮ ತವರು ಮನೆ ಸೊಂಪಾಗಿರಲಿ ಎನ್ನುವುದೇ ಹೆಣ್ಣು ಮಗಳ ಹಾರೈಕೆ. ಇದೀಗ ಗೋಣಿಕೊಪ್ಪದ ಜಯಲಕ್ಷ್ಮಿ ಎಂವಿ ಇವರಿಂದ ಸುರಚಿತ ಕವನ.
3: ಸಂಜೆ ಸೊಬಗು.

0: ಈಗ ಮಡಿಕೇರಿಯ ಪುಷ್ಪ ಡಿಎಚ್ ಇವರಿಂದ ಕವನ ವಾಚನ.
1: ನನ್ನ ಕವನದ ಶೀರ್ಷಿಕೆ ಧಗೆಯ ಬೇಗೆ. ವರ್ಷದಿಂ ವರುಷಕ್ಕೆ ಹೆಚ್ಚುತ್ತಲಿದೆ ಬಿಸಿಲ ಬೇಗೆ ಕುದಿಯುತ್ತ. ತರುಲತೆಗಳ ಬುಡಕ್ಕೆ ಕೊಡಲಿ ಇಟ್ಟಿಹೆವು ಆಧುನಿಕತೆಯ ಅಪ್ಪುತ. ಕಾಂಕ್ರೀಟ್ ಕಾಡನ್ನು ಬೆಳೆಸಲೆಂದೇ ಹಸಿರಿನ ಮಾರಣ ಹೋಮ. ಕೈಗಾರೀಕರಣದ ಭೂತಕ್ಕೆ ಭುವಿ ಕಕ್ಕಿಹಳಲ್ಲ ವಿಷದ ಧೂಮ. ನೀರಿಲ್ಲದೆ ಬಾನಾಡಿ ಪಶುಗಳು ತತ್ತರಿಸಿವೆ ಕಾಯುತ್ತಿದೆ ತೂಗುಗತ್ತಿ. ಜಲಮೂಲಗಳು ಬತ್ತಿ ಬೆವರನೇ ಬಿತ್ತಿ ಕಾದಿಯುವುದೆಲ್ಲರ ನೆತ್ತಿ. ಅಬ್ದೀಪನು ಮುನಿದಿಹನೇ ಇಳೆಯನ್ನೇ ತೊರೆದಿಯನೇ ದುಃಖ ದುಮ್ಮಾನದಲ್ಲಿ. ತಪ್ಪುಗಳ ಮನ್ನಿಸುತ್ತ ಹೂಮಳೆಯ ತನಿಯರೇ ಬಾರೋ ನಮ್ಮನೀಗ ತಣಿಸುತ್ತಲಿ. ಮೋಹದ ಹಿಂದೆಯೇ ದುಃಖದ ಗಂಟು ಅರಿಯುತ ವಿನಾಶವ ತಡೆಗಟ್ಟಿ ಪ್ರಕೃತಿಯೊಡಲನು ಪೊರೆದರೆ ನಾವು ಮುನಿಯನು ವರುಣನು ಜಗಜಟ್ಟಿ.
0: ಇನ್ನು ಮುಂದೆ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
2: ರಚನಾಕಾರರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ.

0: ಇನ್ನು ಮುಂದೆ ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ.
1: ಕವನದ ಶೀರ್ಷಿಕೆ ಮಾಸಿದ ನನ್ನವ್ವನ ಸೀರೆ. ಮಾಸಿತ್ತು ನನ್ನವ್ವನ ಸೀರೆ, ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಮದುವೆ ಮುಂಜಿ ಸಿನಿಮಾ ಎಂದು ಸುತ್ತಲೂ ಉಟ್ಟು ಮಾಸಿರಲಿಲ್ಲ, ಆದರೂ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ನನ್ನ ನಿದ್ರೆಗೆ ಜೋಕಾಲಿ ಕಟ್ಟಿ ಜಗ್ಗಿ ಜಗ್ಗಿ ಸವೆದಿತ್ತು. ನಾ ಆಟವಾಡಿ ಬಂದಾಗ ನನ್ನ ಬೆವರ ಒರೆಸಿ ಕೊಳಕಾಗಿ ಮಾಸಿತ್ತು. ನನ್ನಳುವಿನ ಕಣ್ಣೀರು ಸಿಂಬಳ ಒರೆಸಿ ಒರೆಸಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಹಸಿವೆಂದು ಚೀರುತ್ತಾ ನಾ ಸೆರಗು ಹಿಡಿದು ಎಳೆದಾಗ ಹರಿದಿತ್ತು. ಹಾಲುಣಿಸುವಾಗ ದೃಷ್ಟಿ ತಾಗದಿರಲೆಂದು ನನಗೆ ಪರದೆಯಾಗಿ ಮರೆಯಾಗಿತ್ತು. ನಾ ಮಲಗಿದಾಗ ಚಳಿಯಾಗದಿರಲೆಂದು ಬೆಚ್ಚನೆಯ ಕೌದಿಯಾಗಿತ್ತು. ಸುರಿವ ಮಳೆ ಗಾಳಿಗೆ ನನಗೆ ಕೊಡೆಯಾಗಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ತನ್ನ ಕರುಳ ಕುಡಿಗಾಗಿ ಸರ್ವವನ್ನೂ ತ್ಯಾಗ ಮಾಡಿ ಹೊಸ ಅಂಗಿ ಕೊಡಿಸಲೆಂದು ಅದೇ ಹಳೆ ಸೀರೆಯಲ್ಲೇ ಉಳಿದು ಅಳಿದು ಬಿಟ್ಟಳಲ್ಲ ನನ್ನವ್ವ. ಅವಳೆಂದು ತನ್ನ ಖುಷಿಗಾಗಿ ಉಟ್ಟು ಸವೆಸಲಿಲ್ಲ, ಅವಳೆಂದು ತನ್ನ ಖುಷಿಗಾಗಿ ಉಟ್ಟು ಸವೆಸಲಿಲ್ಲ. ನಾ ಹುಟ್ಟಿ ಸವೆಸಿಬಿಟ್ಟೆ, ನಾ ಹುಟ್ಟಿ ಸವೆಸಿಬಿಟ್ಟೆ.
0: ಈಗ ವಿರಾಜಪೇಟೆಯ ರಜಿತಾ ಕಾರ್ಯಪ್ಪ ಇವರಿಂದ ಕವನ ವಾಚನ.
2: ಮೊದಲ ಕವನದ ಶೀರ್ಷಿಕೆ ಕನಸು ಮಾರಾಟಕ್ಕಿವೆ. ಕನಸುಗಳ ಮಾರುಕಟ್ಟೆಯಲ್ಲಿ ಕನಸುಗಳ ಮಾರಲು ಬಂದಿಹೇನು? ಇಲ್ಲಿ ತರಹೇವಾರಿ ಕನಸುಗಳು ಲಭ್ಯ, ಮಕ್ಕಳ ಲೋಕದಿಂದ ಕಿನ್ನರ ಲೋಕದವರೆಗೂ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಯಾರಿಗೆ ಯಾವುದು ಬೇಕೋ ಆಯ್ದುಕೊಳ್ಳಿ. ಕೆಲವೊಂದು ಬಿಕರಿಯಾಗದೆ ಹಾಗೇ ಉಳಿದಿವೆ ಧೂಳಿಡಿದು. ರಂಗುರಂಗಿನ ಕನಸುಗಳು ಮಾತ್ರ ಚೌಕಾಸಿ ಇಲ್ಲದೆ ಮಾರಾಟವಾಗುತ್ತಿವೆ. ಸತ್ವವಿದ್ದು ತಳುಕು ಬಳುಕು ಇಲ್ಲದವು ಸುಮ್ಮನಿದ್ದು ಬಿಟ್ಟಿವೆ. ಲೋಕದ ರೀತಿ ರಿವಾಜು ಕಂಡು ಗ್ರಾಹಕರು ಕಡಿಮೆ ಎಂದಲ್ಲ, ಆಯ್ದುಕೊಳ್ಳುವವರು ಕಡಿಮೆ ಎಂದು. ಸ್ವರ್ಗದ ಆಸೆಯ ಕನಸುಗಳು ಬೇಗ ಬೇಗ ಖಾಲಿಯಾಗುತ್ತಿವೆ, ಯಾವುದೇ ರಿಯಾಯಿತಿ ಇಲ್ಲದೆ. ಹಾಗಿದ್ದರೆ ಹೇಳಿಬಿಡಿ, ನಿಮಗೆ ಯಾವುದು ಇಷ್ಟ ಅದೇ ಮಾರುವೆ ನಿಮ್ಮಿಷ್ಟದ ದರದಲ್ಲಿ. ಮುಂದಿನ ಕವಿತೆ ನೋವಿನ ಚೀತ್ಕಾರ. ಸುಕ್ಕುಗಟ್ಟಿದ ಮುಖ, ಬಾಗಿದ ಗೂನು ದೇಹವ ಹೊತ್ತು ಮಳೆ ಬಿಸಿಲೆನ್ನದೆ ಮಸೀದಿ ಮಂದಿರದ ಮುಂದೆ ಕೈಯೊಡ್ಡುತ್ತಿತ್ತು ಆ ಬಡಜೀವ. ಮನೆಯೊಳಗಿನ ಮುಖ ನೆರಿಗಟ್ಟಿದ ಒಡಲ ಕುಡಿಯ ದರ್ದು ಸಹಿಸಲಾಗದೆ ಅವಳಿಗೊಂದು ಬಾಳು ದೊರಕಿಸಲು ಪರದಾಡುತ್ತಿತ್ತು ಈ ಹಿರಿಜೀವ. ಬಂದವರು ಹೋದವರೆಲ್ಲ ಕೇಳಿದ್ದು ಒಂದೇ, ಎಷ್ಟು ಕಾಸಿ, ಎಷ್ಟು ಬಂಗಾರ? ಯಾರೊಬ್ಬರೂ ಕೇಳದೇ ಹೋದರೆ ಅವಳೆದೆಯೊಳಗಿನ ನೋವಿನ ಚೀತ್ಕಾರ? ಕಾಗದದ ಚೂರು, ಚಿನ್ನದ ತಗಡಿಗಿರುವ ಬೆಲೆ ತನಗಿಲ್ಲವಲ್ಲ ಎಂದು ಕೊರಗಿದರೂ ಏನು ಪ್ರಯೋಜನ? ಬಡತನದ ಬೇಗೆಯೊಳು ಬೆಂದಿಹ ಜೀವಕ್ಕೆ ಎದೆಯೊಳಗಿನ ನೋವು ತಡೆಯಲೂ ಸಾಧ್ಯವಾಗದೆ? ತಲೆಗೆ ಕಟ್ಟಿದ ರುಮಾಲಿಂದ ಹಿಣುಕುತ್ತಿದ್ದ ಬೆಳ್ಳಿ ಕೂದಲು ಕೂಡ ಅಣಕಿಸಿದಂತಿತ್ತು. ಮನಸರಿತು ಕೈಹಿಡಿಯಲು ಯಾರಾದರೂ ಬರಲಾರರೇ ಎಂದು ಹಗಲು ರಾತ್ರಿ ಕೈಯೆತ್ತಿ ಬೇಡುತ್ತಿದ್ದವಳ ಕೆನ್ನೆಯ ಮೇಲೆ ಬಿಸಿ ಹನಿಯೊಂದು ಜಾರುತ್ತಿತ್ತು.
0: ಕಾರ್ಯಕ್ರಮದ ಕೊನೆಯಲ್ಲಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
3: ರಚನಾಕಾರರು KS ನರಸಿಂಹಸ್ವಾಮಿ.

0: ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ದೀಪಿಕಾ ಸಂದೀಪ್ ಮತ್ತು
1: ನಾನು ಶರ್ಮಿಳಾ ರಮೇಶ್.
0: ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ
2: ಗೆಳತಿಯರೇ. ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಧಾರವಾಡ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ. ನೋಡಿ ಕಲಿ ಮಾಡಿ ತಿಳಿ, ತಪ್ಪದೇ ಕೇಳಿ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ.

0: ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
0: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
3: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
4: ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

0: ಸಂದರ್ಭದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್.
1: ಕೆಳುಗರೆ, ಪ್ರತಿ ವರ್ಷ ಜುಲೈ 25ರಂದು ವಿಶ್ವ ಐವಿಎಫ್ ದಿನವೆಂದು ಆಚರಿಸಲಾಗುತ್ತೆ. ಈ ಐವಿಎಫ್ ಅನ್ನೋ ಪದವನ್ನ ಕೇಳಿದ ಕೂಡಲೇ ಸಾಕಷ್ಟು ಜನರಲ್ಲಿ ಗೊಂದಲ ಮೂಡುತ್ತೆ. ಹೀಗಂದ್ರೇನು, ನಿಜವಾಗಿಯೂ ಈ ಚಿಕಿತ್ಸೆಯಲ್ಲಿ ಏನನ್ನ ಮಾಡ್ತಾರೆ, ಹಾಗೆ ಇದು ಹೇಗೆ ಮಕ್ಕಳಾಗದ ಪೋಷಕರಿಗೆ ಉಪಯುಕ್ತ ಅಂತ, ಇದರ ಬಗ್ಗೆ ನಮಗೆ ಬೇಕಾದ ಎಲ್ಲಾ ಮಾಹಿತಿನ ಸ್ಪಷ್ಟವಾಗಿ ನೀಡಲು ನಮ್ಮೊಂದಿಗೆ ಇವತ್ತು ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರಿದ್ದಾರೆ. ಇವರ ಬಗ್ಗೆ ಹೇಳೋದಾದ್ರೆ, ಇವರು ಶಿವಮೊಗ್ಗದಲ್ಲಿ ತಮ್ಮದೇ ಆದ ಶ್ರೀ ಲಕ್ಷ್ಮಿ ನರ್ಸಿಂಗ್ ಹೋಮ್ನಲ್ಲಿ ಕಳೆದ 23 ವರ್ಷಗಳಿಂದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೇ, ನಿಮ್ಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದ ಸ್ವಾಗತ.
2: ನಮಸ್ಕಾರ ಡಾಕ್ಟರ್ ಸುಶ್ರಾವ್ಯ.
1: ಡಾಕ್ಟರ್, ಈಗ ಎಲ್ಲಿ ಕೇಳಿದ್ರು ಈ ಐವಿಎಫ್ ವಿಧಾನ ಬಹಳ ಸಾಮಾನ್ಯವಾಗ್ಬಿಟ್ಟಿದೆ ಅಂತಾನೆ ನಾವು ಹೇಳ್ಬೋದು. ಆದ್ರೆ ನಮ್ಗೆ ಈ ವಿಧಾನದ ಬಗ್ಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲದ ಕಾರಣ ನಮ್ಮ ಕೇಳುಗರಿಗೆ ಈ ಐವಿಎಫ್ ಚಿಕಿತ್ಸೆ ಅಂದ್ರೆ ಏನು, ಹಾಗೆ ಈ ಐವಿಎಫ್ ಚಿಕಿತ್ಸೆ ವಿಧಾನವನ್ನ ಯಾವಾಗ ಕಂಡು ಹಿಡಿದಿತ್ತು ಅಂತ ತಿಳಿಸ್ತೀರಾ?
2: ಐವಿಎಫ್ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್, ಹೀಗಂದ್ರೆ ಶರೀರದ ಹೊರಗೆ ಕೃತಕವಾಗಿ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಜೋಡಿಸಿ ಭ್ರೂಣವನ್ನು ತಯಾರಿಸಿ ನಂತರ ಗರ್ಭಧಾರಣೆ ಮಾಡಿಸುವ ಚಿಕಿತ್ಸೆ ಎಂದಾಗುತ್ತದೆ. ಈ ಚಿಕಿತ್ಸಾ ವಿಧಾನವನ್ನು ಪ್ರಣ ಶಿಶು ಚಿಕಿತ್ಸೆ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಅಂತ ಕೂಡ ನಾವು ಕರಿತೇವೆ. ಈ ಚಿಕಿತ್ಸಾ ವಿಧಾನ ವೈದ್ಯಕೀಯ ಕ್ಷೇತ್ರದ ಒಂದು ಅತ್ಯದ್ಭುತ ಆವಿಷ್ಕಾರಗಳಲ್ಲಿ ಒಂದು, ಮತ್ತು ಇಟ್ಸ್ ಅ ರೆವಲ್ಯೂಷನ್, ಅಂದ್ರೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಒಂದು ರೆವಲ್ಯೂಷನರಿ ಟ್ರೀಟ್ಮೆಂಟ್ ಅಂತ ಕೂಡ ಐವಿಎಫ್ ನ ನಾವು ಕರಿತೇವೆ. ಪ್ರಾಣಿಗಳಲ್ಲಿ ಕೃತಕ ಗರ್ಭಧಾರಣೆ 1870ರಲ್ಲೇ ಶುರುವಾಗಿತ್ತು. 1978ರಲ್ಲಿ ಪ್ರಪಂಚದ ಮೊತ್ತ ಮೊದಲ ಪ್ರಣಾಳ ಶಿಶು ರೂಯಿ ಬ್ರೌನ್ ಎನ್ನುವ ಹೆಣ್ಣು ಮಗು ಇಂಗ್ಲೆಂಡ್ನಲ್ಲಿ

0: ಜುಲೈ 25ರಂದು ಜನಿಸಿದಳು. ಹಾಗಾಗಿ ಜುಲೈ 25ನ್ನ ನಾವು ವರ್ಲ್ಡ್ ಐವಿಎಫ್ ಡೇ ಎಂದು ಸೆಲೆಬ್ರೇಟ್ ಮಾಡ್ತೀವಿ. ವೈದ್ಯರಾದ ರಾಬರ್ಟ್ ಎಡ್ವರ್ಡ್ಸ್, ಪ್ಯಾಟ್ರಿಕ್ ಸ್ಟೇಫೆ ಮತ್ತು ಜಾನ್ ಪುರಡೆ ಅವರು ಈ ಒಂದು ಅಚ್ಚರಿಯ ಆವಿಷ್ಕಾರದಲ್ಲಿ ಮೊದಲ ಬಾರಿಗೆ ಜಯ ಸಾಧಿಸಿದರು. ಬಹಳಷ್ಟು ಜನ ಸಂಶೋಧನೆ ನಡೆಸಿದ್ದಾರೆ, ಇವ್ರ ಮೂಲಕ್ಕೆ ನಾವು ಕ್ರೆಡಿಟ್ ಕೊಡ್ತೇವೆ. ಮತ್ತು ಲೂಯಿ ಬ್ರೌನ್ಗೆ ಆಶ್ಚರ್ಯ ಅಂದ್ರೆ, ನಂತರದ ಒಂದು 5-6 ವರ್ಷಗಳಲ್ಲಿ ಅವಳಿಗೊಬ್ಳು ತಂಗಿ ಕೂಡ, ನಟಾಲಿಯನ್ ಅವಳು ಕೂಡ ಐವಿಎಫ್ ಮುಖಾಂತರ ಜನಿಸಿದಳು. ಇವಳು ಇವತ್ತಿಗೂ ಕೂಡ ಆರೋಗ್ಯವಾಗಿ ಇದ್ದಾಳೆ.
1: ಆಯ್ತು ಡಾಕ್ಟರ್, ನಮ್ಮ ಭಾರತದಲ್ಲಿ ಈ ಐವಿಎಫ್ ಚಿಕಿತ್ಸೆಯ ಆರಂಭ ಯಾವಾಗ ಆಗಿದ್ದು, ಹಾಗೆ ಇದರ ಇಂದಿನ ಅಂಕಿಅಂಶಗಳು ಹೇಗಿದೆ ನಮ್ಮ ದೇಶದಲ್ಲಿ?
0: ಭಾರತದಲ್ಲಿ ಪ್ರಪಂಚದ 2ನೇ ಐವಿಎಫ್ ಜನಿಸಿತು ಅಂದ್ರೆ ನಾವೆಲ್ಲ ಸಂತೋಷ ಪಡಬೇಕು. ಅದು ಹೇಗಂದ್ರೆ, 1978ಅಲ್ಲಿ ಯಾವಾಗ ಇಂಗ್ಲೆಂಡ್ ನಲ್ಲಿ ಐವಿಎಫ್ ಮಗು ಜನನವಾಯಿತು, ಅಲ್ಲಿಂದ ಕೇವಲ 67 ದಿನಗಳ ಅಂತರದಲ್ಲಿ ದುರ್ಗಾ ಅಥವಾ ಕನುಪ್ರಿಯ ಅಗರ್ವಾಲ್ ಎಂಬ ಹೆಣ್ಣು ಮಗು ಐವಿಎಫ್ ಮುಖಾಂತರ ಭಾರತದಲ್ಲಿ ಜನಿಸಿದಳು. ಡಾಕ್ಟರ್ ಸುಭಾಷ್ ಮುಖರ್ಜಿ ಎಂಬ ವೈದ್ಯರು ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾದಲ್ಲಿ ನಡೆಸಿದ ಅವರ ಸಂಶೋಧನೆಗಳ ಫಲವಾಗಿ ದುರ್ಗಾ ಜನನವಾಗ್ತಾಳೆ. ಆದರೆ ಇದರ ದೌರ್ಭಾಗ್ಯವೆಂದ್ರೆ, ಈ ವೈದ್ಯರು ಸರ್ಕಾರಕ್ಕೆ ತಮ್ಮ ಸಂಶೋಧನಾ ಲೇಖನವನ್ನು ಅಂತಾರಾಷ್ಟ್ರೀಯವಾಗಿ ಮಂಡಿಸಲು ಕೋರಿಕೆ ಇಡ್ತಾರೆ. ಆಗಿನ ಸರ್ಕಾರವು ಅವರನ್ನು ನಂಬೋದಿಲ್ಲ, ಇನ್ನು ಅವರ ಸಂಶೋಧನೆಯನ್ನು ಸಂಶಯಾತ್ಮಕವಾಗಿ ನೋಡ್ತಾರೆ. ಹಾಗೂ 1981ರಲ್ಲಿ ಒಂದು ದುರ್ಘಟನೆ ಆಗುತ್ತದೆ. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರು ತಮ್ಮ ಯಾವುದೇ ಸಂಶೋಧನೆಗೆ ಮನ್ನಣೆ ಸಿಗಲಿಲ್ಲ ಅನ್ನುವ ನೋವಿಗೆ ನೇಣಿಗೆ ಶರಣಾಗ್ಬಿಡ್ತಾರೆ. ಈ ದುರಂತವನ್ನು ಏಕ್ ಡಾಕ್ಟರ್ ಕಿ ಮೌತ್ ಅಥವಾ ಡೆತ್ ಆಫ್ ಎ ಡಾಕ್ಟರ್ ಎಂಬ ಮೂವಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಅಲ್ಲಿಂದ ಮುಂದುವರೆದಂತೆ ಸಂಶೋಧನೆಗಳು ಐಸಿಎಂಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ವಿಜ್ಞಾನಿಗಳು ಇವರದೇ ಪ್ರಬಂಧಗಳನ್ನು ಮತ್ತೆ ಕೂಲಂಕಷವಾಗಿ ಪರೀಕ್ಷಿಸಿ ಅಧ್ಯಯನ ಮಾಡಿ ಇವರಿಗೆ ಮನ್ನಣೆ ತಂದುಕೊಡುತ್ತಾರೆ. ಇವತ್ತು ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರನ್ನು ಭಾರತದ ಐವಿಎಫ್ ಪಿತಾಮಹ ಅಥವಾ ಫಾದರ್ ಆಫ್ ಐವಿಎಫ್ ಇನ್ ಇಂಡಿಯಾ ಎಂದು ನಾವು ಗೌರವಿಸುತ್ತೇವೆ. ಇನ್ನು ಅಂಕಿ ಅಂಶಗಳಿಗೆ ಬಂದರೆ, ಇಂದು ಪ್ರತಿ ವರ್ಷ 2.5-3 ಲಕ್ಷ ಐವಿಎಫ್ ಸೈಕಲ್ಸ್ ನಡೆಯುತ್ತದೆ ವರ್ಷದಲ್ಲಿ, ಮತ್ತು ಅವಶ್ಯಕತೆ ಇದಕ್ಕಿಂತ ಹೆಚ್ಚಾಗಿದೆ. ಹಾಗೂ ಇನ್ನು ಅಂಕಿಅಂಶಗಳ ಮುಂಚೂಣಿಯಲ್ಲಿ ಚೀನಾ ಮತ್ತು ಅಮೆರಿಕ ಕೂಡ ಇದೆ. ಸೊ ಐವಿಎಫ್ ಇಸ್ ಎ ಫೇಮಸ್ ಟ್ರೀಟ್ಮೆಂಟ್.
1: ಸರಿ ಡಾಕ್ಟರ್ ವಿಜಯಲಕ್ಷ್ಮಿ, ಈಗ ಬಂಜೆತನ ಅಂತ ಯಾವ ವೈದ್ಯಕೀಯ ಸಂದರ್ಭದಲ್ಲಿ ಕರಿತೀವಿ, ಹಾಗೆ ಎಷ್ಟು ದಂಪತಿಗಳಿಗೆ ಈ ಸಸ್ಯ ಕಾಡುತ್ತೆ, ಇದರ ಬಗ್ಗೆ ಹೇಳಿ.
0: ಬಂಜೆತನ ಇನ್ಫರ್ಟಿಲಿಟಿ ಅಂದ್ರೆ ದಂಪತಿಗಳು ಮದುವೆಯಾದ 1 ವರ್ಷಗಳು ಸಹಜವಾಗಿ ಯಾವುದೇ ಗರ್ಭ ನಿರೋಧಕಗಳನ್ನು ಬಳಸದೆ ಸಂಭೋಗ ಮಾಡಿದ ನಂತರದಲ್ಲೂ ಗರ್ಭಧಾರಣೆ ಸಾಧ್ಯವಾಗದೆ ಇರುವುದನ್ನ ಬಂಜೆತನ ಅಂತ ಕರಿತೇವೆ. ಮದುವೆಯಾದ 1 ವರ್ಷಗಳಲ್ಲಿ ಇದು ಶೇಕಡ 12-15% ದಂಪತಿಗಳನ್ನು ಕಾಡುತ್ತದೆ. 2 ವರ್ಷಗಳ ಅವಧಿಯಲ್ಲಿ ವೇಟ್ ಮಾಡಿದ್ರೆ, ಮದುವೆಯಾಗಿ 2 ವರ್ಷ ಕಾದಾಗ ಈ ಅಂಕಿಗಳು 10%ಗೆ ಇಳಿಯುವ ಸಾಧ್ಯತೆ ಇರುತ್ತದೆ. ಇನ್ನು ಮಹಿಳೆ ಅಥವಾ ಪುರುಷರ ಸಮಸ್ಯೆಗಳಿಂದ ಎಷ್ಟು ಮಟ್ಟಿಗೆ ಬಂಜೆತನ ಕಾಡುತ್ತೆ ಅಂತ ಆದಾಗ, ಶೇಕಡ 40-50%ನಲ್ಲಿ ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆಗಳಿರುತ್ತೆ, ಇನ್ನು 40-50%ನಲ್ಲಿ ಪುರುಷರಲ್ಲಿ ಈ ಬಂಜೆತನಕ್ಕೆ ಕಾರಣವಾಗುವಂತಹ ಅಂಶಗಳು ಇರುತ್ತೆ. ಕಂಬೈನ್ಡ್ ಫ್ಯಾಕ್ಟರ್ ಅಂತೀವಿ, ಅಂದ್ರೆ ಇಬ್ರು ದಂಪತಿಗಳನ್ನು ಸೇರಿಸಿ ನೋಡಿದಾಗ ಕೆಲವರಲ್ಲಿ 10-20% ದಂಪತಿಗಳಲ್ಲಿ ಇಬ್ಬರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಇದ್ದು ಅದರಿಂದ ಈ ಬಂಜೆತನ ಬರುವ ಸಾಧ್ಯತೆಗಳು ಕೂಡ ಇರುತ್ತದೆ.
1: ಹಾಗಿದ್ದಲ್ಲಿ ಡಾಕ್ಟರ್, ಈ ಐವಿಎಫ್ ಅನ್ನೋದು ಬಂಜನಕ್ಕೆ ಯಾವ ಹಂತದಲ್ಲಿನ ಚಿಕಿತ್ಸೆ ಅಥವಾ ಪ್ರಾಥಮಿಕ ಹಂತದಲ್ಲೇ ಚಿಕಿತ್ಸೆ ನೀಡ್ತಾರಾ ಅಥವಾ ಹೇಗೆ?
0: ಐವಿಎಫ್ ಬಂಜೆತನಕ್ಕೆ ಕಟ್ಟಕಡೆಯ ಚಿಕಿತ್ಸಾ ವಿಧಾನ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಥವಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಹೇಳದ ಹಾಗೆ, ಬಂಜೆತನ ಎನ್ನುವುದು 2 ವರ್ಷದ ದಾಂಪತ್ಯದ ಅವಧಿಯಲ್ಲಿ ಶೇಕಡ 10% ಇಳಿಯೋ ಸಾಧ್ಯತೆ ಇರುತ್ತದೆ. ಮತ್ತು ಹಲವಾರು ಕಾರಣಗಳಿದೆ ಬಂಜೆತನಕ್ಕೆ. ಕೆಲವು ಸರಳವಾದ ಕಾರಣಗಳೇ, ಕೆಲವು ಕ್ಲಿಷ್ಟಕರವಾದ ಕಾರಣಗಳಿದೆ. ಮೊದಲನೆಯದಾಗಿ ಮತ್ತು ಸಾಮಾನ್ಯವಾಗಿ ಹೇಳುವುದಾದ್ರೆ, ಓವ್ಯುಲೇಷನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಅಂಡಾಣುಗಳ ಉತ್ಪತ್ತಿ ಮತ್ತು ಅಂಡಾಣುಗಳ ಬಿಡುಗಡೆಯ ಸಮಸ್ಯೆ, ಮತ್ತೆ ಪಾಲಿಸಿಸ್ ಓವರೀಸ್ ಅಂತ ಎಂಬ ಸಮಸ್ಯೆ ಇರುತ್ತದೆ. ಇದಕ್ಕೆ ಆರೋಗ್ಯಕರ ತೂಕದ ಕಡೆ ಗಮನ ಕೊಡುವುದು, ಓವ್ಯುಲೇಷನ್ ಇಂಡಕ್ಷನ್ ನಡೆಸುವುದು, ಓವ್ಯುಲೇಷನ್ ಸ್ಕ್ಯಾನಿಂಗ್, ಟೈಮ್ಡ್ ಇಂಟರ್ಕೋರ್ಸ್ ಅಂದ್ರೆ ಅಂಡಾಣು ಬಿಡುಗಡೆಯಾಗುವ ಸಮಯದಲ್ಲಿ ಸಂಭೋಗ ನಡೆಸುವಂತೆ ದಂಪತಿಗಳಿಗೆ ಸೂಚನೆ ನೀಡುವುದು, ಈ ತರದ ಸರಳ ಚಿಕಿತ್ಸೆಯಲ್ಲೇ ಕೂಡ ಗರ್ಭಧಾರಣೆ ಆಗುವ ಸಾಧ್ಯತೆ ಇರುತ್ತದೆ. ಇನ್ನು 2ನೇ ಕಾರಣ, ವೀರಾಣುಗಳ ಸಂಖ್ಯೆ ಅಥವಾ ಚಲನೆಯಲ್ಲಿ ಇದು ಪುರುಷರಲ್ಲಿ ಕಾಣುವ ಸಮಸ್ಯೆ. ಇದಕ್ಕೆ ಪುರುಷ ಜನನಾಂಗಗಳ ಪರೀಕ್ಷೆ, ಹಾರ್ಮೋನ್ನ ಟೆಸ್ಟಿಂಗ್, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ ಎಂಬ ಔಷಧೋಪಚಾರಗಳ ಪೂರೈಕೆ, ಹಾಗೂ ಹಾನಿಕಾರಕ ಅಭ್ಯಾಸಗಳಾದ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಸೇವನೆಯಲ್ಲಿ ನಿಯಂತ್ರಣ ಅಥವಾ ಅದನ್ನು ನಿಲ್ಲಿಸುವುದರಿಂದ ಕೂಡ ಅವರಿಗೆ ಗರ್ಭಧಾರಣೆ ಆಗುವಂತಹ ಅವಕಾಶಗಳು ಹೆಚ್ಚಾಗುತ್ತದೆ. ಇನ್ನು ಗರ್ಭಕೋಶದಲ್ಲಿ ಗಂಟು, ಫೈಬ್ರಾಯ್ಡ್ಸ್ ಅಂತ ಹೇಳಿ, ಅಥವಾ ಎಂಡೋಮೆಟ್ರಿಯಂ ಅಂದ್ರೆ ಗರ್ಭಕೋಶದ ಒಳಪದರದಲ್ಲಿ ಪಾಲಿಪ್ ಆಗೋದು ಅಥವಾ ಗರ್ಭಕೋಶದ ಒಳಪದರ ಬಹಳ ತೆಳುವಾಗೋದು, ಆತರ ಸಮಸ್ಯೆಗಳಿಗೆ ಕೂಡ ಸರಳವಾದ ಚಿಕಿತ್ಸೆಯಿಂದನೇ ಹೆಚ್ಚಿನ ಸಂದರ್ಭಗಳಲ್ಲಿ ಗರ್ಭಧಾರಣೆ ಸಾಧ್ಯವಾಗುತ್ತದೆ. ಹಾಗಾಗಿ ಮೊದಲು ಫ್ಯಾಮಿಲಿ ವೈದ್ಯರು ಅಂದ್ರೆ ಯಾರು ಮನೆಯಲ್ಲಿ ಪರಿಚಯ ಇರುವಂತಹ ಆಬ್ಸ್ಟ್ರಿಷಿಯನ್, ಗೈನೋಕಾಲಜಿಸ್ಟ್ ಅನ್ನು ಒಮ್ಮೆ ಭೇಟಿ ಆಗ್ಬೇಕಾಗತ್ತೆ. ಕೆಲವೊಮ್ಮೆ ತುಂಬಾ ಸಿಂಪಲ್ ಇರುತ್ತದೆ, ಡಾಕ್ಟರ್ ಶ್ರಾವ್ಯ ನನ್ನ ಹತ್ರನೇ ಬಂದ ಒಂದು ಕೇಸ್ ಇದು, 5 ವರ್ಷ ಆಗಿತ್ತು ಮದುವೆ ಆಗಿ, ಎಲ್ಲಾ ಕಡೆ ಅವರು ಕನ್ಸಲ್ಟ್ ಮಾಡಿ ಬಂದಿದ್ದಾರೆ, ಆದ್ರೆ ಅವರಿಗೆ ಸಂಭೋಗದ ಬಗ್ಗೆನೇ ಕರೆಕ್ಟ್ ಆಗಿ ತಿಳುವಳಿಕೆ ಇರಲಿಲ್ಲ. ದೇರ್ ಮ್ಯಾರೇಜ್ ವಾಸ್ ನಾಟ್ ಕನ್ಸ್ಯೂಮ್ಡ್ ಈವನ್ ಆಫ್ಟರ್ 5 ಇಯರ್ಸ್.

0: ನಾನು ಎಕ್ಸಾಮಿನ್ ಮಾಡಿದಾಗ ನಂಗೆ ಗೊತ್ತಾಯಿತು ಅವ್ರಿಗೆ ಸಂಭೋಗ ಪ್ರಕ್ರಿಯೆ ಬಗ್ಗೆ ಕರೆಕ್ಟಾಗಿ ತಿಳುವಳಿಕೆ ಇರಲಿಲ್ಲ. ತಿಳುವಳಿಕೆ ಕೊಟ್ಟ ನಂತರದ ಒಂದು 2 ವರ್ಷದಲ್ಲಿ ಅವರಿಗೆ 2 ಮಕ್ಕಳು ಜನನವಾಯಿತು. ಹಾಗಾಗಿ ಒಮ್ಮೆ ಆಪ್ತ ಸಮಾಲೋಚನೆ ಬೇಕಾಗುತ್ತೆ. ಎಲ್ಲದಕ್ಕೂ ನಾವು IVF ಹೋಗ್ತೀವಿ ಅನ್ನೋಂಥದ್ದು ಏನು ಇರಲ್ಲ. IVF ಚಿಕಿತ್ಸೆ ಯಾವಾಗ ಬೇಕಾಗುತ್ತೆ ಅಂದ್ರೆ ಕ್ಲಿಷ್ಟಕರವಾದ ಬಂಜೆತನದ ಸಮಯಕ್ಕೆ. ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿ IVF ಒಂದು ಇಟ್ಸ್ ಎ ಬೂನ್, ಅಥವಾ ಇದನ್ನು ವರದಾನ ಅಂತ ಹೇಳಬಹುದು.
1: ಡಾಕ್ಟರ್, ಈಗ IUI ಅನ್ನೋ ವಿಧಾನದ ಬಗ್ಗೆ ಕೂಡ ನಾವು ಕೇಳಿದೀವಿ. IUI ಮತ್ತೆ IVF ಎರಡು ವಿಧಾನಗಳಲ್ಲಿ ಏನ್ ವ್ಯತ್ಯಾಸ ಇದೆ?
0: IUI ಅನ್ನುವುದು ಒಂದು ಪ್ರಾಥಮಿಕ ಹಂತ ಅಥವಾ ಫಸ್ಟ್ ಸ್ಟೇಜ್ ಆಫ್ ಕಾಂಪ್ಲಿಕೇಟೆಡ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಈಗ ಸಿಂಪಲ್ ಔಷಧೋಪಚಾರಗಳಲ್ಲಿ ಆಗದಿದ್ದಾಗ ಮತ್ತು ಪುರುಷರಲ್ಲಿ ನಮಗೆ ಒಂದು 15-20 ಲಕ್ಷ ವೀರ್ಯಾಣುಗಳು ಬೇಕಾಗುತ್ತೆ. ಆ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ, ಒಂದು 7-8 ಲಕ್ಷಕ್ಕೆ ಡ್ರಾಪ್ ಇರುತ್ತೆ. ಬೇರೆ ತರದಲ್ಲಿ ಅವರು ಆರೋಗ್ಯವಾಗಿದ್ದಾಗ ಹೆಲ್ದಿ ಸ್ಪರ್ಮ್ಸ್, ಯಾವ ಆರೋಗ್ಯಕರ ಸ್ಪರ್ಮ್ಸ್ ಇರುತ್ತೆ ಅಥವಾ ವೀರ್ಯಾಣುಗಳಿರುತ್ತೆ ಅದನ್ನ ಮಾತ್ರ ಶೇಖರಣೆ ಮಾಡಿ ಅದನ್ನ ಒಂದು ಸಣ್ಣ ಪಿಪೆಟ್ ಅಥವಾ ನಳಿಕೆಯಲ್ಲಿ ತೆಗೆದುಕೊಂಡು ಗರ್ಭಾಶಯದ ಒಳಗೆ ನಾವು ಅದನ್ನ ವೀರ್ಯಾಣುಗಳನ್ನ ಯೂಸ್ ಮಾಡ್ತೀವಿ, ಅಲ್ಲಿ ಬಿಡುಗಡೆ ಮಾಡ್ತೀವಿ. ಆ ವೀರ್ಯಾಣುಗಳು ನ್ಯಾಚುರಲ್ ಆಗಿ ಅಂದ್ರೆ ತಮ್ಮದೇ ಶಕ್ತಿಯ ಮುಖಾಂತರ ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಗರ್ಭನಾಳದೊಳಗೆ ಸೇರಿ ಅಲ್ಲಿರುವ ಅಂಡಾಣುವನ್ನು ಕೂಡಿ ಆಗುವ ಗರ್ಭಿಣಿಯ ಪ್ರಕ್ರಿಯೆ. ಇದು ಆಲ್ಮೋಸ್ಟ್ ಇಟ್ ಈಸ್ ಲೈಕ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಸಿಸ್ಟೆಡ್ ಅಂತ ಹೇಳ್ಬೋದು. ಇದರಲ್ಲಿ IUI ನಲ್ಲಿ ಖರ್ಚು ಕೂಡ ಕಡಿಮೆ, ಅವರಿಗೆ ದಂಪತಿಗಳಿಗೆ ಒಂದು ಸಮಾಧಾನ ಇರುತ್ತೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಯ್ತು ಅಂತ. ಆದ್ರೆ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿನಲ್ಲಿ ಇದರಲ್ಲಿ ರಿಸಲ್ಟ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ.
1: ಡಾಕ್ಟರ್, ಹಾಗಿದ್ದಲ್ಲಿ ಈ IVF ಚಿಕಿತ್ಸೆಯಲ್ಲಿ ಏನೇನ್ ಮಾಡ್ತೀರಾ ಅಂತ ಹಂತ ಹಂತವಾಗಿ ತಿಳಿಸ್ತೀರಾ?
0: ಮೊದಲನೇ ಹಂತ, ಯಾವುದೇ ಚಿಕಿತ್ಸೆ ಶುರುವಾದಾಗ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಆಪ್ತ ಸಮಾಲೋಚನೆ ಆಗ್ಲೇಬೇಕು. ಯಾರು IVF ಅಥವಾ ಬಂಜೆತನದಿಂದ ಬಳುತ್ತಿರುವ ದಂಪತಿಗಳು ಮೊದಲನೇ ಬಾರಿಗೆ ವೈದ್ಯರನ್ನು ಭೇಟಿಯಾದ ಅವರ ಜನರಲ್ ಆರೋಗ್ಯ ತಪಾಸಣೆ ಅಂದ್ರೆ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಯುತ್ತದೆ. BMI ಅವರ ಬಾಡಿ ಮಾಸ್ ಇಂಡೆಕ್ಸ್ ಮತ್ತು ಕೆಲವು ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ, HIV, HBsAg, HCV ಎಂಬ ತಪಾಸಣೆಗಳನ್ನ ಮಾಡ್ತಾರೆ. ಹಾರ್ಮೋನ್ ಟೆಸ್ಟ್ಗಳಾಗತ್ತೆ. ಮಹಿಳೆಯರಲ್ಲಿ AMH ಅಂದ್ರೆ ಅವಳ ಅಂಡಾಶಯದ ಕೆಪಾಸಿಟಿ ಎಷ್ಟಿದೆ, ಅವಳ ಅಂಡಾಣುಗಳ ಹೆಲ್ತ್ ಎಷ್ಟಿದೆ ಅನ್ನೋದನ್ನ ಅಸೆಸ್ ಮಾಡ್ಲಿಕ್ಕಾಗುತ್ತೆ. ಗರ್ಭಕೋಶದ ಸ್ಕ್ಯಾನಿಂಗ್ ಪರೀಕ್ಷೆ ಮತ್ತು ಪುರುಷರಲ್ಲಿ ವೀರಾಣುಗಳ ಸಂಖ್ಯೆ, ಅವುಗಳ ಚಲನೆ, ಕ್ವಾಲಿಟಿ, ಅವುಗಳ ಫಲವತ್ತತೆಯ ಪರೀಕ್ಷೆಗಳು ಕೂಡ ನಡೆಯುತ್ತದೆ. ನಂತರದಲ್ಲಿ ಅವರಿಗೆ ಒಂದು ವಿಟಮಿನ್ D, ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಕೊಡಲಾಗುತ್ತದೆ. ಅಂದ್ರೆ ಅವರ ಸ್ಟ್ರೆಸ್ ಲೆವೆಲ್ ನ ಅಸೆಸ್ ಮಾಡಿ ಮೆಂಟಲಿ ಫಿಸಿಕಲಿ ಅವರನ್ನ ಒಂದು IVF ಸೈಕಲ್ ಗೆ ತಯಾರು ಮಾಡಲಾಗುತ್ತದೆ. ಮತ್ತು ಕ್ಲಿಷ್ಟಕರವಾದ ಕಂಡೀಷನ್ ಇದ್ರೆ, ಮೊದಲೇ ಹೇಳ್ದಂಗೆ IVF ಗೆ ದಂಪತಿಗಳಲ್ಲಿ ಕೆಲವೊಮ್ಮೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇರುತ್ತದೆ, ಅದಕ್ಕೋಸ್ಕರ ಹಿಸ್ಟ್ರೋಸ್ಕೋಪಿ ಅಂತೀವಿ, ಗರ್ಭಕೋಶದ ಒಳಗಡೆ ಟೆಸ್ಟ್ ಮಾಡೋದು, ಮತ್ತು ಲ್ಯಾಪ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿ, ಆತರ ಕೆಲವು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯು ಕೂಡ ಕೆಲವು ದಂಪತಿಗಳಿಗೆ ಬೇಕಾಗುತ್ತದೆ. ಇದನ್ನು ಚರ್ಚಿಸಿ ಆಪ್ತ ಸಮಾಲೋಚನೆಯಲ್ಲಿ ನಿರ್ಧರಿಸಿ ಈ ಮೊದಲ ಹಂತದ ಒಂದು ಎವ್ಯಾಲ್ಯೇಷನ್ ಅಥವಾ ಅವರ ಆರೋಗ್ಯ ತಪಾಸಣೆ ನಡೆದ ನಂತರದಲ್ಲಿ ಅನಿವಾರ್ಯತೆ ಆಗಿದ್ದಲ್ಲಿ IVF ಚಿಕಿತ್ಸೆಯನ್ನು ದಂಪತಿಗೆ ಆಫರ್ ಮಾಡಲಾಗುತ್ತದೆ, ಅಂದ್ರೆ ಅವರಿಗೆ ಆ ಚಿಕಿತ್ಸೆ ಬೇಕು ಅಂತ ಶುರು ಮಾಡಲಾಗುತ್ತದೆ. ಮೊದಲ ಹಂತದಲ್ಲಿ ಅಂಡಾಣುಗಳ ಉತ್ಪತ್ತಿಯ ಚಿಕಿತ್ಸೆ ಮತ್ತು ಗರ್ಭಕೋಶದ ಒಳಪದರದ ಫಲವತ್ತತೆ ಹೆಚ್ಚಿಸುವಂತ ಔಷಧೋಪಚಾರಗಳು ನಡೆಯುತ್ತದೆ. ಇಂಜೆಕ್ಷನ್ಸ್ ಕೊಡಲಾಗುತ್ತದೆ, ಔಷಧಿಗಳನ್ನು ಶುರು ಮಾಡಿ ಅಂಡಾಣುಗಳ ಸಂಖ್ಯೆ ಜಾಸ್ತಿ ಆಗುವಂತ ಮತ್ತು ಅದಕ್ಕೆ ಸರಿಯಾಗಿ ಗರ್ಭಕೋಶದ ಒಳಪದರ ಅಂದ್ರೆ ಎಂಡೋಮೆಟ್ರಿಯಂ ಅಂತ ಏನ್ ಹೇಳ್ತೀವಿ ಅದರ ಫಲವತ್ತತೆ ಇಂಪ್ರೂವ್ ಆಗೋ ತರ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. TVS ಅಂತೀವಿ, ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿ ಈ ಅಂಡಾಣು ಮೆಚುರಿಟಿ ಒಂದು ಪ್ರಬುದ್ಧ ಹಂತ ತಲುಪಿದಾಗ ಅದನ್ನು ಒಂದು ಸೂಜಿಯ ಮೂಲಕ ಅಂಡಾಣುಗಳ ದ್ರವ ಸಮೇತವಾಗಿ ತೆಗೆದು ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ಪರೀಕ್ಷೆ ಮಾಡಿ ಆರೋಗ್ಯಕರವಾಗಿರುವ ಅಂಡಾಣುಗಳನ್ನು IVF ಟ್ರೀಟ್ಮೆಂಟ್ ಗೆ ಆಯ್ದುಕೊಳ್ಳಲಾಗುತ್ತದೆ. ಇದನ್ನ ಎಗ್ ರಿಟ್ರೀವಲ್ ಅಂತ ಹೇಳ್ತೇವೆ. ಸಾಮಾನ್ಯ ಒಂದು 10-15 ನಿಮಿಷಗಳಲ್ಲಿ ನಡೆಯುವ ಪ್ರಕ್ರಿಯೆ ಮತ್ತು 10-15 ನಿಮಿಷಗಳಷ್ಟು ಅರಿವಳಿಕೆಯ ಚಿಕಿತ್ಸೆಯನ್ನು ಕೂಡ ಆ ಸಮಯದಲ್ಲಿ ಮಹಿಳೆಗೆ ನೋವು ಗೊತ್ತಾಗಬಾರದು ಅಂತ ನೀಡಲಾಗುತ್ತದೆ. ನಂತರ ಈ ಅಂಡಾಣುಗಳನ್ನು ಪರೀಕ್ಷೆಗೋಸ್ಕರ ಇನ್ಕ್ಯುಬೇಟರ್ನಲ್ಲಿ ಇಡಲಾಗುತ್ತದೆ. ಹಾಗೂ ವೀರ್ಯಾಣುಗಳನ್ನು ಕೂಡ ಇದೇ ಸಮಯದಲ್ಲಿ ಹೆಲ್ತಿ ವೀರ್ಯಾಣುಗಳನ್ನು ಆಯ್ಕೆ ಮಾಡಿ ಎರಡನ್ನು ಇನ್ಕ್ಯುಬೇಟ್ ಮಾಡಿಬಿಟ್ಟು ಅವುಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ಜೋಡಿಸಲಾಗುತ್ತದೆ. ನಂತರದ 2-3 ದಿನಗಳಲ್ಲಿ ಭ್ರೂಣದ ಹಕ್ಕೆ ತಲುಪಿದ ಪ್ಲಾಸ್ಟೋಸ್ಟಿಸ್ಟ್ ಅನ್ನುವ ಒಂದು ಭ್ರೂಣವನ್ನು ತಾಯಿಯ ಗರ್ಭದೊಳಗೆ ಕ್ಯಾನುಲಾ ಅಥವಾ ಒಂದು ಸಣ್ಣ ಕೆಥೆಟರ್ನಲ್ಲಿ ಸೇರಿಸಲಾಗುತ್ತದೆ. ಇದನ್ನ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೆಯುತ್ತಾರೆ. ಅಲ್ಲಿಂದ ನಂತರದಲ್ಲಿ 2 ವಾರಗಳಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಗರ್ಭಧಾರಣೆಯನ್ನು ಕನ್ಫರ್ಮ್ ಮಾಡಲಾಗುತ್ತದೆ. ಹೀಗೆ ಒಂದು IVF ಸೈಕಲ್ ಕೌನ್ಸೆಲಿಂಗ್ ಇಂದ ಶುರುವಾಗಿ ಒಂದು ಭ್ರೂಣವನ್ನು ಒಳಪದರದೊಳಗೆ ಸೇರಿಸಿ ಅಲ್ಲಿಂದ 2 ವಾರಗಳಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಲಿವರೆಗೂ ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. 2-3 ತಿಂಗಳ ಅವಧಿ ಹೆಚ್ಚಿನ ಸಮಯದಲ್ಲಿ ಇದು ತೆಗೆದುಕೊಳ್ಳುತ್ತದೆ.
1: ಇಷ್ಟೊತ್ತು ನಾವು IVF ಅಂದ್ರೆ ಏನು, IVF ಚಿಕಿತ್ಸೆಯಲ್ಲಿ ಏನೆಲ್ಲ ವಿಧಾನಗಳು ಒಳಗೊಂಡಿದೆ ಅಂತ ತಿಳ್ಕೊಂಡ್ವಿ. ಡಾಕ್ಟರ್ ವಿಜಯಲಕ್ಷ್ಮಿ, ಇನ್ನು ಈ IVF ನಲ್ಲಿನ ಇತ್ತೀಚಿನ ಬೆಳವಣಿಗೆಗಳೇನಿವೆ? ಈಗ ಈ ಚಿಕಿತ್ಸೆ ಮುಂಚಿನಕ್ಕಿಂತ ಸರಳವಾಗಿದೆಯಾ ಅಥವಾ ಹೇಗೆ?
0: ದೇವರ ಸೃಷ್ಟಿಯ ಅದ್ಭುತ ಅಂದ್ರೆ ಅಸಂಖ್ಯಾತ ಅಂಡಾಣುಗಳು ಬಿಡುಗಡೆ ಆಗುತ್ತೆ, ಲಕ್ಷಾಂತರ ವೀರ್ಯಾಣುಗಳು ಇರುತ್ತೆ. ಆದ್ರೆ ಒಂದು ಅಂಡಾಣು ಮತ್ತು ಒಂದು ವೀರ್ಯಾಣು ಸಾಕು ಒಂದು ಭ್ರೂಣ ರೆಡಿ ಆಗ್ಲಿಕ್ಕೆ. ಅನಂತರ ಅದು ಒಂದು ಹೆಲ್ತಿ ಮಗುವಾಗಿ

0: ಎನಿಸುವುದಕ್ಕೆ ಒಂದು ಅಂಡಾಣು ಒಂದು ವೀರ್ಯಾಣು ಬೇಕು. ಈ ವೈದ್ಯರ ಒಂದು ಬುದ್ಧಿಮತ್ತೆಯ ಪವಾಡ ಎಷ್ಟಿದೆ ಅಂದ್ರೆ, ಈಗ ಕೇವಲ ಒಂದು ವೀರ್ಯಾಣುವನ್ನು ತೆಗೆದುಕೊಂಡು ಅದನ್ನು ಅಂಡಾಣುವಿಗೆ ಜೋಡಿಸುವಷ್ಟು ಈ ಚಿಕಿತ್ಸೆ ಮುಂದುವರೆದಿದೆ. ಇದನ್ನ ಇಕ್ಸಿ ಅಂತ ಕರಿತೀವಿ, ICSI ಅಂದ್ರೆ. ಇದರಲ್ಲಿ ಏನಾದರೂ ಪುರುಷರಲ್ಲಿ ತೀವ್ರವಾಗಿ ವೀರ್ಯಾಣು ಸಂಖ್ಯೆ ಕುಂಠಿತವಾಗಿದ್ರೆ ಕೇವಲ ಒಂದು ಆರೋಗ್ಯಕರ ವೀರ್ಯಾಣು ವೈದ್ಯರಿಗೆ ಅದರಲ್ಲಿ ಸಿಕ್ಕಾಗ ಆ ಒಂದು ವೀರ್ಯಾಣುವನ್ನು ತೆಗೆದು ಅದನ್ನು ಸೂಜಿಯ ಮೂಲಕ ಡೈರೆಕ್ಟ್ ಆಗಿ ಅಂದ್ರೆ ಅಂಡಾಣು ಒಳಗೆ ಅದನ್ನ ಇಂಜೆಕ್ಷನ್ ಮುಖಾಂತರ ತಲುಪಿಸ್ಬಿಟ್ಟು ಅದನ್ನ ಒಂದು ಭ್ರೂಣವಾಗಿ ಮಾರ್ಪಾಡು ಮಾಡುವ ಚಿಕಿತ್ಸೆ ಕೂಡ ಈಗ ಲಭ್ಯವಿದೆ. ಇದು ತುಂಬಾ ಅಂದ್ರೆ ಇದು ಇಟ್ಸ್ ಅ ಬೂನ್ ಫಾರ್ ಇನ್ಫರ್ಟೈಲ್ ಕಪಲ್. ಅವ್ರಿಗೆ ತುಂಬಾ ಕುಂಠಿತವಾಗಿದ್ದಾಗ ಅವರು ಡಿಪ್ರೆಸ್ ಆಗೋದು ಬೇಡ, ವೀರ್ಯಾಣು ಸಂಖ್ಯೆ ಇಲ್ಲ ಅಂತ ಹೇಳಿ ಮಾನಸಿಕವಾಗಿ ಕುಗ್ಗುವ ಅವಶ್ಯಕತೆ ಇಲ್ಲ, ಅದಕ್ಕೂ ಕೂಡ ಚಿಕಿತ್ಸೆ ಅವೈಲಬಲ್ ಇದೆ. ಎರಡನೇದು ಕ್ರಯೋ ಪ್ರಿಸರ್ವೇಶನ್ ಆಫ್ ಎಗ್ಸ್ ಅಂತೀವಿ, ಅಂದ್ರೆ ಅಂಡ್ರಾಣುಗಳನ್ನು ಘನೀಕರಿಸುವುದು. ಇಂದು ಮಹಿಳೆ ಪುರುಷ ಪ್ರಧಾನ ಸಮಾಜದಲ್ಲಿ ಅವನ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುವ ಹಂತದಲ್ಲಿ ವಯಸ್ಸು ಅವಳ ಜೊತೆಗೆ ನಿಲ್ತಾ ಇಲ್ಲ. ಮ್ಯಾರೇಜಸ್ ಆರ್ ಬಿಕಮಿಂಗ್ ಲೇಟ್ ನಾವು 30-35 ವರ್ಷ ದಾಟಿದ ನಂತರ ಮದುವೆ ಆಗುವ ಸಾಧ್ಯತೆ ಆಗ್ತಾ ಇದೆ. ಯಾವಾಗ್ಲೂ ನಾವೇನ್ ಹೇಳ್ತೀವಿ, 25-35 ವರ್ಷದ ಒಳಗೆ ಅಂಡಾಣುಗಳ ಕ್ವಾಲಿಟಿ ಮತ್ತು ಅವುಗಳ ಫಲವತ್ತತೆ ಹೆಚ್ಚಾಗಿರುತ್ತೆ. ಇಂಥ ಅಂಡಾಣುಗಳನ್ನ ಅಂಡಾಣು ಬ್ಯಾಂಕ್ ನ ಪ್ರಿಸರ್ವ್ ಮಾಡುವುದು, ಓಕೆ, ಅದನ್ನ ಫ್ರೀಸ್ ಮಾಡಿ ಇಡಲಾಗುತ್ತದೆ. ನಂತರ ಆಕೆ ತನ್ನ ಒಂದು ಸಾಧನೆ ಹಂತದ ಮೆಟ್ಟಿಲಿನಲ್ಲಿ ದಾಟಿದಾಗ ನಂತರ ಮದುವೆ ಆದಾಗ ಇದೇ ಅಂಡಾಣುಗಳನ್ನು ಅವಳು ಉಪಯೋಗಿಸಿಕೊಂಡು ಅವಳದಾದ ಒಂದು ಮಗು ಪಡೆಯಲು ಬಹಳ ಅನುಕೂಲವಾಗುತ್ತದೆ. ಅಂಡ್ ಸೆಕೆಂಡ್ ಕಂಡೀಷನ್ ಅಂದ್ರೆ ಈಗ ಕ್ಯಾನ್ಸರ್ ಆತರ ಕಂಡೀಷನ್ ಕೂಡ ಬೇಗ ಬೇಗ ಬರ್ತಾ ಇದೆ ಕಾಯಿಲೆ. ಅದರಲ್ಲಿ ಎರಡನೇ ಹಂತದ ಟ್ರೀಟ್ಮೆಂಟ್ ಕೀಮೋಥೆರಪಿ, ರೇಡಿಯೇಷನ್ ಆತರದ ಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಕೂಡ ಮಹಿಳೆ ತನ್ನ ಅಂಡಾಣುಗಳನ್ನು ಫ್ರೀಸ್ ಮಾಡಿ ಇಟ್ಟುಬಿಟ್ರೆ ಅವಳಿಗೆ ಚಿಕಿತ್ಸೆ ಮುಗಿದ ನಂತರ ಪ್ರೆಗ್ನೆನ್ಸಿ ಟ್ರೈ ಮಾಡಲಿಕ್ಕೆ ಅನ್ನವಾಗುತ್ತದೆ. ನಂತರದ ಅಡ್ವಾನ್ಸ್ಮೆಂಟ್ ಅಂದ್ರೆ PGT ಅಂತೀವಿ, ಅಂದ್ರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್. ಇದು 5-6 ದಿನಗಳ ಭ್ರೂಣದ ಮೇಲ್ಪದರದಲ್ಲಿರುವ ಕೆಲವು ಜೀವಕಣಗಳನ್ನು ಕ್ರೋಮೋಸೋಮ್ ಅಥವಾ ಜೀನ್ ಟೆಸ್ಟಿಂಗ್ಗೆ ಒಳಪಡಿಸಿ ಈ ಡೌನ್ ಸಿಂಡ್ರೋಮ್ ಅನ್ನುವ ಒಂದು ಕಂಡೀಷನ್ ಅಥವಾ ಕೆಲವು ಸಿಂಗಲ್ ಜೀನ್ ಡಿಸಾರ್ಡರ್ಸ್ ಅಂತೀವಿ, ಸಿಕಲ್ ಸೆಲ್ ಡಿಸೀಸಸ್ ಆ ತರದನ್ನ ಪತ್ತೆಗೆ ಬಳಸ್ತಾರೆ. ಇದು ಫ್ಯಾಮಿಲಿನಲ್ಲಿ ಸಮಸ್ಯೆಗಳಿದ್ದಾಗ ಈ ಟೆಸ್ಟಿಂಗ್ಗೆ ಭ್ರೂಣನ ಒಳಪಡಿಸ್ತಾರೆ. ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್, ನಾನು ಮೊದಲೇ ಏನ್ ಹೇಳಿದೆ, ಅಂಡಾಣು ವೀರ್ಯಾಣು ಜೋಡಿಸಿ ಭ್ರೂಣದ ಹಂತ ತಲುಪಿಸಿದ ತಕ್ಷಣ ಅದನ್ನ ಗರ್ಭಕೋಶಕ್ಕೆ ಹಾಕಲಾಗ್ತದೆ ಅಂತ. ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ನಲ್ಲಿ ಭ್ರೂಣವನ್ನೇ ಫ್ರೀಜ್ ಮಾಡ್ತಾರೆ, ಭ್ರೂಣವನ್ನ ಆ ಹಂತದಲ್ಲಿ ಫ್ರೀಸ್ ಮಾಡಿ ಅದನ್ನ ಇನ್ಕ್ಯುಬೇಟರ್ ನಲ್ಲಿ ಇಟ್ಟು ನಂತರ ಮತ್ತೆ ಅವರು ಗರ್ಭಕೋಶದ ಕಡೆ ಗಮನ ಕೊಡ್ತಾರೆ. ಗರ್ಭಕೋಶದ ಒಳಪದರದ ಬೆಳವಣಿಗೆ ಅದರ ಫಲವತ್ತತೆಯನ್ನು ಇಂಪ್ರೂವ್ ಮಾಡಿ 1-2 ತಿಂಗಳ ಅಂತರದಲ್ಲಿ ಫ್ರೋಜನ್ ಎಂಬ್ರಿಯೋ ಅನ್ನ ದ್ರವೀಕರಿಸಿ ಅದನ್ನ ಗರ್ಭಕೋಶದೊಳಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಆನ್ ರೀಸೆಂಟ್ ಅಡ್ವಾನ್ಸ್. ಈ ತರ ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ನಲ್ಲಿ IVF ಸೈಕಲ್ ನ ಸಕ್ಸಸ್ ರೇಟ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ IVF ನ ಆವಿಷ್ಕಾರಗಳು ಮನುಷ್ಯನ ಇಮ್ಯಾಜಿನೇಷನ್, ಅವನ ರಿಸರ್ಚ್ ಕೆಪಾಸಿಟಿಗೆ ಅನುಗುಣವಾಗಿ ಅಡ್ವಾನ್ಸ್ಮೆಂಟ್ ಆಗ್ತಾನೆ ಇದೆ.
1: ಡಾಕ್ಟರ್, ಈಗ ಈ IVF ಚಿಕಿತ್ಸೆಯ ಸಕ್ಸಸ್ ರೇಟ್ ಎಷ್ಟಿದೆ?
0: IVF ಸಕ್ಸಸ್ ಅಂತ ಹೇಳೋದು ಬಹಳ ಕಷ್ಟ. ಅಂದ್ರೆ ಎಲ್ಲರ ಕಲ್ಪನೆ ಹೇಗಿರುತ್ತೆ ಅಂದ್ರೆ IVF ಮಾಡಿಸ್ಕೊಂಡ್ರೆ ಮಕ್ಕಳಾಗ್ಬಿಡತ್ತೆ ಅಂತ, ಆತರ ಏನು ಇಲ್ಲ. ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫ್ಯಾಕ್ಟರ್ ಏಜ್. ಈಗ ತಾಯಿಯ ಏಜ್ 35 ಕೆಳಗಿದ್ದಾಗ ಇದರಲ್ಲಿ 40-5% ಸಕ್ಸಸ್ ಇದೆ. 35 ಮೇಲ್ಪಟ್ಟ ಮೇಲೆ 30% ಇಳಿಯೋ ಸಾಧ್ಯತೆ. 40 ವರ್ಷ ದಾಟಿದ ಮೇಲೆ ಮಾತ್ರ 10-20%. ಆಯ್ತಾ? ಮತ್ತೆ ಅವ್ರು ಯಾವ ಕಾರಣಕ್ಕಾಗಿ ಈ ಟ್ರೀಟ್ಮೆಂಟ್ಗೆ ಹೋದ್ರು ಅನ್ನೋದ್ರ ಮೇಲೂ, ಸಮಸ್ಯೆ ಸ್ವಲ್ಪ ಸರಳವಾಗಿದ್ದಾಗ ಅವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವು ಬಾರಿ ಕ್ಯುಮುಲೇಟಿವ್ ಸಕ್ಸಸ್ ಅಂತ ಹೇಳ್ತೀವಿ, ಅಂದ್ರೆ ಅವರು ಒಂದ್ ಸೈಕಲ್ಗೆ ನಿಲ್ಲಿಸದೆ 2-3 ಬಾರಿ ಪ್ರಯತ್ನ ಮಾಡಿದಾಗ ಒಂದು 60-65% ಅವರಿಗೆ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಮತ್ತೆ ಟೇಕ್ ಹೋಮ್ ಬೇಬಿ ಮಗುವನ್ನ ಮನೆಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತದೆ.
1: ಡಾಕ್ಟರ್, ಈಗ ಈ IVF ಚಿಕಿತ್ಸೆಯನ್ನ ಎಲ್ಲ ಆಸ್ಪತ್ರೆಗಳಲ್ಲಿ ನೀಡ್ತಾರೆ, ಸರಿ, ಆದ್ರೆ ಇದಕ್ಕೇನಾದ್ರೂ ಸರ್ಕಾರದ ಕಟ್ಟುನಿಟ್ಟುಗಳು ಅಥವಾ ಕಾನೂನಿನ ನಿಬಂಧನೆಗಳು ಅಂತ ಏನಾದ್ರೂ ಇದೆಯಾ?
0: ಖಂಡಿತ ಇದೆ. ಯಾಕಂದ್ರೆ ಈ ತರ ಟ್ರೀಟ್ಮೆಂಟ್ ಮಿಸ್ಯೂಸ್ ಆಗಬಾರ್ದು ಅಂತಾನೆ ಸರ್ಕಾರ ಕಠಿಣವಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದೆ. ARTI ಮತ್ತು ಸರೋಗಸಿ ಆಕ್ಟ್ 2021 ಪ್ರಕಾರ ಎಲ್ಲಾ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆಯನ್ನು ಮಾಡಲು ಇಲ್ಲ. IVF ಸೆಂಟರ್ ಅಥವಾ IVF ಕ್ಲಿನಿಕ್ ಕಂಪಲ್ಸರಿ ಅವರ ರೆಗ್ಯುಲೇಟರಿ ಬೋರ್ಡ್ ನಲ್ಲಿ ರಿಜಿಸ್ಟರ್ ಆಗಿರಬೇಕು. ಎರಡನೇದು ಮಹಿಳೆಯ ವಯಸ್ಸು 21-50 ವರ್ಷದ ಒಳಗಿರಬೇಕು. ಪುರುಷರ ವಯಸ್ಸು 21-55 ವರ್ಷದ ಒಳಗಿರಬೇಕು. ಅಂಡ್ ಇಟ್ ಶುಡ್ ಬಿ ಎ ಹೆಟ್ರೋಸೆಕ್ಷುವಲ್ ಮ್ಯಾರೇಜ್, ಅಂದ್ರೆ ಗಂಡು ಹೆಣ್ಣು ಮದುವೆ ಆಗಿರಬೇಕು, ಅಥವಾ ಸಿಂಗಲ್ ಮದರ್. ಸಿಂಗಲ್ ಮದರ್ ಮಾತ್ರ ಈ IVF ಟ್ರೀಟ್ಗೆ ಭಾಜನರಾಗಬಹುದು. ಇನ್ನು ಸರೋಗಸಿ ಅಂತ ಹೇಳ್ತೀವಿ, ಅಂದ್ರೆ ಬಾಡಿಗೆ ತಾಯಿ. ಅಲ್ಲೂ ಅಷ್ಟೇ, ಯಾವ ದಂಪತಿಗಳು ಇದನ್ನ ಆಶಯ ಪಡ್ತಾರೋ ಅವರು ವಿವಾಹಿತರಾಗಿರಬೇಕು ಮತ್ತು ಆ ಮಹಿಳೆಗೆ ಮೊದಲು ಮಕ್ಕಳಿರಬಾರದು, ಅವಳ ಗರ್ಭಕೋಶದಲ್ಲಿ ಗರ್ಭಧಾರಣೆ ಯಾವುದೇ ಪ್ರಕಾರದಲ್ಲೂ ಸಾಧ್ಯವಾಗದೇ ಇರುವಂತ ಕಂಡೀಷನ್ ಇರಬೇಕು. ಮತ್ತು ಬಾಡಿಗೆ ತಾಯಿಯ ವಯಸ್ಸು 25-35 ವರ್ಷ ಒಳಗಿರಬೇಕು. ಲೈಫ್ ಟೈಮ್ ಅಲ್ಲಿ ಒಂದು ಬಾರಿ ಮಾತ್ರ ಆಕೆ ಸರೋಗೇಟ್ ಮದರ್ ಆಗಬಹುದು. ಅವಳ ಖರ್ಚು ವೆಚ್ಚಗಳನ್ನ ಯಾವ ದಂಪತಿಗಳು ಮಗುವನ್ನ ಬಯಸ್ತಾರೋ ಅವರೇ ವಹಿಸಿಕೊಳ್ಬೇಕು. ಅವಳ ಆರೋಗ್ಯದ ಕಡೆ ಅವರು ಗಮನ ಕೊಡಬೇಕು ಅನ್ನೋ ರೂಲ್ಸ್.

0: ಇದೆ. ಇನ್ನು ವೀರ್ಯಾಣು ಬ್ಯಾಂಕ್, ಅಂಡಾಣು ಬ್ಯಾಂಕ್ ಅಂತ ಕೇಳ್ತೀವಲ್ಲ, ಅಲ್ಲಿ ಕೂಡ ವೀರ್ಯಾಣು ಡೊನೇಷನ್ ಈಗ ಒಂದ್ ಸರಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮೊದಲು ಹಲವು ಬಾರಿ ಕೊಡ್ತಾ ಇದ್ರು, ಈ ತರ ಎಲ್ಲ ಒನ್ಸ್ ಇನ್ ಲೈಫ್ ಟೈಮ್. ಅಂಡಾಣು ಡೊನೇಷನ್ ಅಷ್ಟೇ, ಒನ್ಸ್ ಇನ್ ಲೈಫ್ ಟೈಮ್ ಅಷ್ಟೇ ಮಾಡಬಹುದು ಅಂತ ರೂಲ್ಸ್ ಇದೆ.
1: ಸರಿ ಡಾಕ್ಟರ್, ಈ IVF ನ ಬಗ್ಗೆ ಇರುವ ಒಂದು ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ, ಜನರು ಇದ್ರ ಬಗ್ಗೆ ಯಾವೆಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಬರ್ತಾರೆ ಅಂತ, ಇದ್ರ ಬಗ್ಗೆ.
0: IVF ಅಂದ್ರೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. IVF ಸೆಂಟರ್ಗೆ ಹೋದ್ರೆ ಕೇವಲ IVF ಮಾತ್ರ ಮಾಡ್ತಾರೆ. ಈಗ ನಮ್ಮ ಹತ್ರ ಬರ್ತಾರೆ, ಬಹಳ ಸಮಸ್ಯೆಗಳು, ಸರಳನೂ ಇರುತ್ತೆ ಕ್ಲಿಷ್ಟನೂ ಇರುತ್ತೆ. ನಾವು ಈಗ ನಮ್ಮ ಲೆವೆಲ್ ನ ಟ್ರೀಟ್ಮೆಂಟ್ ಅಂದ್ರೆ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ನಾವೇ ಸಜೆಸ್ಟ್ ಮಾಡಿದ್ರು, ಅವ್ರು ಹೇಳೋದು ಮೇಡಮ್ IVF ಸೆಂಟರ್ಗೆ ಹೋದ್ರೆ ಅಲ್ಲಿ IVF ಮಾಡ್ತಾರೆ ಅಂತ, ಖಂಡಿತ ಇಲ್ಲ. ಈಗ ಏನು IVF ಸ್ಪೆಷಲಿಸ್ಟ್ ಅಂತ ಅವ್ರ ಸೆಂಟರ್ನಲ್ಲಿ, ಅಲ್ಲಿ ಇದ್ರ ಬಗ್ಗೆ ಇನ್ನೂ ಆಳವಾದ ಅಧ್ಯಯನ ನಡೆದಿದೆ. ಬಂಜೆತನದ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಿರ್ತಾರೆ. ಎಲ್ಲಾ ಚಿಕಿತ್ಸೆಯ ಸಾಧ್ಯತೆಯನ್ನು ಸರಿಯಾಗಿ ನಿರ್ಧರಿಸುವಂತ ಸಾಮರ್ಥ್ಯ ಹೊಂದಿರುತ್ತಾರೆ. ಹಾಗಾಗಿ ಒಬ್ರು ಡಾಕ್ಟರ್ ನೋಡಿ ನೀವು IVF ಮಾಡಿಸ್ಕೋಬೇಕು ಅಂದಾಗ IVF ಸ್ಪೆಷಲಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ನಂತರ ಮುಂದುವರಿಯೋದು ಅತ್ಯಂತ ಸೂಕ್ತ. ಎರಡನೇದಾಗಿ, IVF ಮಾಡಿಸಿದ್ರೆ ಮಕ್ಕಳು ಆಗೇ ಬಿಡುತ್ತೆ, ಅದು ಕೂಡ ಇಲ್ಲ. ನಾನು ಮೊದಲನೇ ಹೇಳಿದೆ, ಬೆಸ್ಟ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಒಂದು 50-60% ಅಷ್ಟೇ ಗ್ಯಾರಂಟಿ ಕೊಡಕ್ ಸಾಧ್ಯ. ಬಂಜೆತನಕ್ಕೆ IVF ಮಾತ್ರ ಟ್ರೀಟ್ಮೆಂಟ್, ಇದು ಹಳ್ಳಿಗಳಲ್ಲಿ ತುಂಬಾ ಇದೆ. ಅವರು ಟ್ರೀಟ್ಮೆಂಟ್ಗೆ ಹೋಗೋದಿಲ್ಲ, ಇಲ್ಲ ಇಲ್ಲಿ ಹೋದ್ರೆ ಆಸ್ಪತ್ರೆಗೆ ಹೋದ್ರೆ IVF ಮಾಡ್ತಾರೆ, ಅದ್ರ ಬಗ್ಗೆ ಇರೋ ತಪ್ಪು ಕಲ್ಪನೆಗಳಿಂದ ಟ್ರೀಟ್ಮೆಂಟ್ಗೆ ಮುಂದುವರಿಯೋದಿಲ್ಲ, ಅದು ಕೂಡ ತಪ್ಪು ಕಲ್ಪನೆ. ಮತ್ತು IVF ಸೈಕಲ್ ನಲ್ಲಿ ಬಳಸುವ ಅತಿಯಾದ ಔಷಧೋಪಚಾರದಿಂದ ಕ್ಯಾನ್ಸರ್ ಬರಬಹುದು. ಇದು ಬಹಳ ಜನರಿಗೆ ಅನುಮಾನ ಇರುತ್ತೆ, ಇಲ್ಲ ನನ್ಗೆ ತುಂಬಾ ವೇಟ್ ಗೇನ್ ಆಗ್ಬಿಡತ್ತೆ, ಆ ತರ ಎಲ್ಲ ಕನ್ಸರ್ನ್ಸ್ ಇರುತ್ತೆ. ಇತ್ತೀಚೆಗೆ IVF ಸೈಕಲ್ಸ್ ಎಷ್ಟು ಸುಧಾರಿಸ್ಬಿಟ್ಟಿದೆ ಅಂದ್ರೆ, ಇವನ್ ಔಷಧೋಪಚಾರಗಳು ಕೂಡ ಬಹಳ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಂತರದ ಪ್ರಶ್ನೆ ಅಂದ್ರೆ, IVF ನಲ್ಲಿ ಜನಿಸಿದ ಮಗು ಆರೋಗ್ಯಕರವಾಗಿರೋದಿಲ್ಲ. ಎಲ್ಲ ಪ್ರೆಗ್ನೆನ್ಸಿನಲ್ಲೂ, ಈಗ ನಾರ್ಮಲ್ ಆಗಿ 25 ವರ್ಷಕ್ಕೆ ತಾಯಿಗೆ ಜನಿಸಿದ ಮಗುವಿಗೂ ಕೂಡ 2-5% ತೊಂದರೆ ಬರೋ ಸಾಧ್ಯತೆ ಇರುತ್ತೆ. IVF ಪ್ರೆಗ್ನೆನ್ಸಿ ಅಲ್ಲಿ ಕೂಡ ಇದೇ ಪರ್ಸೆಂಟೇಜ್ ಅಲ್ಲಿ ಮಗುಗೆ ತೊಂದರೆ ಕಾಣಿಸಬಹುದು. ಅದು ಭ್ರೂಣವಾಗಿ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗಬಹುದು, ಹುಟ್ಟಿದ ನಂತರ ಗೊತ್ತಾಗಬಹುದು. ಅಷ್ಟು ಬಿಟ್ರೆ IVF ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಮಗುಗೆ ತೊಂದರೆ ಆಗತ್ತೆ ಅಂತ ಇಲ್ಲ. ಇಲ್ಲಿ ಕೆಲವು ಕಾಂಪ್ಲಿಕೇಟೆಡ್ ಇಶ್ಯೂ ಇರುತ್ತೆ, ತಾಯಿಯ ವಯಸ್ಸು ಜಾಸ್ತಿ ಆಗಿರುತ್ತೆ ಅಥವಾ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿರುತ್ತೆ, ಅದು ಹುಟ್ಟಿದ ಮಗುವಿಗೆ ಕಾಣಿಸಿಕೊಳ್ಳೋ ಸಾಧ್ಯತೆ ಬರಬಹುದು. ಈಗ ನಾವ್ ಹೇಳಿದ್ವಲ್ಲ ಲೂಯಿ ಬ್ರೌನ್, ಶಿ ಇಸ್ 47-year-old ಲೇಡಿ ಅಂಡ್ ಡೂಯಿಂಗ್ ಹೆಲ್ತಿ, ಅವಳಿಗೆ 2 ಮಕ್ಕಳಿದೆ. ಸೊ ಅಂದ್ರೆ ಆಲ್ಮೋಸ್ಟ್ 40-50 ವರ್ಷಗಳಷ್ಟು ರಿಸರ್ಚ್ ನ ಸಕ್ಸಸ್ ಆಲ್ರೆಡಿ ನಾವು ಕಾಣಿಸ್ತಾ ಇದೀವಿ. ಸೊ ಆತರ ತಪ್ಪು ಕಲ್ಪನೆ ಇರಬಾರದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ IVF ಅಂದ್ರೆ ಬೆಡ್ ರೆಸ್ಟ್ ಅಂತ. ಇನಿಷಿಯಲ್ ಸ್ಟೇಜ್ ಅಲ್ಲಿ ವೈದ್ಯರಿಗೂ ಆತಂಕ ಇತ್ತು, ಇದೆಲ್ಲ ಕಾಸ್ಟ್ಲಿ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಬಹುಶಃ ಮಹಿಳೆಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ರು. ಈಗ ಎಲ್ಲರಿಗೂ ನಾಲೆಜ್ ಇಂಪ್ರೂವ್ ಆಗಿದೆ, ಡಾಕ್ಟರ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಇರೋದ್ರಿಂದ ಇವನ್ IVF ಮಾಡಿಸ್ಕೊಂಡ್ರು ಕೂಡ ಕೆಲವು ಭಾರ ಎತ್ತುವಂತ ಕೆಲಸಗಳು, ತುಂಬಾ ಸ್ಟ್ರೆಸ್ಫುಲ್ ಆಕ್ಟಿವಿಟಿ ಬಿಟ್ರೆ ಅವ್ರು ಎಲ್ಲ ಮಹಿಳೆಯರ ತರ ಅವರ ರೊಟೀನ್ ಅನ್ನ, ಅವರ ವರ್ಕ್ ಅನ್ನ ಕಂಟಿನ್ಯೂ ಮಾಡೋದು ಖಂಡಿತ ಸಾಧ್ಯ ಇದೆ.
1: ಡಾಕ್ಟರ್ ವಿಜಯಲಕ್ಷ್ಮಿ, ಕೊನೆಯದಾಗಿ ಕೇಳೋದಾದ್ರೆ, ಈ IVF ಚಿಕಿತ್ಸೆ ಕುರಿತು ನಮ್ಮ ಜನರಿಗೆ ಏನು ಸಂದೇಶ ಅಥವಾ ಸಲಹೆ ನೀಡಬಯಸ್ತೀರಾ ನೀವು?
0: ಗರ್ಭಧಾರಣೆ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಆರೋಗ್ಯ ಒಂದು ಮಹಿಳೆ ಪುರುಷರಲ್ಲಿ 1 ವರ್ಷ ಸಹಜ ಸಂಭೋಗಕ್ಕೆ ಯಾವತ್ತೂ ಪ್ರಯತ್ನ ಇರಬೇಕು, ಅದರಲ್ಲಿ 90%ರಷ್ಟು ಯಶಸ್ಸು ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಪಕ್ಕದ ಮನೆಯಲ್ಲಿರೋ ಒಬ್ಳು ಮದುವೆ ಆಗಿ ಬಂದ ಹೆಣ್ಮಗುವೆ 1 ತಿಂಗಳಲ್ಲಿ ಗರ್ಭಧಾರಣೆ ಆಯ್ತು ಅಂತ ತಮ್ಮ ಮನೆ ಸೊಸೆಯನ್ನು ಟ್ರೀಟ್ಮೆಂಟ್ಗೆ ಕಳಿಸೋದು ಬಿಡಬೇಕು. ಅವರಿಗೆ ಅವರಾಗಿ ಸಹಜವಾಗಿ ಟ್ರೈ ಮಾಡಲಿಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು. 25-30 ವರ್ಷದ ಒಳಗೆ ಒಂದು ಮಗುವನ್ನು ಹೊಂದುವ ಪ್ರಯತ್ನ ಪ್ರತಿಯೊಬ್ಬ ದಂಪತಿಯು ಮಾಡಬೇಕು. ಯಾರಿಗೂ ನಮಗೆ ವಯಸ್ಸಿನಲ್ಲಿ ವಾಪಸ್ ಹಿಂದಿರುಗೋದಕ್ಕೆ ಆಗೋದಿಲ್ಲ. ವಯಸ್ಸು ಹೆಚ್ಚಾದಷ್ಟು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ಬೋಗುತ್ತೆ. ಮತ್ತು IVF ಚಿಕಿತ್ಸೆಯ ಟ್ರೀಟ್ಮೆಂಟ್ ನ ಕಾಸ್ಟ್ ನಾವಿಬ್ರು ಡಿಸ್ಕಸ್ ಮಾಡಲಿಲ್ಲ, 100,000 ರೂಪಾಯಿ ಖರ್ಚು ಬರುತ್ತೆ. ಆರ್ಥಿಕವಾಗಿ ಏನಾದರೂ ಹಿಂದುಳಿದವರಿಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಕನಸು ಕಾಣೋದು ಕಷ್ಟ. ಸೊ ಈ ವಿಚಾರವಾಗಿ ನನಗನ್ಸೋದು, ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಈಗ ಎಲ್ಲಾ ಹಾಸ್ಪಿಟಲ್ಸ್ ತುಂಬಾ ಎಕ್ವಿಪ್ಡ್ ಆಗಿದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ತರ ಚಿಕಿತ್ಸೆ ನಡೀತಾ ಇದೆ, ಅಲ್ಲಿಗೆ IVF ಟ್ರೀಟ್ಮೆಂಟ್ ಬರಬೇಕು. ಅವರು ಟ್ರೈನ್ ಆಗಿ ಅಲ್ಲಿರುವ ಸೂಪರ್ ಸ್ಪೆಷಲಿಸ್ಟ್ ಅವರು IVF ಟ್ರೀಟ್ಮೆಂಟ್ ನ ತಗೊಂಡು ಅದರಲ್ಲಿ ಮುಂದುವರೆದು ಬಡವರಿಗೆ ಬಹಳ ಅನುಕೂಲ ಆಗುತ್ತೆ. 4ನೇದು ಅಡಾಪ್ಷನ್, ದತ್ತು ತೆಗೆದುಕೊಳ್ಳೋದು ಅಂತ ಹೇಳ್ತೀವಿ. ಬಂಜೆತನದ ಎಲ್ಲ ಚಿಕಿತ್ಸೆಯು ವಿಫಲವಾದಾಗ ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳೋದು ಅಥವಾ ದತ್ತು ತೆಗೆದುಕೊಳ್ಳುವುದು ದಂಪತಿಗಳಿಂದ ಒಂದು ಅತ್ಯುತ್ತಮ ನಡೆಯಾಗಿದೆ. ಅಡಾಪ್ಷನ್ ಈಸ್ ಒನ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಇನ್ಫರ್ಟಿಲಿಟಿ ಅಂತ ನನ್ನ ಗುರುಗಳು ಹೇಳ್ತಾ ಇದ್ರು. ಯಾವ ತಂದೆ ತಾಯಿಗಳು ಮಗುವನ್ನು ದತ್ತು ತೆಗೆದುಕೊಂಡು ಸಾಕುತ್ತಿದ್ದಾರೋ ಅವರಿಗೆ ನನ್ನ ಅನಂತ ನಮನಗಳು.
1: ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೇ, ನೀವಿಷ್ಟೊತ್ತು ನಮ್ಮ ಹುಡುಗರಿಗೆ ವಿಶ್ವ IVF ದಿನ ಹಾಗೂ IVF ಚಿಕಿತ್ಸೆ ಕುರಿತು ಬಹಳಷ್ಟು ಉಪಯುಕ್ತಕಾರಿಯಾದ ಮಾಹಿತಿಯನ್ನು ನೀಡಿದ್ರಿ. ನಿಜಕ್ಕೂ ನಮ್ಮ ಕೇಳುಗರಿಗೆ ಸಹಾಯ ಮಾಡಿದೆ ಇದು ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ಐವಿಎಫ್ ಚಿಕಿತ್ಸಾ ವಿಧಾನ ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞ

ರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.

ಅಟಲ್ ಪಿಂಚಣಿ ಯೋಜನೆ ಎಪಿವೈ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ನ ಅಡಿಯಲ್ಲಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ದಿ ಪ್ರಾಧಿಕಾರ ಪಿಎಫ್ಆರ್ಡಿಎ ನಿರ್ವಹಿಸುವ ಭಾರತ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ. ಇದು ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕ ವಲಯದ ಮೇಲೆ ಕೇಂದ್ರೀಕರಿಸಿರುವ ಪಿಂಚಣಿ ಯೋಜನೆಯಾಗಿದೆ. ಈ ಯೋಜನೆಯ ಅಡಿ ನೀವು ಹೂಡಿಕೆ ಮಾಡುವ ಮೊತ್ತಕ್ಕೆ ಅನುಗುಣವಾಗಿ 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 1,000 ರಿಂದ 5,000ರವರೆಗೆ ಖಾತರಿಪಡಿಸಿದ ಸ್ಥಿರ ಪಿಂಚಣಿ ದೊರೆಯುತ್ತದೆ. ಎಲ್ಲಾ ನಾಗರಿಕರನ್ನು ಪಿಂಚಣಿ ಯೋಜನೆಯ ಅಡಿಯಲ್ಲಿ ತರುವುದು ಅಟಲ್ ಪಿಂಚಣಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಅಟಲ್ ಪಿಂಚಣಿ ಯೋಜನೆಯನ್ನು ಸೇರಲು ಇರುವ ಅರ್ಹತಾ ಮಾನದಂಡಗಳೇನೆಂದರೆ, ಭಾರತೀಯ ನಾಗರಿಕರಾಗಿದ್ದು ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷ ವಯಸ್ಸಿನ ಒಳಗಿರಬೇಕು, ಯಾವುದೇ ಮಾನ್ಯತೆ ಪಡೆದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು ಸಕ್ರಿಯ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು, ಅಕ್ಟೋಬರ್ 1, 2022 ನಂತರದ ನಿಯಮದಂತೆ ಆದಾಯ ತೆರಿಗೆ ಪಾವತಿಸುವ ವ್ಯಕ್ತಿಗಳು ಈ ಯೋಜನೆಗೆ ಸೇರಲು ಅರ್ಹರಲ್ಲ. ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ, ಅಂದರೆ ಆರ್ಥಿಕ ವರ್ಷ

2030-31ರವರೆಗೆ ಮುಂದುವರಿಸಲು ನಿರ್ಧರಿಸಿದೆ. ಇದು ಅಸಂಘಟಿತ ವಲಯದ ಲಕ್ಷಾಂತರ ಕಾರ್ಮಿಕರಿಗೆ ದೀರ್ಘಾವಧಿಯ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಚಂದಾದಾರರು ತಮ್ಮ 60 ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು 1,000 ರೂಪಾಯಿಯಿಂದ 5,000 ರೂಪಾಯಿಯವರೆಗೆ ಗ್ಯಾರಂಟಿ ಪಿಂಚಣಿಯನ್ನು ಪಡೆಯುತ್ತಾರೆ. ಇದು ಚಂದಾದಾರರು ಆಯ್ದುಕೊಳ್ಳುವ ಪಿಂಚಣಿ ಸ್ಲ್ಯಾಬ್ ಮತ್ತು ಅವರು ನೀಡುವ ಕೊಡುಗೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಅಟಲ್ ಪಿಂಚಣಿ ಯೋಜನೆಯ ವೈಶಿಷ್ಟ್ಯವೇನೆಂದರೆ ಇದು ನಿಮ್ಮ ಆಯ್ಕೆ ಮತ್ತು ಕೊಡುಗೆಗೆ ಅನುಗುಣವಾಗಿ 60 ವರ್ಷಗಳ ನಂತರ ಪ್ರತಿ ತಿಂಗಳು 1,000, 2,000, 3,000, 4,000 ಮತ್ತು 5,000 ಪಿಂಚಣಿ ಸಿಗುವ ಯೋಜನೆಯಾಗಿದೆ. ಈ ಅಟಲ್ ಪಿಂಚಣಿ ಯೋಜನೆಗೆ ಸೇರ ಬಯಸುವವರು ತಿಂಗಳಿಗೆ ಎಷ್ಟು ಪಿಂಚಣಿ ಬರಬೇಕೆಂದು ಮೊದಲೇ ನಿರ್ಧರಿಸಬೇಕು. ಅದಕ್ಕೆ ಅನುಗುಣವಾಗಿ ಹಣವನ್ನು ಪಾವತಿಸಬೇಕಾಗುತ್ತದೆ. ತಿಂಗಳಿಗೆ ಎಷ್ಟು ಹಣ ಕಟ್ಟಬೇಕೆನ್ನುವುದು ನಿಮ್ಮ ಈಗಿನ ವಯಸ್ಸು ಮತ್ತು ಎಷ್ಟು ಪಿಂಚಣಿ ಬೇಕು ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ನೀವು 18ನೇ ವಯಸ್ಸಿನಲ್ಲಿ ಈ ಯೋಜನೆ ಸೇರಿದರೆ ತಿಂಗಳಿಗೆ 42 ರೂಪಾಯಿ ಪಾವತಿಸುವ ಮೂಲಕ 1,000 ಮಾಸಿಕ ಪಿಂಚಣಿಯನ್ನು ಪಡೆಯಬಹುದು, ಅಥವಾ ತಿಂಗಳಿಗೆ 210 ರೂಪಾಯಿ ಪಾವತಿಸುವ ಮೂಲಕ 5,000 ಮಾಸಿಕ ಪಿಂಚಣಿಯನ್ನು ಪಡೆಯಬಹುದು. ವಯಸ್ಸು ಹೆಚ್ಚಾದಂತೆ ಮಾಸಿಕ ಕೊಡುಗೆಯ ಮೊತ್ತವು ಹೆಚ್ಚಾಗುತ್ತದೆ. 60 ವರ್ಷ ತುಂಬಿದ ನಂತರ ಚಂದಾದಾರರು 3 ಪ್ರಯೋಜನಗಳನ್ನು ಪಡೆಯುತ್ತಾರೆ. ಮೊದಲನೆಯದಾಗಿ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿ ಮೊತ್ತವನ್ನು ಪಡೆಯುತ್ತಾರೆ. ಅಂದರೆ ಅಟಲ್ ಪಿಂಚಣಿ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬ ಚಂದಾದಾರರು 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 1,000, 2,000, 3,000, 4,000 ಅಥವಾ 5,000 ಖಾತರಿಪಡಿಸಿದ ಕನಿಷ್ಠ ಪಿಂಚಣಿಯನ್ನು ಪಡೆಯುತ್ತಾರೆ. ಇನ್ನು ಎರಡನೆಯದಾಗಿ ಸಂಗಾತಿಗೆ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿ ಮೊತ್ತ ಸಿಗುತ್ತದೆ. ಅಂದರೆ ಚಂದಾದಾರರ ಮರಣದ ನಂತರ ಚಂದಾದಾರರ ಸಂಗಾತಿಯ ಮರಣದವರೆಗೆ ಚಂದಾದಾರರಂತೆಯೇ ಅದೇ ಪಿಂಚಣಿ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಮೂರನೆಯದಾಗಿ ಚಂದಾದಾರರ ನಾಮನಿರ್ದೇಶಿತರಿಗೆ ಪಿಂಚಣಿ ಮೊತ್ತವನ್ನು ಹಿಂತಿರುಗಿಸಲಾಗುತ್ತೆ. ಅಂದರೆ ಚಂದಾದಾರರು ಮತ್ತು ಸಂಗಾತಿ ಇಬ್ಬರೂ ನಿಧನರಾದ ನಂತರ ಚಂದಾದಾರರ ನಾಮನಿರ್ದೇಶಿತರು ಚಂದಾದಾರರ 60 ವರ್ಷ ವಯಸ್ಸಿನವರೆಗೆ ಸಂಗ್ರಹವಾದ ಪಿಂಚಣಿ ಸಂಪತ್ತನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಈ ಅಟಲ್ ಪಿಂಚಣಿ ಯೋಜನೆಯ ಚಂದಾದಾರರು ಸ್ವಯಂ ಪ್ರೇರಿತವಾಗಿ ನಿರ್ಗಮಿಸಬಹುದು, ಆದರೆ 60 ವರ್ಷಕ್ಕಿಂತ ಮೊದಲು ನಿರ್ಗಮಿಸಬೇಕಾಗುತ್ತದೆ. ಖಾತೆ ನಿರ್ವಹಣಾ ಶುಲ್ಕವನ್ನು ಕಡಿತಗೊಳಿಸಿದ ನಂತರ ಅವರ ಕೊಡುಗೆಗಳಿಂದ ಗಳಿಸಿದ ನಿವ್ವಳ ಸಂಚಿತ ಆದಾಯವನ್ನು ಮರುಪಾವತಿಸಲಾಗುತ್ತದೆ. ಈ ಅಟಲ್ ಪಿಂಚಣಿ ಯೋಜನೆ ಖಾತೆಯನ್ನ ತೆರೆಯಲು ನಿಮ್ಮ ಉಳಿತಾಯ ಖಾತೆ ಇರುವ ಬ್ಯಾಂಕ್ ಶಾಖೆಗೆ ಅಥವಾ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಎಪಿವೈ ಅಟಲ್ ಪಿಂಚಣಿ ಯೋಜನೆ ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ವಿವರವನ್ನು ಒದಗಿಸಬೇಕಾಗುತ್ತೆ. ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಮಾಸಿಕ, ತ್ರೈಮಾಸಿಕ, ಅರ್ಧ ವಾರ್ಷಿಕವಾಗಿ ಹಣ ಕಡಿತಗೊಳಿಸಲು ಸ್ವಯಂ ಡೆಬಿಟ್ ಸೌಲಭ್ಯವನ್ನು ಸಕ್ರಿಯಗೊಳಿಸಿಕೊಳ್ಳಬೇಕು. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ಗಳ ಮೂಲಕವೂ ಆನ್ಲೈನ್ನಲ್ಲಿ ಸುಲಭವಾಗಿ ಈ ಖಾತೆಯನ್ನು ತೆರೆಯಬಹುದು. ಮಧ್ಯ ಮಧ್ಯದಲ್ಲಿ ಪಿಂಚಣಿ ಮೊತ್ತವನ್ನು ಹೆಚ್ಚು ಕಡಿಮೆ ಮಾಡಬಹುದು. ಒಂದು ವೇಳೆ ಖಾತೆಯಲ್ಲಿ ಹಣ ಇಲ್ಲದೇ ಇದ್ದರೆ 1 ತಿಂಗಳವರೆಗೂ ಹಣ ಕಟ್ಟಲು ಸಮಯ ಇರುತ್ತದೆ. 1 ತಿಂಗಳ ನಂತರವೂ ಖಾತೆಗೆ ದುಡ್ಡು ಬರಲಿಲ್ಲ ಎಂದರೆ ಸ್ವಯಂ ಡೆಬಿಟ್ ಎನ್ನುವುದು ಡಿಆಕ್ಟಿವೇಟ್ ಆಗುತ್ತೆ. ನಂತರ ಬ್ಯಾಂಕಿಗೆ ಹೋಗಿ ಮತ್ತೆ ಅದನ್ನು ಆಕ್ಟಿವೇಟ್ ಮಾಡಿಕೊಳ್ಳಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಆಪ್ಗಳ ಮೂಲಕ ಮನೆಯಲ್ಲಿಯೇ ಕುಳಿತು ಅಟಲ್ ಪಿಂಚಣಿ ಯೋಜನೆಯ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲ ಹಂತದಲ್ಲಿ ನಿಮ್ಮ ಬ್ಯಾಂಕಿನ ಅಧಿಕೃತ ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ಗೆ ಲಾಗಿನ್ ಆಗಿ, ಎರಡನೆಯ ಹಂತದಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಎಂಬ ವಿಭಾಗಕ್ಕೆ ಹೋಗಿ ಅದರಲ್ಲಿ ಅಟಲ್ ಪೆನ್ಷನ್ ಯೋಜನಾ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಆರಿಸಿದಾಗ ನಿಮ್ಮ ಆಧಾರ್ ಮತ್ತು ವೈಯಕ್ತಿಕ ವಿವರಗಳು ಸ್ವಯಂಚಾಲಿತವಾಗಿ ಅಲ್ಲಿ ಕಾಣಿಸುತ್ತವೆ. ನಿಮ್ಮ ಪಿಂಚಣಿ ಮೊತ್ತ ಮತ್ತು ಕಂತು ಕಡಿತವಾಗುವ ಅವಧಿಯನ್ನು ಆಯ್ಕೆ ಮಾಡಿ, ಅಂದರೆ ಮಾಸಿಕವಾಗಿಯೋ ತ್ರೈಮಾಸಿಕವಾಗಿಯೋ ಅಥವಾ ಅರ್ಧವಾರ್ಷಿಕವಾಗಿ ಕಡಿತವಾಗುವ ಅವಧಿಯನ್ನು ಆಯ್ಕೆ ಮಾಡಿ ನಿಮ್ಮ ನಾಮಿನಿ ವಿವರಗಳನ್ನು ಕೂಡ ಭರ್ತಿ ಮಾಡಿ ಸಬ್ಮಿಟ್ ನೀಡಬೇಕು. ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿಯನ್ನು ನಮೂದಿಸಿದರೆ ನಿಮ್ಮ ಅರ್ಜಿ ಸಲ್ಲಿಕೆ ಪೂರ್ಣಗೊಳ್ಳುತ್ತದೆ. ಹೆಚ್ಚಿನ ಅಧಿಕೃತ ಮಾಹಿತಿ ಮತ್ತು ನಿಮ್ಮ ವಯಸ್ಸಿಗೆ ತಕ್ಕ ಪಿಂಚಣಿ ಚಾರ್ಟ್ ಅನ್ನು ವೀಕ್ಷಿಸಲು ಭಾರತ ಸರ್ಕಾರದ ಮೈ ಸ್ಕೀಮ್ ಪೋರ್ಟಲ್ ಅಥವಾ ಪಿಎಫ್ಆರ್ಡಿಎ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನಾಳೆಯ ಚಿಂತೆ ಇಂದಿನ ಸಣ್ಣ ಉಳಿತಾಯದಿಂದ ದೂರವಾಗುತ್ತದೆ ಎನ್ನುವ ಮಾತು ಸಾರ್ವಕಾಲಿಕ ಸತ್ಯ.
ಮನುಷ್ಯ

ಮನುಷ್ಯನ ಯೌವನ ಮತ್ತು ದುಡಿಯುವ ಶಕ್ತಿ ಶಾಶ್ವತವಲ್ಲ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಡವರು ಮತ್ತು ದಿನಗೂಲಿ ಕಾರ್ಮಿಕರ ವೃದ್ಧಾಪ್ಯದ ಜೀವನ ಅತ್ಯಂತ ಕಷ್ಟಕರವಾಗಿರುತ್ತದೆ. ಇಂತಹ ಅಸಂಘಟಿತ ವಲಯದ ಕೋಟ್ಯಂತರ ಭಾರತೀಯರ ಬದುಕಿಗೆ ಆಸರೆಯಾಗಿ ಅವರ ಮುಸ್ಸಂಜೆಯ ದಿನಗಳಲ್ಲಿ ಗೌರವಯುತ ಜೀವನ ನಡೆಸಲು ಭಾರತ ಸರ್ಕಾರ ತಂದಂತಹ ಈ ಅದ್ಭುತ ಯೋಜನೆಯೇ ಅಟಲ್ ಪಿಂಚಣಿ ಯೋಜನೆ. ಇದು ಕೇವಲ ಒಂದು ಯೋಜನೆಯಲ್ಲ, ಶ್ರಮಿಕ ವರ್ಗದ ನೆಮ್ಮದಿಯ ನಾಳೆಗೆ ಹಾಕಿದ ಗಟ್ಟಿ ಮುನ್ನುಡಿಯಾಗಿದೆ.

ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನ ನೀಡಿದವರು ರೂಪಾ ಗೌಡ, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಪ್ರಗತಿ ಪಥ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50ರ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047 2237047888, 2237049 ಎಸ್ಟಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50ರ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ಸಮಯ 1:10 ಇದೆ. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ವಿಷಯದ ಬಗ್ಗೆ ಯಾವುದೇ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯ ನಿಯಮಗಳ ಪ್ರಕಾರ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದಿಂದ ಉತ್ತರವನ್ನು ಪಡೆಯಲು ಸದಸ್ಯರಿಗೆ ಇದು ಅತ್ಯಂತ ಪ್ರಮುಖ ಸಮಯವಾಗಿದೆ ಎಂದು ಸ್ಪೀಕರ್ ಹೇಳಿದರು. ನೀಟ್ ಕುರಿತು ಚರ್ಚೆ ನಡೆಸಲು ಸಿದ್ದ ಎಂದು ಸರ್ಕಾರ ಈಗಾಗಲೇ ವಿರೋಧ ಪಕ್ಷದ ಸದಸ್ಯರಿಗೆ ಭರವಸೆ ನೀಡಿದೆ. ಸದನ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಸ್ಪೀಕರ್ ವಿರೋಧ ಪಕ್ಷಗಳನ್ನು ಮನವಿ ಮಾಡಿದರು. ಆದರೂ ಪ್ರತಿಭಟನೆ ಮುಂದುವರಿಸಿದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ, ಭೂಕುಸಿತ ಸೇರಿದಂತೆ ಮಳೆ ಸಂಬಂಧಿತ ವಿಪತ್ತುಗಳಿಂದ ಉಂಟಾದ ಜೀವಹಾನಿಗೆ ದುಃಖ ವ್ಯಕ್ತಪಡಿಸಿದರು.

0: ಜೀವ ಕಳೆದುಕೊಂಡವರ ಸ್ಮರಣಾರ್ಥ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ವಿರೋಧ ಪಕ್ಷದ ಸದಸ್ಯರು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಈ ವೇಳೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿ, ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚಿಸಲು ಸಿದ್ದವಾಗಿದೆ, ಆದರೆ ಕಾಂಗ್ರೆಸ್ ಪಕ್ಷ ಷರತ್ತುಗಳನ್ನು ವಿಧಿಸುತ್ತಿದೆ. ಈ ರೀತಿ ಮಾಡುವ ಮೂಲಕ ಚರ್ಚೆಗೆ ಅವಕಾಶ ನೀಡಲು ಕಾಂಗ್ರೆಸ್ ಬಯಸುತ್ತಿಲ್ಲ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆ ವಿಷಯವನ್ನು ರಾಜಕೀಯಗೊಳಿಸಬಾರದು. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ಮತ್ತು ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕ್ರಮ ಕೈಗೊಂಡಿದ್ದಾರೆ. ಸಂಸತ್ತಿನಲ್ಲಿ ರಚನಾತ್ಮಕ ಮತ್ತು ಸಮಗ್ರ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು. ಅವರ ರಾಜೀನಾಮೆ ಇಲ್ಲದೆ ಚರ್ಚೆ ನಡೆಯುವುದಿಲ್ಲ ಎಂದು ಹೇಳಿದರು. ಗದ್ದಲದ ಹಿನ್ನೆಲೆಯಲ್ಲಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕ್ರಮಗಳ ಸರಣಿಯನ್ನು ಇದು ಮುಂದುವರಿಸುತ್ತದೆ. ಯುವಕರ ಭವಿಷ್ಯಕ್ಕೆ ಹಾನು ಮಾಡಲು ಪ್ರಯತ್ನಿಸುವವರನ್ನು ಬಿಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಬಳಸುತ್ತಿರುವುದಕ್ಕಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ಆಡಳಿತದ ಕುರಿತಾದ ಉನ್ನತ ಮಟ್ಟದ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ತನ್ನ ಸುಳ್ಳು ನಿರೂಪಣೆಯನ್ನು ಹರಡಲು ಉನ್ನತ ಮಟ್ಟದ ಚರ್ಚೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಟೀಕಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶವು ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಸಾರ್ವಭೌಮ ಪ್ರದೇಶವನ್ನು ಅಕ್ರಮವಾಗಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಎಂದು ಪಿ ಹರೀಶ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆಗೆ ಭಾರತ ಕರೆ ನೀಡಿದೆ. ಅಲ್ಲದೆ ಮುಕ್ತ, ಎಲ್ಲರನ್ನೂ ಒಳಗೊಂಡ ಮತ್ತು ನಿಯಮ ಆಧಾರಿತ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದ 33ನೇ ಆಸಿಯಾನ್ ಪ್ರಾದೇಶಿಕ ಸಚಿವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ.ಎಸ್.ಜಯಶಂಕರ್, ಜಾಗತಿಕ ಸಂಕೀರ್ಣತೆಯ ಸಮಯದಲ್ಲಿ ಇಂಡೋ ಪೆಸಿಫಿಕ್ನಲ್ಲಿ ರಾಜಕೀಯ ಮತ್ತು ಭದ್ರತಾ ಸಮಸ್ಯೆಗಳನ್ನು ಚರ್ಚಿಸಲು ಇದು ಒಂದು ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಪ್ರಾದೇಶಿಕ ಸಹಕಾರದಲ್ಲಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸಿದ ಸಚಿವರು, ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದು, ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜಂಟಿ ಸಮರಾಭ್ಯಾಸವನ್ನು ನಡೆಸುವ ಮೂಲಕ ವಿಪತ್ತು ಪರಿಹಾರಕ್ಕೆ ಭಾರತದ ಸಹಯೋಗದ ವಿಧಾನವನ್ನು ಒತ್ತಿ ಹೇಳಿದರು. ಶ್ರೀಲಂಕಾ, ಫಿಲಿಪೈನ್ಸ್ ಮತ್ತು ಜಮೈಕಾದಲ್ಲಿ ಚಂಡಮಾರುತಗಳು ಹಾಗೂ ಮ್ಯಾನ್ಮಾರ್, ವೆನೆಜುವೆಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಭೂಕಂಪಗಳ ನಂತರ ಪುನರ್ವಸತಿ ಪ್ರಯತ್ನಗಳನ್ನು ಭಾರತ ಇತ್ತೀಚೆಗೆ ಬೆಂಬಲಿಸಿದೆ ಎಂದು ಡಾ.ಎಸ್.ಜಯಶಂಕರ್ ಹೇಳಿದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಯಿತು. 1936ರ ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆ ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ

ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956ರಲ್ಲಿ ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಷ್ಟೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಿದರು, ಜನರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಭಾರತೀಯ

0: ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಷ್ಟೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಿದರು, ಜನರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಭಾರತೀಯ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸಲು ಮತ್ತು ಸಹೋದರತ್ವದ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲು ಶ್ರಮಿಸಿದರು ಎಂದು ಹೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಚಂದ್ರಶೇಖರ ಆಜಾದರ ನಿರ್ಭೀತ ಧೈರ್ಯ ಮತ್ತು ಅಚಲ ದೇಶಭಕ್ತಿಯು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಅವರು ಅಸಂಖ್ಯಾತ ಯುವಕರನ್ನು ರಾಷ್ಟಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಅವರ ಸಂಕಲ್ಪವು ಎಲ್ಲಾ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ಮಿರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯುಟೀಸ್ ಚೇಂಬರ್ ಅಧ್ಯಕ್ಷೆ ಸೋರಿನ್ ಗ್ರಿಂಡೆನು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ತಂಡ ಸರಣಿಯಲ್ಲಿ ಶುಭಾರಂಭದ ನಿರೀಕ್ಷೆಯಲ್ಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮಿಡ್ಕೆ ಕೋಡ್ E74.

0: ಇದುವರೆಗೆ ದೊಡ್ಡಾಟದ ಪದಗಳನ್ನು ಕೇಳಿದರೆ ಕಲಾವಿದರು ಇಂಗಳಗಿಯ ಭೀಮಪ್ಪ ಯಲ್ಲಪ್ಪ ಕಂಬಳಿ ಹಾಗೂ ಸಂಗಡಿಗರು. ಆಕಾಶವಾಣಿ ಧಾರವಾಡ. ಹಲೋ ಅಭಿಲಾಷ. ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ರೆ ಮೇಡಮ್, ತುಂಬಾ ದಿವಸ ಆಯ್ತು ಮೇಡಮ್ ಮಾತಾಡೋದು.
0: ಸರಸ್ವತಿ ಅವರೇ, ಯಾವ ಗೀತೆ ಬೇಕಿತ್ತು?
1: ನನಗೆ ಇದು ಕವಿರತ್ನ ಕಾಳಿದಾಸ ಚಿತ್ರದಿಂದ ಮೇಡಮ್. ಸದಾ ತನ್ನಲು ಪ್ರಣಯದ ಕವಿತೆ ಹಾಡಿದೆ ಅಂತ. ಒಳ್ಳೆ ಹಾಡಲ್ಲ ಮೇಡಮ್ ಅದು?
0: ಹೌದು, ಒಳ್ಳೆ ಹಾಡು. ಗೀತೆನ ಕೇಳ್ಬಿಡೋಣ ಹಾಗಿದ್ರೆ.
1: ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮಲ್ಲಿ ಇವತ್ತು ಸಿಕ್ಕಿತ್ತು. ನಂಗೆ ಪುಣ್ಯ, ನನ್ಗೆ ಮಾತಾಡುವ ಅದೃಷ್ಟ ಇದ್ದ ಕಾರಣ ಸಿಕ್ಕಿತ್ತು ಮೇಡಮ್.
0: ಸರಿ, ಮತ್ತೆ ಈಗ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಿರ್ತೀರಾ ಸರಸ್ವತಿ?
1: ಕೇಳ್ತವೆ ಪುಣ್ಯನಿಗೆ ಹೇಳುದು ಮೇಡಮ್, ನಾವು ಇವತ್ತು ನೆಟ್ ಇಲ್ಲ ಮೇಡಮ್ ಅದ್ರಲ್ಲಿ ಕರೆ. ಅದಕ್ಕೆ ಮಾಡುವಾಗ ನೋಡಿ, ನಾವು ತೆಗೆದು ನೋಡುವಾಗ ಅದ್ರಲ್ಲಿ ಕರೆ ಬರುದೇ ಇಲ್ಲ, ಅದ್ರಲ್ಲಿ ಹಾಡು ಬರುದೇ.

0: ಇಲ್ಲ ಮೇಡಮ್, ಅದೇನು ಗಾಳಿಯ ತೊಂದರೆಯಾ ಮೇಡಮ್? ಗಾಳಿ ಬಂದು ಹಾಗೆ ನೆಟ್ವರ್ಕ್ ಸಿಕ್ಕುದಿಲ್ಲ.
1: ನೆಟ್ವರ್ಕ್ ಪ್ರಾಬ್ಲಮ್ ಆಗಿರಬಹುದು. ಹಾಗೆ
0: ಹೌದು ಮೇಡಮ್, ನೆಟ್ವರ್ಕ್ ಸಿಕ್ಕುದಿಲ್ಲ. ನಾವು ಮತ್ತೆ ಎಷ್ಟೋ ಪ್ರಯತ್ನ ಮಾಡಿ ಮಾಡಿ ಬೇರೆ ಕಡೆಯಲ್ಲಿ ಇಟ್ಟು ಕೇಳಿದ್ದೇವೆ.
1: ಹೌದಾ, ಸರಿ. ನಿಮ್ಮ ಗೀತೆ
0: ಕೇಳಿದ ಅದು ಸರಿಯಾಗಿ ಸಿಕ್ಬೇಕಲ್ಲ ಮೇಡಮ್.
1: ಹಾ,
0: ಅದು ಏನಂತ ಗೊತ್ತಿಲ್ಲ. ರೇಡಿಯೋದಲ್ಲಿ ಆದ್ರೂ ಚೆನ್ನ ಕೇಳ್ತದೆ ನಮಗೆ.
1: ರೇಡಿಯೋದಲ್ಲಿ ಚೆನ್ನಾಗಿ ಕೇಳುತ್ತೆ ಅಂದ್ರೆ ಅದನ್ನೇ ಹಚ್ಕೊಳ್ಳಿ, ರೇಡಿಯೋ ಹಚ್ಕೊಳ್ಳಿ.
0: ಧಾರವಾದ ರೇಡಿಯೋದಲ್ಲಿ ತುಂಬಾ ಖುಷಿ ಮೇಡಮ್. ನಿಮ್ಮ ಕೃಷಿ ರಂಗ ಎಲ್ಲ ತುಂಬಾ ಖುಷಿ ಆಗ್ತದೆ ನಮಗೆ ಕೇಳಿಕೆ, ಮತ್ತೆ ಕೇಳುವಂತಾಗ್ತದೆ.
1: ಒಳ್ಳೇದು, ನಿಮ್ಮ ಅಭಿಮಾನಕ್ಕೆ ತುಂಬ ಹೃದಯದ ಧನ್ಯವಾದ.
0: ತುಂಬಾ ಖುಷಿ ಅಲ್ಲ ಮೇಡಮ್?
1: ಅದೇ ಅದೇ ಅದೇ. ಥ್ಯಾಂಕ್ ಯು ಸರಸ್ವತಿ, ಗೀತೆಯನ್ನ ಕೇಳೋಣ.
0: ಥ್ಯಾಂಕ್ ಯು ಮೇಡಮ್. ನಮಸ್ತೆ.

0: ಹಲೋ,
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
1: ಮೊಹಮ್ಮದ್ ರಫಿ ಮೇಡಮ್ ಅವ್ರು. ನಾವು
0: ಮೊಹಮ್ಮದ್ ರಫಿ ಅವರು.
1: ಹೌದ್ರಿ ಮೇಡಮ್ ಅವ್ರ. ನಮ್ ಆರಾಮದ್ರಿ ಮೇಡಮ್ ಅವ್ರು?
0: ಆರಾಮಿದ್ದೀವಿ. ಎಲ್ಲಿಂದ ಮಾತಾಡ್ತಿದ್ದೀರಾ ರಫಿ?
1: ವಿಜಯಪುರ್ಲಿಂದ ಕೂಡಿಗೆ NTPCಲಿಂದ ಮಾತಾಡ್ತೇವೆ ಮೇಡಮ್. ನಾವು

0: ಹೌದಾ, ಹಾ. ಮತ್ತೆ ಯಾವ ಗೀತೆ ಬೇಕು ಈಗ?
1: ನಮಗ ಹಾಲು ಜೇನು ಡಾಕ್ಟರ್ ರಾಜ್ಕುಮಾರ್ ಮದುವೆ ಹಾಡಿರೋ ಗೀತೆ ಹಾಲು ಜೇನು ಒಂದಾದ ಮೇಲೆ ಅಂತ ಇದೆ ಸಾಂಗ್.
0: ಹಾಲು ಜೇನು ಚಿತ್ರದ ಗೀತೆ ಬೇಕು.
1: ಹೌದ್ರಿ ಮೇಡಮ್ ಅವ್ರ.
0: ಸರಿ, ಗೀತೆನ ಕೇಳ್ಬಿಡೋಣ ಹಾಗಿದ್ರೆ.
1: ಓಕೆ ಮೇಡಮ್.
0: ಸರಿ ಕೇಳಿ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.

0: ಹೇಳೋ.
1: ಹೇಳಿ ಶಿಲ್ಪಾ.
0: ಆರಾಮಿದ್ದೀರಾ?
1: ಆರಾಮಿದ್ದೀವಿ ಶಿಲ್ಪಾ, ನೀವು ಹೇಗಿದ್ದೀರಾ?
0: ಆರಾಮಿದ್ದೀವಿ ಮೇಡಮ್. ನಿಮ್ ಕಡೆ ಮಳೆ ಹೆಂಗೆ?
1: ಮಳೆ ಬರ್ತಾ ಇದೆ, ನಿಮ್ ಕಡೆಗೆ ಹೇಗೆ?
0: ನಮ್ ಕಡೆ ಬರ್ತಿದೆ ಮೇಡಮ್,
1: ಬರ್ತಿದೆಯಾ?
0: ಚೆನ್ನಾಗಿದೆ.
1: ಓಕೆ, ಒಳ್ಳೇದಾಗ್ಲಿ.
0: ಗೊತ್ತಾಯ್ತಾ?
1: ನಿಮ್ಗೆ ಯಾವ ಗೀತೆ ಬೇಕೀಗ?
0: ನನಗೆ ಸುಪ್ರಭಾತದಿಂದ ನನ್ನ ಹಾಡು ನನ್ನದು ಅಂತ ಇದೆಯಲ್ಲ,
1: ಸುಪ್ರಭಾತ ಚಿತ್ರದ ನನ್ನ ಹಾಡು ನನ್ನದು ಗೀತೆ.
0: ಹಾಡಿರೋದು ಚೆನ್ನಾಗಿದೆ ಅದು.
1: ಹೌದು, ಗೀತೆಯನ್ನು ಕೇಳ್ಬಿಡೋಣ ಶಿಲ್ಪ ಆಗಿದ್ರೆ.
0: ಓಕೆ ಮೇಡಮ್, ಬಾಯ್ ಮೇಡಮ್.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು.

chicka chicka chee, chicka chicka chee, chicka chicka chee. ನೂರು ಜನರು ಬಂದರು, ನೂರು ಜನರು ಹೋದರು.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

0: हेलो हेलो,
1: हेलो
0: नमस्ते
1: नमस्ते रे
0: यार। मतड़
1: ना खाना फोर दिन बालू अंत मतड़ो
0: बाळुव्रे, नमगे कॉल माडिदीरा?
1: और साकत मारें रे मैडम
0: हम्म,
1: इरा सिक्का दर नमक
0: ईगा सिक्कद?
1: रे
0: एष्ट सर्ति माडिदीरी?
1: ना लक्कल रे ना
0: हाँ,
1: सर्ते अच्छा को मारो चोरी
0: ಆದರೂ ಸಿಕ್ಕಿಲ್ಲ ಅಂತೀರಿ?
1: रे
0: ಸರಿ, ಈಗ ಸಿಕ್ಕದಲ್ಲ ಬಾಳೋವ್ರೆ, ಯಾವ ಗೀತೆಯನ್ನು ಕೇಳಬೇಕಂತೀರಾ?
1: ಬಡ ಹೊಟ್ಟಿದವರು ಪಿಕ್ಚರ್ದಾಗಿಂದ ರೀ
0: ಹಾಂ,
1: ಅದು ಬೆನ್ನಿನ ಹಿಂದೆ ಬಂದು ನೀನು ಅಂತ ಐತಿ
0: ಬಡ ಹುಟ್ಟಿದವರು.
1: ಹ್ಞೂ ರೀ
0: ಓಕೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗೀತಾ ಕಟ್ಟಿಯವರು ಹಾಡಿದ ಗೀತೆಯನ್ನು ಕೇಳಬೇಕಂತೀರಿ ನೀವು. ನಿಮಗಾಗಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ.
1: ನಮಸ್ಕಾರ
0: ನಮಸ್ಕಾರ.

0: हेलो,
1: हेलो,
0: नमस्ते
1: नमस्ते मैडम.
0: यार. ಮಾತಾಡ್ತಿರೋದು
1: ನಾನು ಖಾನಾಪುರದಿಂದ ಉಮೇಶ್ ಜವಳಿ ಅಂತ.
0: ಉಮೇಶ್ ಅವರೇ, ಹೇಳಿ ಯಾವ ಗೀತೆ ಬೇಕು?
1: ಮೇಡಮ್, ಅದು ಚೆಲುವೆಯ ನೋಟ ಚೆನ್ನ ಆ ರೆಕಾರ್ಡ್ ಬೇಕಿತ್ತು ಮೇಡಮ್.
0: ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು ಚೆನ್ನ.
1: ಹೌದು ಮೇಡಮ್, ನಮ್ಮ ಕಡೆ ಮಳೆ ಬರ್ತಾ ಇದೆ. ನಿಮ್ಮ ಕಡೆ ಮೇಡಮ್ ಮಳೆ?
0: ನಮ್ಮ ಕಡೆಗೂ ಬರ್ತಾ ಇದೆ.
1: ಹೌದು ಮೇಡಮ್. ನಾನು ನಿಮ್ಮ ಕಾರ್ಯಕ್ರಮ ಮೇಡಮ್ ಸುಮಾರು 1978ರಿಂದ ಕೇಳ್ತಿದ್ದೇನೆ ಮೇಡಮ್. ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತಿದ್ದೇನೆ ಮೇಡಮ್. ನನ್ನ ಹತ್ರ ಆಲ್ರೆಡಿ ರೇಡಿಯೋ ಇದೆ ಮೇಡಮ್ ಇವಾಗ.
0: ರೇಡಿಯೋ ಇದೆ. ಮನೇಲಿ ಎಲ್ಲರೂ ಕೇಳ್ತಾರ?
1: ಮನೆಯಲ್ಲಿ ಎಲ್ಲರೂ ಕೇಳ್ತಿದ್ದೇವೆ ಮೇಡಮ್. ಇವಾಗ ಮೊಬೈಲ್ ಎಲ್ಲರು ಬಂದ್ರಲ್ಲ, ಅದಕ್ಕೆ ಆದ್ರೆ ಮೊಬೈಲ್ ನಲ್ಲಿ ಕೇಳ್ತಾರೆ. ರೇಡಿಯೋನ ರೇಡಿಯೋನೇ ಕೇಳ್ತೀವಿ ಮೇಡಮ್. ಪ್ರತಿಯೊಂದು ಪ್ರೋಗ್ರಾಮ್ ಎಲ್ಲ ಕೇಳ್ತೀವಿ.
0: ಓಕೆ,
1: ಸರಿ ಬಂದು ಹೋಗಿದೆ ಮೇಡಮ್ ನಿಮ್ಮ ಆಕಾಶವಾಣಿಗೆ.
0: ಹೌದಾ?
1: ಹೌದು ಮ್ಯಾಮ್.
0: ಅಭಿಮಾನಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಚೆಲುವೆಯ ನೋಟ ಚೆನ್ನಾಗಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

ಕಾರ್ಯಕ್ರಮ ಹಲೋ ಅಭಿಲಾಷ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ದೀಪಾ ಬೈಜು ಹಾಗೂ ಎನ್ ಸುಬ್ಬಯ್ಯ. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ವಾರ್ತೆಗಳನ್ನು ಕೇಳಲಿದ್ದೀರಿ. ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಟ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟನಲ್ಲಿ ಸಿಎಸ್ಆರ್ ಉಪಕ್ರಮವನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನಹರಿಸುವಂತೆ ಸಲಹೆ ನೀಡಿದ್ದಾರೆ.
1: CSR is no longer a charity. It is a strategic investment on sustainable development for all of us. Growth, who have grown, who have made profits, we should share with society. That is society. What the earlier UPA government ND said, it is a very noble India. So responsible corporate leaders, have definitely many of them have taken it up very seriously. So this leadership can accelerate the journey towards the great development what India can look at.
0: ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಬಳಸಲಾಗುವ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ಕೊಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿ ಹಂತ 1 200 ಎಕರೆ ವಿಸ್ತಾರದ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆರಂಭವಾದ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವ 3,500 ಹೆಚ್ಚು

0: ಹೆಚ್ಚು ಇಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಎಲ್ಸಿನಾ ವರದಿ 2026 ಬಿಡುಗಡೆ ಮಾಡಿದರು. ಕರ್ನಲ್ ಲಾಕ್ಯಾಜಿತ್ ಸಿಂಗ್ ಚೌಹಾಣ್ ಭವಿಷ್ಯದ ಡ್ರೋನ್ ಮತ್ತು ತಂತ್ರಜ್ಞಾನ ಕುರಿತು ಬರೆದಿರುವ ವಿಂಗ್ಸ್ ಆಫ್ ಅಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಸಿದ್ದವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೂ 1 ಕೋಟಿ ರೂಪಾಯಿ ನೀಡಲು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ನೀಡಲಾಗಿದೆ. ಈಗಾಗಲೇ ಪಿಡಿ ಖಾತೆಗಳಲ್ಲಿ 329 ಕೋಟಿ ರೂಪಾಯಿ ಲಭ್ಯವಿದ್ದು ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಪ್ರಗತಿ ಪರಿಶೀಲನೆ ಬಾಕಿಯಿದೆ. ಬಳಿಕ ರಾಜ್ಯದ ಬರಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯಡಿ ಜನರಿಗೆ ಉದ್ಯೋಗ ನೀಡುವಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ದತಿಯಾಗಿದ್ದು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಢದ ಪಟ್ಟಣದಲ್ಲಿ ನಡೆದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಶೋಕ ಕುಮಾರ ಬಾಗಮಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಲು ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕೆಪಿಸಿಸಿ ಕಚೇರಿಯ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಹರಿಹರ ಕ್ಷೇತ್ರದ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದು ಬಿಜೆಪಿ ತಿಳಿಸಿದೆ. ಘಟನೆ ಖಂಡಿಸಿ ವಿಧಾನಸೌಧದ ಎದುರು ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ಸದಸ್ಯ ಸಿಟಿ ರವಿ, ಹಲವು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ನಿಲಯದಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಗಿತ್ತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ದಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ

0: ವ್ಯಾಪಕ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೋಯಿಡಾ ಹಾಗೂ ದಾಂಡೇಳಿಯ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಅನಗತ್ಯವಾಗಿ ಮಕ್ಕಳು ಮನೆಗಳಿಂದ ಹೊರಗೆ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಹಾಗೂ ಮಳೆ ಸಂಬಂಧಿತ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಕ್ವಿನ್ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ದತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ದ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಭಾವಗಳ ಯಾನ, ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ಏನು
1: ಬಂದ ಬಿಟ್ಲು ಮಂಜುಳ?
0: ಅಲ್ಲ ಬಂದ ಬಿಟ್ಲು ಅನ್ಲಕತ್ತಿ ನೀನು. ನಾ ಬಂದ್ ಎಷ್ಟೊತ್ತಾತು ಅಲ್ಲಿ ನಿಂತ್ಕೊಂಡು ನಾನು ಈ ಹಸಿರು ಗಿಡದ ಕೆಳಗೆ ಹಸಿರು ಸೀರೆ ಉಟ್ಟು ಕೆಂಪು ಕುಪ್ಪುಸ ತೊಟ್ಟು ಕೆಂಪು ದಡಿಯ ಈ ಸುಂದರಿ ಯಾರು ಅಂತ ನಾನು ಅಲ್ಲಿಂದನೇ ನಿನ್ನ ಹಾಡನ್ನ ಆನಂದಿಸ್ತಾ ನಿಂತ್ಕೊಂಡಿದ್ದೆ.
1: ನಿನ್ನ ಕಾಂಪ್ಲಿಮೆಂಟ್ಸ್ಗೆ ಧನ್ಯವಾದ ಮಂಜುಳ.
0: ಧನ್ಯವಾದ ಹೇಳಿಕ್ ನಿಂಗೆ ಏನ್ ಕೊರತೆ ಇಲ್ಲ ನೋಡು ಮಾಯ. ಅಲ್ಲ ಅಂದ್ರ ಚುಟು ಚುಟು ಮಳಿ ಶುರು ಆಗ್ಯದ.
1: ಹೌದು,
0: ಈ ಮಳಿಯೊಳಗ ಹಸಿರು ಗಿಡದ ಒಂದು ಧೂಳೆಲ್ಲ ತೊಳೆದು ಹೋಗಿರ್ತಾವ.
1: ಅದಕ್ಕೆ ನೋಡ್ಕೋತ್ ನಿಂತಿದ್ನ್ಯಾ. ಚನ್ವೀರ್ ಕಣವಿಯವ್ರ ಆ ಹಾಡು ನೆನ್ಪಾತ್ ನೋಡು.
0: ಗೊತ್ತಾತ್ ನನ್ಗ. ಹಂಗಾಗಿ ನೀನು ಗುಣಗುಣಿಸ್ಕೋತ ಈ ಹಸಿರಿನ ಸೌಂದರ್ಯವನ್ನ ಆನಂದಿಸ್ತಾ ಇದ್ದಿ.
1: ನೋಡ ಮಂಜುಳ, ಆ ಹಸಿರು ಭಾವ ಅನ್ನೋದು ಎಷ್ಟು ಸಕಾರಾತ್ಮಕತೆಯನ್ನ ಸೂಚಿಸ್ತದಲ್ಲ. ಹಂಗಾಗಿ ನನಗೆ ಹಸಿರು ನೋಡಿದ ಕೂಡಲೇ ಒಂಥರದ ಹುರುಪು, ಒಂಥರದ ಉತ್ಸಾಹ ಎಲ್ಲ ಬಂದ್ಬಿಡ್ತದ ನೋಡು.
0: ಖರೇನದ. ಈಗ ಹಸಿರು ಅಂದ್ರೆ ನೋಡೋದು ಒಂದು ಶಾಂತಿಯ ಸಂಕೇತ, ಹೌದಿಲ್ಲ? ಎಲ್ಲೇ ನೋಡಿ ಎಲ್ಲೇ ಗದ್ದಲ, ಇದು ಒಂಥರ ಮನಸ್ಸು ಬಹಳ ಪ್ರಕ್ಷುಬ್ಧ ಆಗಿ ಹೋಗಿರ್ತದ. ಆವಾಗ ನೀನು ಒಂದು ಸುಂದರವಾದ ಹಸಿರಿನ ವಾತಾವರಣ ನೋಡಿದಿ ಅಂದ್ರ ಎಷ್ಟು ಮನಸ್ಸಿಗೆ ಆಹ್ಲಾದ ಉಂಟಾಗ್ತದ ನೋಡಿ.
1: ಆ ಪ್ರಕೃತಿ ಪರಿಸರ ಅದರೊಳಗೆ ಹೋಗಿ ನಿಂತೆ ಅಂದ್ರ ಮನಸ್ಸಿನ ದುಃಖ ಎಲ್ಲ ಕಡಿಮೆ ಆಗ್ತದ. ಏನೋ ಒಂಥರದ ಚೈತನ್ಯ ನಮ್ಮೊಳಗೆ ಮೂಡಿ ಬರ್ತದೆ.

0: ಹಸಿರಿನ ಸೌಂದರ್ಯ ಅಂದ್ಯಲ್ಲ ನೀನು. ನನಗೆ ನೋಡು, ನಮ್ಮ ಧಾರವಾಡದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುವಾಗಿನ ದಾರಿ ಕಣ್ಣು ಮುಂದೆ ಬರ್ತದ ನೋಡು. ಪಶ್ಚಿಮ ಘಟ್ಟದ ಆ ಕಡೆಗೆ ಈ ಕಡೆಗೆ ಆ ಹಸಿರಿನ ಸೌಂದರ್ಯ ಅಂದ್ರೆ ನಿನಗ ದಾರಿ ಕ್ರಮಿಸಿದ್ದ ಗೊತ್ತಾಗುದಿಲ್ಲ. ಅಷ್ಟು ಸುಂದರವಾದ ವಾತಾವರಣ. ನಮ್ಮ ಒಂದ್ ಕಾಲಕ್ಕ ನಮ್ಮ ಹುಬ್ಬಳ್ಳಿ ಧಾರವಾಡ ದಾರಿನೂ ಹಂಗ ಇತ್ತು ಮಾಯ. ಈಗ ಏನ್ ಗೊತ್ತೇನು, ಅಭಿವೃದ್ಧಿ ನಗರೀಕರಣ ಅನ್ಕೊಂಡು ನಾವು ಹಸಿರಿನಿಂದ ದೂರ ಆಗೇವಿ.
1: ಅದು ನಮ್ದ ತಪ್ಪಲ್ಲೇನ್ ಮಂಜುಳ ಅಲ್ಲ, ನಮ್ಮೆಲ್ಲರಿಗೂ ನಾಲ್ಕು ನಾಲ್ಕು ಮನಿ ಬೇಕು, ನಾಲ್ಕು ನಾಲ್ಕು ಐದೈದು ವಾಹನಗಳ ಬೇಕು. ಹಿಂಗೆಲ್ಲ ಇದ್ದಾಗ ನಾವು ಗಿಡವನ್ನು ಕಡಿತೀವಿ, ಗಿಡ ಕಡದ್ಮೇಲೆ ಅದನ್ನು ಹಚ್ಚೋ ಯೋಚನೆ ಮಾಡುವುದಿಲ್ಲ. ಹಿಂಗಾಗಿ ಬರೀ ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸ್ತೀವಿ, ಮತ್ತೆ ಏನಾಗ್ತದೆ ಹೇಳೋ, ಕಣ್ಣಿಗೆ ಹಸಿರ ಕಾಣಿಸೋದಿಲ್ಲ.
0: ಹಂಗಿಲ್ಲ, ಹಂಗಾಗಿ ಎಲ್ಲಿ ಹಸಿರದೇನು ಅಂತ ನಾವು ಹುಡ್ಕೊಂಡು ಹೋಗೋ ದಿನ ಬಂದ್ಬಿಟ್ಟದ ಇವತ್.
1: ಹೌದು,
0: ಅದಕ್ಕೆ ಇವತ್ತು ನೋಡು,
1: ಜೂನ್ ಜುಲೈ ಬಂತಂದ್ರ ಬಹಳ ಖುಷಿ ಆಗ್ತದ. ಮಳಿ ಅಂದ್ರೆ ನಿನಗೆ ಬಹಳ ಖುಷಿ, ಅದನ್ನ ಹೇಳಿಕತಿ ಹೋದಿಲ್ಲೋ.
0: ಹೌದು, ಯಾಕಂದ್ರ ಮಳೆಗಾಲನು ಒಂಚೂರು ಶುರು ಆಗಿರ್ತದ, ಅದರ ಜೊತೆಗೆ ಪರಿಸರ, ನಮ್ಮ ಪರಿಸರದ ಬಗ್ಗೆ ಪ್ರೀತಿ ಅಕ್ಕರೆ ಇದನ್ನು ತೋರಿಸುವಂತ ತಿಂಗಳು. ಆದ್ರೆ ಜೂನ್ 5ನ್ನ ಮಾತ್ರ ನಾವು ಸಾಂಕೇತಿಕವಾಗಿ ಪರಿಸರ ದಿನ ಅಂತ ಆಚರಿಸಿದ್ರು, ನಮಗೆ ಪರಿಸರದ ಪ್ರೀತಿ ನಿತ್ಯ ನೂತನ.
1: ಗಾಳಿ, ನೀರು, ಮಣ್ಣು, ಸಸ್ಯ ಸಂಕುಲ, ಪಕ್ಷಿ ಸಂಕುಲ ಇದೆಲ್ಲ ಸೇರಿನ ಅಲ್ಲೇನು ನಾವು ಪರಿಸರ ಅಂತ ಕರೆಯೋದು.
0: ಹೌದು ಹೌದು,
1: ಈ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕು ನೋಡು. ಅವಾಗಷ್ಟನ್ನ ನಾವು ಈ ಪರಿಸರ ಮಾಲಿನ್ಯದಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಅದ.
0: ಖಂಡಿತ. ಈಗ ನೀವು ಒಂದ ಮಾತು ಹೇಳಿದಿ ನೋಡು, ಬರೀ ಗಿಡ ಕಡಿತಾರ ಅಂತ ನಾನು ಅಂದೆ, ಆದ್ರ ಆ ಗಿಡ ಕಡಿಯುವಿಕೆಯ ಹಿಂದಿರೋ ಕಾರಣಗಳು ನೂರಾರು.
1: ಹೌದು,
0: ಯಾಕಂದ್ರೆ ನಾವ್ ಯಾರು ಇವತ್ತು ನಡೀತಾನೆ ಇಲ್ಲ ನೋಡು. ಒಂದ್ ಕಾಲಕ್ಕ ಬರೀ ಬೈಸಿಕಲ್ ಮೇಲೆ ಜನ ಓಡಾಡ್ತಿದ್ರು ಮಾಯ, ರಸ್ತೆ ಮೇಲೆಲ್ಲ ಸೈಕಲ್ಗಳು ಕಾಣ್ತಿದ್ವು.
1: ಹೌದು
0: ಹೌದಿಲ್ಲೋ, ಇತ್ತೀಚೆಗೆ ನಾವು ಬೈಸಿಕಲ್ ದಿನವನ್ನು ಕೂಡ ನಾವು
1: ಆಚರಿಸಿದ್ವಿ.
0: ಈ ಸೈಕಲ್ ಜಾಥಾಗಳು, ಸೈಕಲ್ ಮೇಲೆ ಒಂದು ಪರ್ಯಟನೆ ಮಾಡೋದು, ಸೈಕ್ಲಿಂಗ್ ಅಂದ್ರೆ ಅದೊಂದು ನಮ್ಮ ದೇಹಕ್ಕೆ ಕಸರತ್ತು.
1: ಹೌದು, ಆಮೇಲೆ ಬಹಳ ಮುಖ್ಯವಾದ ಮಾತು ಅಂತಂದ್ರ ಪರಿಸರಕ್ಕೇನು ಹಾನಿ ಮಾಡುವುದಿಲ್ಲ. ಆಮೇಲೆ ನೋಡು, ನಾವು ಸಣ್ಣವರಿದ್ದಾಗ ಒಂದು ನಾಲ್ಕನೆತ್ತ ಐದನೆತ್ತ ಬಂದ್ವಿ ಅಂತ ಅಂದ ಕೂಡ್ಲೇನ ನಮ್ಮೆಲ್ಲರಿಗೆ ಸೈಕಲ್ ಹೊಡಿಬೇಕು ಅಂತನೋ ಹುಚ್ಚು ನೋಡು.
0: ನೆನಪದನ ಇಲ್ಲ ಗೊತ್ತಿಲ್ಲ, ನನಗಂತೂ ನೆನಪದ ನೋಡು. ಆ ಓಣಿ ಒಳಗ ಮೂಲ್ಯಾಗ ಸೈಕಲ್ ಪಂಚರ್ ತೆಗಿತಿದ್ರು ನೋಡು, ಅಲ್ಲೇ ಬಾಡಿಗೆ ಸೈಕಲ್ ಇಟ್ಟಿರ್ತಿದ್ರು. ಅದು ತಾಸಿಗೆ 1 ರೂಪಾಯಿ ಆಗಿನ ಕಾಲಕ್ಕೆ ಮಾಯ.
1: ಹೌದು,
0: ಆ 1 ರೂಪಾಯಿ ಜೋಡಿಸ್ಕೊಂಡು ಹೋಗಿ ಅವನಿಗೆ ಕೊಟ್ಟು ಬಾಡಿಗೆ ಸೈಕಲ್ ತಂದು ಅರ್ಧ ತಾಸ ನಾನು ಅರ್ಧ ತಾಸ ನೀನು ಅಂತ ಹೊಡೆದ್ ಏನ್ ಮಜ್ಜಾ ಮಾಡ್ತಿದ್ವಲ್ಲ ಆ ದಿನ, ಎಷ್ಟು ಮಧುರ.
1: ಖರೆ, ಅದ್ ನೆನೆಸ್ಕೊಂಡ್ರೆ ನಾ ಅಲ್ಲೇ ಹಿಂದೆ ಹೋಗ್ಬಿಡ್ತೀನಿ ಮಂಜುಳಾನ.
0: ಹೌದು ಹೌದು, ಮತ್ತದ್ರ ಡಬಲ್ ರೈಡಿಂಗ್ ಬೇರೆ ಮಾಡ್ತಿದ್ವಿ.
1: ಹೌದು
0: ಹೌದಿಲ್ಲ,
1: ಹಿಂದೆ ಕುಡಿಸ್ಕೊಂಡು ಹಿಂಗ ಹಿಂಗ ಡಾನ್ಸ್ ಮಾಡ್ಕೊತ ಹೋದ್ರ ದಾರಿ ಒಳಗ ಆ ಕಡೆ ಈ ಕಡೆ ಮತ್ತ ದೊಡ್ಡ ದೊಡ್ಡ ಮರಗಳು, ಆಮೇಲೆ ಒಂದ್ ರೀತಿ ಒಳಗ ಆಹ್ಲಾದಕರ ವಾತಾವರಣ. ಯಾಕಂದ್ರ ಆ ಮರದಿಂದ ಬರುವಂತಹ ಗಾಳಿ, ಮರದೊಳಗ ಕೂತಂತಹ ಪಕ್ಷಿಗಳು, ಅವುಗಳ ಕಲರವ ಇಂಚರ, ಒಂದ್ ರೀತಿ ವಾತಾವರಣನ ಬಹಳ ಖುಷಿ ಆನಂದದಾಯಕ.
0: ಅದ ನೋಡ್ ಮಯಾ, ನೀನು ಆ ದಿನ ಕಳೆದು ಇವತ್ತಿನ ದಿನಗಳನ್ನ ನೋಡುವಾಗ ಮನಸ್ಸಿಗೆಲ್ಲೋ ಖೇದ ಬೇಸರ ಅನಿಸ್ತದ. ಆದ್ರೂ ಇವತ್ತು ಪರಿಸರ ಪ್ರಜ್ಞೆ ಮೂಡ್ಲಿಕ್ಕತ್ತದ ಜನರೊಳಗ. ಅಲ್ಲಲ್ಲೇ ನೋಡು, ಮನೆಗೆ ಗಿಡಗಳನ್ನ ನೆಡ್ಲಿಕ್ಕತ್ತಾರ, ಓಣಿ ಒಳಗ ಗಿಡಗಳನ್ನ ನೆಡ್ಲಿಕ್ಕತ್ತಾರ. ಒಂದು ಜಾಗೃತಿಯ ಅರಿವು ಮೂಡ್ತಾ ಅದ, ಆದ್ರೆ ಇನ್ನೂ ಮೂಡ್ಬೇಕು.
1: ಆದ್ರೆ ಈ ನಮ್ಮ ಪ್ರಕೃತಿ ಮಾತೆ ಏನಿದ್ದಾಳಲ್ಲ, ಅಕ್ಕಿಗೆ ನಾವು ಮಾಡುವಂತಹ ಅನ್ಯಾಯ, ಕ್ಷಮಯಾಧರಿತ್ರಿ ಅಂತಾರಲ್ಲ, ಕ್ಷಮಿಸ್ತಾಳ ಮಂಜುಳ. ನಾವು ಮಾಡ್ತಾ ಇರುವಂತಹ ಅನ್ಯಾಯವನ್ನ ಒಂದು ಮಟ್ಟಕ್ಕೆ ಅಕ್ಕಿ ಸಹಿಸ್ಕೋತಾಳ. ಆದ್ರೆ ಅತಿ ಆತು ಅಂದ್ರೆ ನೋಡ್ತಿ ಇಲ್ಲೋ, ಸುನಾಮಿ ಒಂದ್ ಕಡೆ ಒಂದ್ ಕಡೆ, ಬರ ಇಂಥವೆಲ್ಲ ನೋಡು, ಪ್ರಕೃತಿ ಒಳಗ ವೈಪರೀತ್ಯಗಳು ಶುರು ಆಗ್ಬಿಡ್ತಾವ.
0: ಹೌದು, ಅಸಮತೋಲನ ಉಂಟಾಗ್ಲಿಕ್ಕೆ ಶುರು ಆಗ್ತದೆ.

0: ಬರ್ಲಿಕ್ಕೆ ಹತ್ಬಿಟ್ಟದ. ಹಂಗಾಗಿ ಇವತ್ತೇನಂದ್ರೆ ತನ್ನ ವಿನಾಶದ ದಾರಿಯನ್ನ ತಾನ ತೋಡ್ಕೊಳಿಕತ್ತಾನೇನೋ ಮನುಷ್ಯ ಅಂತ ಅನಿಸ್ತದ.
1: ಮತ್ತೆ ಈಗ ನೋಡು, ಎಲ್ಲಾ ಕಡೆ ಫ್ಯಾಕ್ಟ್ರಿ, ಎಲ್ಲಾ ಕಡೆ ಕಂಪನಿಗಳು, ಅದರಿಂದ ನಾವು ನೀರನ್ನ ಜಲಾಶಯಗಳಿಗೆ ನದಿಗಳಿಗೆ ಬಿಟ್ಟು ಬಿಡ್ತೀವಿ. ಏನಾಗ್ತದ, ಇದರಿಂದ ಜಲಮಾಲಿನ್ಯ ಉಂಟಾಗ್ತದ. ಈಗ ನೋಡು, ಜಲಾಶಯದೊಳಗಿರುವಂತಹ ನದಿಯೊಳಗಿರುವಂತಹ ಪ್ರಾಣಿಗಳು, ಅವುಗಳಿಗೆ ಕೂಡ ವಿಷ ಸೇರ್ಕೊಳ್ಳಿಗತ್ತದ.
0: ಹೌದು,
1: ಎಷ್ಟೋ ಜನರಿಗೆ ಮೀನು ಕೃಷಿ ಅನ್ನೋದು ದೊಡ್ಡ ಕಸುಬು.
0: ಹೌದು, ಅಂದ್ರೆ ಜಲಚರಗಳ ಜೀವಕ್ಕೂ ಕೂಡ ಇವತ್ತು ತ್ರಾಸ ಬಂದದ ಅಂತ ನೀ ಹೇಳ್ತಿ. ಅಷ್ಟ ಯಾಕಮ್ಮ, ಈಗ ನೋಡು, ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಎಷ್ಟು ಬಿಡಬೇಕು ಬಿಡಬೇಕು ಬಿಡಬೇಕು ಅಂದ್ರೂ ನಾವು ಬಿಡ್ತಾ ಇಲ್ಲ. ಎಷ್ಟು ಕಡೆ ನೋಡು, ನಮ್ಮ ಪರಿಸರವಾದಿಗಳು ಸ್ನೇಹಿತರು ಕರೆ ಗಂಟೆಯನ್ನು ಕೊಟ್ಟ ಕೊಡ್ಲಿಕ್ಕತ್ತಾರೆ, ಏನಂದ್ರೆ ಬಟ್ಟೆ ಚೀಲವನ್ನು ಉಪಯೋಗಿಸ್ರಿ, ಕೈ ಚೀಲ ತೊಗೊಂಡೋಗ್ರಿ, ಕಾಯಿಪಲ್ಲೆ ತರಲಿಕ್ಕೆ, ಹಣ್ಣು ತರಲಿಕ್ಕೆ, ಸಾಮಾನು ತರಲಿಕ್ಕೆ. ನಾವೇನಿಲ್ಲ, ಕೈ ಬೀಸ್ಕೊಂಡು ಹೋಗ್ತೀವಿ, ಮತ್ತು ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ಬರ್ತೀವಿ. ಹಿಡ್ಕೊಂಡು ಬಂದಮೇಲೆ ಆ ಪ್ಲಾಸ್ಟಿಕ್ಕು ಕರಗುವುದಿಲ್ಲ.
1: ಹೌದು,
0: ಅದರ ವಿಲೇವಾರಿ ಆದರೂ ಸರಿಯಾಗಿ ಮಾಡ್ತೀವ? ಅದೂ ಮಾಡ್ತಿಲ್ಲ.
1: ಅದನ್ನ ಹೇಳ್ದಂಗ ತ್ಯಾಜ್ಯ ವಿಲೇವಾರಿ ಅನ್ನೋದು ಕೂಡ ಈ ಸಂದರ್ಭದೊಳಗೆ ಬಹಳ ಮುಖ್ಯ.
0: ಹೌದು, ಮತ್ತೆ ಎಲ್ಲಿ ಬೇಕಲ್ಲಿ ನಾವು ಈ ಪದಾರ್ಥಗಳನ್ನ, ಅಂದ್ರೆ ಸ್ವಲ್ಪ ಹಾಳಾಗಿದ ಹಣ್ಣು, ತರಕಾರಿಯ ಸಿಪ್ಪಿ ಇಂಥದನ್ನ ಈ ಪ್ಲಾಸ್ಟಿಕ್ನಾಗ ಹಾಕಿ ಕಂಡು ಕಂಡಲ್ಲಿ ಒಗದಿ ಅಂದ್ರ ಆಕಳ ಕರು ಇದನ್ನ ತಿಂತಾವ.
1: ಬಹಳ ಬಹಳ ಬೇಸರ ಆಗ್ತದ ಮಂಜುಳ. ಆಕಳುಗಳು ಪಾಪ ಬಾಯಿ ಹಾಕಿರ್ತಾವ, ಅಲ್ಲೆಲ್ಲ ಪ್ಲಾಸ್ಟಿಕ್ ತುಂಬಿರ್ತಾವ. ಎಲ್ಲಿ ಈ ಪ್ಲಾಸ್ಟಿಕ್ ಅದ್ರ ಹೊಟ್ಟ್ಯಾಗ ಹೋಗಿ ಏನೇನು ಉಂಟು ಮಾಡ್ತದ ಅಂತ ಹೇಳಿ ಬಹಳ ಕೆಟ್ಟ ಅನಿಸ್ತದ ನೋಡು.
0: ಹೌದು ಹೌದು, ಅದ ನೋಡು ಮಾಯ, ಒಟ್ಟು ಹಸಿರು ಅಂದ್ರೆ ಕಣ್ಣು ತುಂಬುವಂತ ಬಣ್ಣ, ಮತ್ತೆ ಹಸಿರು ಬಣ್ಣ ಅಂದ್ರೆ ಎಲ್ಲರಿಗೂ ಸೇರ್ತದಲ್ಲಿ.
1: ಖರೆಯದ ಖರೆಯದ, ಆ ಪ್ರಕೃತಿ ಒಳಗ ಒಂದ್ ಇಷ್ಟಿಷ್ಟು ಎತ್ತರ ಗಿಡ ಬೆಳೆದ್ ನಿಂತಿರ್ತಾವ, ಆ ಕಡೆ ನೋಡ್ ನೀನು, ಅದ್ರ ಮ್ಯಾಲ ತೇಲಿ ಬರುವಂತಹ ತಂಗಾಳಿ, ಮತ್ತ ಅಲ್ಲಲ್ಲಲ್ಲೇ ಇರುವಂತಹ ಪ್ರಾಣಿ ಪಕ್ಷಿಗಳು ತಮ್ಮದೇ ಆದ ಕೂಗನ್ನ ಹಾಕ್ತಾ ಇರ್ತಾವ. ನೀ ಅಲ್ಲಿ ನಿಂತು ಬಿಟ್ಟೆ ಅಂದ್ರ ಹಾ ಹಾ ಹಾ, ನನ್ನನ್ನ ನಾ ಮರಿತೀನಿ, ನಿನ್ನ ನೀ ಮರಿತಿ.
0: ಹೌದು, ಇದು ಒಂದು ಪ್ರಕೃತಿ ಸೌಂದರ್ಯದ ಕಡೆಗೆ ನಾವು ನಮ್ಮ ಭಾವನೆಗಳನ್ನ ತೊಡ್ಕೊಂಡ್ರೆ, ಇನ್ನೊಂದು ಕಡೆ ನೋಡು, ನಮ್ಮ ಧಾರ್ಮಿಕ ಸಂಪ್ರದಾಯ ಆಚರಣೆ, ಒಂದು ಸಂಸ್ಕಾರ ಪದ್ಧತಿ, ಇದರಲ್ಲೂ ಕೂಡ ಹಸಿರಿಗೆ ತನ್ನದೇ ಆದ ಒಂದು ಪ್ರಾಮುಖ್ಯತೆ. ಅದು ಒಂದು ವಿಶೇಷ ಸುಸಂದರ್ಭದಲ್ಲಿ ಮನೆಯೊಳಗೆ ಶುಭ ಕಾರ್ಯಗಳು ನಡೀತಿರ್ಬೇಕಾದಾಗ ಮಹಿಳೆಯರಿಗೆ ಹಸಿರು ಬಳೆ ಇಡಿಸುವುದು, ಹಸಿರು ಸೀರೆಯನ್ನ ಕೊಡುವುದು, ಒಂದು ಉಡಿ ತುಂಬುವಂತ ಸಂಪ್ರದಾಯ, ದೇವಿಗೆ ಹಸಿರು ಸೀರೆಯನ್ನ ಬಾಗಣವಾಗಿ ಕೊಡುವಂತದ್ದು, ಅಂದ್ರೆ ಇದು ನಮ್ಮ ಜೀವನದೊಳಗೆ ಹಾಸುಹೊಕ್ಕಾಗ್ಬಿಟ್ಟದ್ ನೋಡು.
1: ಖರೆಯದ, ಅಗ್ದಿ ಖರೆ ಮಾತು ಹೇಳದಿ. ಅಷ್ಟ ಯಾಕೆ ಮಂಜುಳ, ಮನೆ ಒಳಗ್ ಕಾಲಿಡ್ತೀವಲ್ಲ, ಅಲ್ಲಿ ಕಾಲಿಡೋಕ್ಕಿಂತ ಮುಂಚೆ ಆ ಬಾಗ್ಲಕ್ಕೆ ಹಾಕಿರ್ತೀವಲ್ಲ ತೋರಣ, ಎಷ್ಟು ಖುಷಿ ಕೊಡ್ತದ, ಅದರಿಂದ ಎಷ್ಟು ಒಳ್ಳೇದಾಗ್ತದ ಅಂತ ಹೇಳ್ತಾರೆ. ಹಿಂಗ ನೋಡು, ಒಟ್ಟಾರೆ ಹಸಿರು ಭಾವ ಅನ್ನೋದು ಶಾಂತಿ ಸಮೃದ್ಧಿ ಉಲ್ಲಾಸದ ಸಂಕೇತ.

0: ಪರಿಸರದ ಬಗ್ಗೆ ಒಂದಷ್ಟು ಕಾಳಜಿ, ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬೇಕು ಅನ್ನೋದನ್ನ ನಮ್ಮ ಭರವಸೆಯ ಭವಿಷ್ಯ ಅಂತ ಏನದಲ್ಲ ಮಕ್ಕಳೊಳಗ ನಾವು ತುಂಬಿದ್ರ ಅವರಿಗೂ ಕೂಡ ಹುಟ್ಟಿದಾಗಿನಿಂದ ಅದ್ರ ಬಗ್ಗೆ ಹೇಳ್ಕೋತ ಬಂದ್ರೆ ಎಲ್ಲೋ ಒಂದ್ ಕಡೆ ಅರಿವು ಮೂಡಬಹುದೇನೋ ಅಂತ ಅನಿಸ್ತದೆ.
1: ಖಂಡಿತ. ಇನ್ನೊಂದು ಮುಖ್ಯವಾದ ಮಾತು ಹೇಳಿ, ನಿಂಗೆ ನಮ್ಮ ಹಿರಿಯರು ಎಲ್ಲ ಮಾತಾಡ್ತಿರ್ತಾರ, ಕೇಳಿರಿ ನೀನು, ಹಣ್ಣೆಲೆ ಹಸಿರೆಲೆ ಅಂತ. ಹಣ್ಣೆಲೆ ಮಾಗಿದ ಎಲೆ, ಜೀವನಾನುಭವವನ್ನ ತುಂಬಿದಂತ ಎಲೆ. ಹಸಿರೆಲೆ ಇನ್ನು ಪಕ್ವವಾಗುವಂತ ಎಲೆ. ಹಂಗಾಗಿ ಹಸಿರು ಅಂದ್ರೆ ಅದೊಂದು ಸೌಂದರ್ಯವನ್ನ ಇಮ್ಮಡಿಸುವಂಥದ್ದು, ಎಳೆತನವನ್ನ ಕಾಣೋದು, ಸೊಗಸುತನವನ್ನ, ಒಂದು ಜೀವನ ಪ್ರೀತಿ, ಉತ್ಸಾಹ, ಎಲ್ಲ ಒಂದು ಸಕಾರಾತ್ಮಕ ವಿಚಾರಗಳು ಈ ಹಸಿರೆಲೆ ಒಳಗಿರ್ತದೆ ನೋಡು.
0: ಗಿಡ ಮರ ಎಲ್ಲಾನು ಆಗ್ಬಹುದು. ಈಗ ನೋಡು, ನಮ್ಮ ಮನಿ ಒಳಗ ನಮ್ಮ ನಮ್ಮ ಹುಟ್ಟು ಹಬ್ಬಕ್ಕೆ ಒಂದು ಗಿಡ ನೆಟ್ಟಿವಿ ಅಂತಂದ್ರೆ ಆ ಗಿಡ ಬೆಳೆದು ದೊಡ್ಡದು ಮರ ಆಗಿ ನಿಲ್ತದೆ. ನಮ್ಮ ಮಕ್ಕಳಿಗೂ ಈಗ ಅದು ನೆನಪಾಗ್ತದೆ, ಆ ಅವತ್ತ ಹುಟ್ಟಿದ ಹಬ್ಬಕ್ಕೆ ಒಂದು ಗಿಡ ಹಚ್ಚಿದ್ಲು ಅಮ್ಮ, ನನ್ನ ಹುಟ್ಟಿದ ಹಬ್ಬಕ್ಕೂ ನಾನು ಒಂದು ಗಿಡ ಹಚ್ಚಬೇಕು. ಈ ಥರದ ಪದ್ಧತಿಯನ್ನು ನಾವು ಬೆಳೆಸ್ಬೇಕಲ್ಲ.
1: ಖಂಡಿತವಾಗಿಯೂ ಮಾಯಾ, ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ನಮ್ಮ ಹಸಿರು ಯಾನದ ಒಂದು ಆಶೆಯನ್ನು ತಮ್ಮ ಮನಸ್ಸಿನಲ್ಲಿ

0: ಮುಕೊಂಡು ತಮ್ಮ ಭಾವಯಾನದೊಳಗ ಈ ಗಿಡವನ್ನು ನೆಡ್ತಾರ ಅನ್ನೋ ಆಶಾಭಾವನೆ ನಂದದ.
1: ಯಾಕಂದ್ರೆ ಜೂನ್ 5 ವಿಶ್ವ ಪರಿಸರ ದಿನ ಅಂತ ನಾವು ಸಾಂಕೇತಿಕವಾಗಿ ಆಚರಿಸ್ತೀವಿ. ಹಂಗೆ ನೋಡಿದ್ರೆ ಇದು ನಮ್ಮದು ನಿತ್ಯೋತ್ಸವ, ನಾವು ದಿನಾಲೂ ಆಚರಿಸಬೇಕಾದಂತಹ ಕ್ರಮ ಇದು. ಆದರೆ ನಾವು ಸಾಕಷ್ಟು ಈ ಬಗ್ಗೆ ಮಾತಾಡೋಣ, ಸಾಕಷ್ಟು ಈ ಬಗ್ಗೆ ತಿಳುವಳಿಕೆಯನ್ನು ತುಂಬೋಣ, ನಾವಾಗಿಯೇ ಈ ಪರಿಸರದೊಳಗೆ ನಿಂತು ಪರಿಸರಕ್ಕೆ ಹಾನಿ ಮಾಡದಂಗೆ ನೋಡ್ಕೊಳ್ಳೋಣ.
0: ಖಂಡಿತವಾಗಿಯೂ ಈ ಮಾತನ್ನು ನಮ್ಮ ಕೇಳುಗರು ಒಪ್ತಾರ ಅಂತ ಅನ್ಸ್ಕೊಂಡು ಮತ್ತೆ ಮುಂದಿನ ಭಾವಯಾನದೊಳಗೆ ಭೇಟಿ ಮಾಡೋಣಲ್ಲ.
1: ಹಾಂ.

0: ಭಾವಯಾನ ಮಾತುಗಳ ಅಲೆಯಲ್ಲಿ ಕವಿಯ ಗಾನ ಇದೇ ಭಾವಯಾನ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
3: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
4: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
5: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
4: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
6: ಜಗದ ಜನರಂಜನೆ.
4: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
7: ಆಕಾಶವಾಣಿ ಧಾರವಾಡ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳುಗರೆ, ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗ, ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ನೇಲ್ಗುಂದ್ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ ರಾಮನಗೌಡ ಬಾದಗೌಡ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. 7:45 ಅರುಣ್ ದಾತೆಯವರು ಹಾಡಿರುವ ಮರಾಠಿ ಗೀತೆಗಳು. 8:00 ಯುವವಾಣಿ ಸಮಯ ಪ್ರಜ್ಞೆ ಕುರಿತು ಮಾತನಾಡುತ್ತಾರೆ ಚಂದನ್ ಶಣೈ. ನಂತರ ಎಂಡಿ ಪಲ್ಲವಿಯವರು ಹಾಡಿರುವ ಭಾವಗೀತೆ. ಪಾರ್ಲಿಮೆಂಟ್ ರಿವ್ಯೂ ದಿಲ್ಲಿ ಕೇಂದ್ರದಿಂದ 8:15, 8:30 ಪುಷ್ಪಹಾರ್, 9:15 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ, 10:00 ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಾರ್ಯಕಲಾಪಗಳ ಧ್ವನಿಮುದ್ರಣ ದಿಲ್ಲಿ ಕೇಂದ್ರದಿಂದ.

ಕೇಳುಗರೆ, ಈಗ ಸಮಯ 3 ಗಂಟೆ. ನಮ್ಮ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಸಂಜೆ ಪ್ರಸಾರ 5:30 ಆರಂಭವಾಗಲಿದೆ. 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392

0: 16.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗದಲ್ಲಿ ಹಾಗೂ 103 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:36 ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ. ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ, ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಬಿವಿಕಾರಂತ್, ಜಿಕೆ ವೆಂಕಟೇಶ್ ಹಾಗೂ ಸಿ ಅಶ್ವಥ್ ಅವರು ಹಾಡಿರುವ ಕಾಕನಕೋಟೆ ಚಿತ್ರದ ಗೀತೆಯನ್ನ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಾಹಿತ್ಯಕ್ಕೆ, ಸಿ ಅಶ್ವಥ್ ಅವರ ಸಂಗೀತ.

ಇನ್ನು ಮುಂದೆ ಕೇಳೋಣ. ಜನನಾಯಕ ಚಿತ್ರದ ಗೀತೆಯನ್ನ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಧ್ವನಿಯಲ್ಲಿರುವ ಜಾಜಿ ಮಲ್ಲಿಗೆ ಚಿತ್ರದ ಗೀತೆ ಇದು. ಕೆ ರಾಮನಾರಾಯಣ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ್ ಅವರ ಸಂಗೀತ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ, ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್, ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
0: ನಿಮ್ಮ
3: ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು.
4: ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಮನೆಯೇ ಮಂತ್ರಾಲಯ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಈ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿಬರುತ್ತಿರುವ ಗೀತೆ ಪರಶುರಾಮ ಚಿತ್ರದ್ದು. ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
6: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
5: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ. ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: India Today stressed that international waterways must remain safe and unblocked and called for dialogue and diplomacy to end the West Asia conflict. Addressing the 21st East Asia Summit, EAS, in Manila, External Affairs Minister Dr. S. Jaishankar said that attacks on seafarers, civilian shipping infrastructure cannot be condoned under any circumstance. The minister said that the global order is uncertain and volatile, where interdependence and common interest coexist with competitiveness and rivalries. He also highlighted that the world economy is reeling under the impact of multiple conflicts. Dr. Jaishankar underlined India's commitment to ASEAN centrality, regional stability, and the realization of a free, open, and prosperous Indo-Pacific. In badminton, Indian shuttler PV Sindhu's campaign at the China Open Super 1000 came to an end after she suffered a defeat against China's Chen Yufei in the women's singles round of 16. In men's cricket, Zimbabwe were 108 for 5 in 17 overs against India in the first T20 international of the three-match series in Harare when reports last came in. Earlier, India won the toss and elected to field. And that is the end of this news bulletin.
1: ಆಕಾಶವಾಣಿ ಧಾರವಾಡ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ, ರಾಮನಗೌಡ, ಓದ್ಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. ಆನಂತರ ಇಂಗಳಹಳ್ಳಿಯ ಭೀಮಪ್ಪ, ಯಲ್ಲಪ್ಪ, ಕಂಬಳಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು. ಏಳು ಗಂಟೆ 45 ನಿಮಿಷಕ್ಕೆ ಅರುಣ್ ದಾತೆ ಅವರು ಹಾಡಿರುವ ಮರಾಠಿ ಹಾಡುಗಳು. 8 ಗಂಟೆಗೆ ಯುವವಾಣಿಯಲ್ಲಿ ಸಮಯ ಪ್ರಜ್ಞೆ ಕುರಿತು ಮಾತನಾಡುತ್ತಾರೆ ಚಂದನಾ ಶಣೈ. ಆನಂತರ ಎಂ ಡಿ ಪಲ್ಲವಿ ಅವರು ಹಾಡಿರುವ ಭಾವಗೀತೆಗಳು. 8:15 ಸಂಸತ್ತಿನ ಸಮೀಕ್ಷೆ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ.

ಹತ್ತು ಗಂಟೆಗೆ ಪಂಡಿತ್ ಬಸಪ್ಪ ಭಜಂತ್ರಿ ಅವರ ಶಹನಾಯಿ ವಾದನ, 10:30 ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ವಿನಾಯಕ ಕುಲಕರ್ಣಿ ಅವರಿಂದ ಚಿಂತನೆ, 6:30 ರೈತರಿಗೆ ಸಲಹೆಗಳು, 6:35 ಹಾಗೂ ರಾತ್ರಿ 8:30 ಸ್ವರಾಂಜಲಿ. ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಚಿಂತನ. ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ

ಪಂಡಿತ್ ರಾಮ್ ಬಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ. ಪೂರಕ ಸಾಹಿತ್ಯ ಶ್ರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. 7:15 ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 7:45 ಚಿತ್ರಗೀತೆಗಳು. 8:30 ಎಂ ಆರ್ ಗೌತಮ್ ಅವರಿಂದ ಗಾಯನ. 9:05 ಗಾಂಧಿ ಸ್ಮೃತಿ. 9:15 ಅರ್ಪಣ. 9:30 ನಂದನ ಕನ್ನಡ ಚಿತ್ರಗೀತೆಗಳು. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬ್ಯಾಹಟ್ಟಿಯ ಬಸಪ್ಪ ಹನುಮಂತಪ್ಪ ಬನಿ ಹಾಗೂ ಸಂಗಡಿಗರಿಂದ ಹೆಜ್ಜೆ ಮೇಳದ ಪದ. ಆನಂತರ ರೋಣ್ ತಾಲೂಕು ಗಜೇಂದ್ರಗಡದ ಮರ್ಯಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದ ಕೇಳುತ್ತೀರಿ. ಆನಂತರ ಕಲಘಟಗಿ ತಾಲೂಕು ಗಳಗಿ ಹುಲಕೊಪ್ಪದ ಬಸವ ನೀಲಪ್ಪ ನೀಲಣ್ಣವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. 11:00 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನವನ್ನು ಕೇಳುತ್ತೀರಿ.

ಇನ್ನು ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 12:35 ಆರೋಗ್ಯ ಸಂಚಿಕೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಟಲ್ ಉಜ್ವಲ ಯೋಜನೆ ಕುರಿತು ಮಾಹಿತಿ. 1:20 ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. 1:30 ಕನ್ನಡ ಚಿತ್ರಗೀತೆಗಳು. 2:40 ಹೊಸ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. ನಾಳೆ ಸಂಜೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಾಯೋಜಿತ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ, 6:51 ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಮೊಹಮ್ಮದ್ ಫರ್ವೇಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಆನಂತರ ಧಾರವಾಡದ ಶಾಂತವ್ವ ರುದ್ರಾಕ್ಷಿ ಹಾಗೂ ಸಂಘಟಕರಿಂದ ಭಜನಾ ಪದ. 7:45 ಶಶಿಕಲಾ ಅರುಣ ದಾನಿ ಅವರಿಂದ ಗಮಕ ವಾಚನ. 8:00 ಯುವವಾಣಿ. 8:15 ಸಂಸತ್ತಿನ ಸಮೀಕ್ಷೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ಸ್ವರ ಸೌರಭ. 9:30 ಡಿನ್ನರ್ ಟೈಮ್, ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಕುಮಾರ ಅಗಡಿ, ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನಗಲ್. 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ.
0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50

₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಧಾರವಾಡ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ, ಆನಂತರ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಸರ್ಕಾರವೇ ಭರಿಸಬೇಕು ಮತ್ತು ರೈತರ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಕಾರಜೋಳ ಒತ್ತಾಯಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಆಗಸ್ಟ್ ಅಂತ್ಯದ ವೇಳೆಗೆ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಹಾಗೂ ಚಿತ್ರದುರ್ಗ ತಾಲೂಕಿನ 78 ಕೆರೆಗಳಿಗೆ ಪ್ರಾಯೋಗಿಕವಾಗಿ ನೀರು ತುಂಬಿಸುವ ಯೋಜನೆ ಇದೆ. ಭೂಸ್ವಾಧೀನದ ಪ್ರಮುಖ ಅಡೆತಡೆಗಳು ನಿವಾರಣೆಯಾಗಿದ್ದು ಉಳಿದ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಬರ ಪರಿಹಾರಕ್ಕಾಗಿ ಎನ್ಡಿಆರ್ಎಫ್ ನಿಯಮಾವಳಿಗಳಂತೆ ಕೇಂದ್ರಕ್ಕೆ ವೈಜ್ಞಾನಿಕ ಪ್ರಸ್ತಾವನೆ ಸಲ್ಲಿಸುವಂತೆ ಸಂಸದ ಗೋವಿಂದ ಕಾರಜೋಳ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆವರಣದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್, ಜುಲೈ 30ರವರೆಗೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು ಸಾರ್ವಜನಿಕರು ಸರಿಯಾದ ದಾಖಲೆ ನೀಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ಖಚಿತಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಕೇಂದ್ರ ಸರ್ಕಾರವು ದೇಶದ ಹಿರಿಯ ನಾಗರಿಕರ ಬದುಕನ್ನು ಸುಗಮ ಹಾಗೂ ಸ್ವಾಭಿಮಾನಗೊಳಿಸಲು ಆದ್ಯತೆ ನೀಡಿದೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಅಲಿಂಕೋ ಸಂಸ್ಥೆ ಸಹಯೋಗದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯರಿಗೆ ಉಚಿತ ಸಾಧನಗಳನ್ನು ವಿತರಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಕಾಳಜಿಯಿಂದಾಗಿ ಹಿರಿಯರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಸಿಕ್ಕಿದೆ ಎಂದರು. ಆರ್ಥಿಕ ಸಂಕಷ್ಟದಲ್ಲಿರುವ ಹಿರಿಯರಿಗೆ ಶ್ರವಣ ಸಾಧನ ಮತ್ತು ವಾಕಿಂಗ್ ನೀಡಲಾಗುತ್ತಿದ್ದು ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಧನಗಳನ್ನು ವಿತರಿಸಲಾಗುತ್ತಿದೆ. ಅಲ್ಲದೆ ಕೇಂದ್ರದ ಎಲ್ಡರ್ ಲೈನ್ ಸಹಾಯವಾಣಿ 1456 ಪ್ರಯೋಜನ ಪಡೆಯುವಂತೆ ತಿಳಿಸಲಾಯಿತು. ರೈಲ್ವೆ ಯೋಜನೆಗಳಿಗೆ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಅವರ ಹಿತ ಕಾಯುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಹಂಗಾಮಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಾಯಿಸಿಕೊಳ್ಳಲು ಜುಲೈ 31 ಕೊನೆಯ ದಿನವಾಗಿದ್ದು ರೈತರು ತಡಮಾಡದೆ ನೋಂದಾಯಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ವಿಮೆ ನೆರವಾಗಲಿದೆ. ಜಿಲ್ಲೆಯಲ್ಲಿ ಇದುವರೆಗೆ 44,000 ರೈತರು ಮಾತ್ರ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಕೊನೆಯ ಕ್ಷಣದವರೆಗೆ ಕಾಯುವುದರಿಂದ ತಾಂತ್ರಿಕ ತೊಂದರೆಗಳಾಗುವ ಸಾಧ್ಯತೆ ಇರುವುದರಿಂದ ರೈತರು ತಕ್ಷಣವೇ ಅಗತ್ಯ ದಾಖಲೆಗಳೊಂದಿಗೆ ನೋಂದಣಿ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಸಲಹೆ ನೀಡಿದ್ದಾರೆ. ಯುವಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಕೆಜೆ ಕಾಂತರಾಜ್ ಹೇಳಿದರು. 15-29 ವರ್ಷದ ಒಳಗಿನ ಯುವಕ ಯುವತಿಯರು ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಸರ್ಕಾರದ ವಿವಿಧ ಸೌಲಭ್ಯಗಳು ಮತ್ತು ಅವಕಾಶಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಈ ಅನುಮೋದನೆಯಿಂದಾಗಿ ಕಾಮಗಾರಿ ವೇಗವಾಗಿ ನಡೆಯಲಿದ್ದು ಚಿತ್ರದುರ್ಗ ಸೇರಿದಂತೆ ಬರಪೀಡಿತ ಪ್ರದೇಶಗಳ ನೀರಾವರಿಗೆ ದೊಡ್ಡ ನೆರವಾಗಲಿದೆ. ಇದುವರೆಗೂ ಚಿತ್ರದುರ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಅಮಿತ್ ಕರು, ಎಸ್ಎಸ್ ಸೋಂಡೇಕೆರೆ. ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಸಮಯ ಸರಿಯಾಗಿ 6:35.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ.

0: ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಶಿಕ್ಷಣದಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ

0: ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಕರ್ನಾಟಕ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲ ತಯಾರಿಕಾ ಕೇಂದ್ರವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಕ್ಷಣೆ ಹಾಗೂ ಏರೋಸ್ಪೇಸ್ ಕ್ಷೇತ್ರದ 15ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಸಂಶೋಧನೆ ಹಾಗೂ ನಾವೀನ್ಯತೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಉದ್ಯಮಿಗಳಿಗೆ 25 ಕೋಟಿಯಷ್ಟು ಸಬ್ಸಿಡಿ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲೂ ರಾಜ್ಯ ಪಾರುಪತ್ಯ ಸಾಧಿಸುತ್ತಿದ್ದು, ಶಿಕ್ಷಣದಲ್ಲಿ ಎಐ ಬಳಕೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಉದ್ಯಮಿಗಳು ಸರ್ಕಾರ ಒಂದಾಗಿ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584 ಕೋಟಿ 98 ಲಕ್ಷ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯವನ್ನು ದೇಶದ ಹೂಡಿಕೆ ಸ್ನೇಹಿ ಪ್ರವಾಸೋದ್ಯಮ ರಾಜ್ಯವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಸರ್ಕಾರ ಪ್ರವಾಸೋದ್ಯಮ ನೀತಿಗಳನ್ನು ಮತ್ತಷ್ಟು ಸರಳೀಕರಿಸಲು ನಿರ್ಧರಿಸಿದೆ. ಪ್ರವಾಸೋದ್ಯಮ ಅಭಿವೃದ್ದಿಗಾಗಿ ಬಂಡವಾಳ ಹೂಡುವ ಖಾಸಗಿ ಹೂಡಿಕೆದಾರರಿಗೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರಂಭವಾದ 3 ದಿನಗಳ 26ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಈ ಬಾರಿ ಸಮ್ಮೇಳನದಲ್ಲಿ 850ಕ್ಕೂ ಹೆಚ್ಚು ಪ್ರವಾಸೋದ್ಯಮ ವಲಯದ ಪ್ರತಿನಿಧಿಗಳು, 26ಕ್ಕೂ ಹೆಚ್ಚು ವಿದೇಶಿ ಪ್ರವಾಸೋದ್ಯಮ ಸಂಸ್ಥೆಗಳು ಭಾಗವಹಿಸಿವೆ ಎಂದು ತಿಳಿಸಿದ್ದಾರೆ. ಬ್ರ್ಯಾಂಡ್ ಕರ್ನಾಟಕ ಹಾಗೂ ಒಂದು ರಾಜ್ಯ ಹಲವು ವಿಶ್ವ ಪರಿಕಲ್ಪನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಭಾಗವಹಿಸಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವಜನತೆ ಆಗಿದ್ದು, ವಿಕಸಿತ ಭಾರತ 2047 ಕನಸನ್ನು ನನಸಾಗಲು ಯುವಜನರ ಶಕ್ತಿ, ನವೋತ್ಸಾಹ ಹಾಗೂ ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ದಿ, ಕೌಶಲ್ಯ ವೃದ್ದಿ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈಭಾರತ್ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೃತ್ತಿನಿರತ ಯುವಕರನ್ನು ಗುರುತಿಸಿ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾರ್ಹತೆ ಹೆಚ್ಚಿಸಲು ಕ್ರಮವಹಿಸುವಂತೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು, ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಕರೆ ನೀಡಿದ್ದಾರೆ. ಗ್ರಾಮೀಣಾಭಿವೃದ್ದಿಯ ನವೀನ ಪರಿಕಲ್ಪನೆಗಾಗಿ ಹ್ಯಾಕಥಾನ್ ನಡೆಸುವಂತೆ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಕೃತಕ ಬುದ್ದಿಮತ್ತೆ ಸೇರಿದಂತೆ ನೂತನ ಕೋರ್ಸ್ ಆರಂಭಿಸಲು ತಜ್ಞರ ಸಮಿತಿ ರಚಿಸಿ ವರದಿ ಪಡೆಯುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನ ಸಮುದ್ರ ಮತ್ತು ಶಿಂಷಾ ಕೇಂದ್ರಗಳಲ್ಲಿ 1.5 ತಿಂಗಳಿಂದ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಬಾರಿ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಸಮೀಪದ ಕಾವೇರಿ ನದಿ ಬತ್ತಿದೆ. ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಅಭಾವ ತಲೆದೋರಿದೆ. ಇದರಿಂದಾಗಿ ಜೂನ್ 6ರಿಂದಲೇ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಶಿವನ ಸಮುದ್ರ ಯೋಜನೆಯಲ್ಲಿ ವಿದ್ಯುತ್ ಉತ್ಪಾದಿಸುವ 10 ಘಟಕಗಳಿದ್ದು ವಾರ್ಷಿಕ 367.92 ಮಿಲಿಯನ್ ಯೂನಿಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಶಿಂಷಾ ಯೋಜನೆಯಲ್ಲಿ 2 ಘಟಕಗಳಿದ್ದು

ವಾರ್ಷಿಕವಾಗಿ 150.67 ಮಿಲಿಯನ್ ಟನ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಪ್ರತಿ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ 35 ಕ್ಯೂಸೆಕ್ ನೀರು ಅವಶ್ಯವಿದ್ದು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ನಿತ್ಯ ಸುಮಾರು 1,400 ಕ್ಯೂಸೆಕ್ ನೀರಿನ ಅವಶ್ಯಕತೆ ಇದೆ. ರಾಜ್ಯದ ಮಲೆನಾಡು ಕರಾವಳಿ ಸಹಿತ ಕೆಲವು ಭಾಗಗಳಲ್ಲಿ ಜುಲೈ 3ನೇ ವಾರದ ಬಳಿಕ ಮಳೆ ಚುರುಕುಗೊಂಡಿದ್ದು ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ 23 ದಿನಗಳಲ್ಲಿ ಮಳೆ ಪ್ರಮಾಣದಲ್ಲಿ ಏರಿಕೆ ಕಂಡಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ 216 ಟಿಎಂಸಿ ನೀರು ಹರಿದು ಬಂದಿದೆ. ಆದರೂ ಹಿಂದಿನ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 30ರಷ್ಟು ಕೊರತೆ ಕಂಡುಬಂದಿದೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಜಲಾಶಯಕ್ಕೆ 3 ವಾರದ ಅವಧಿಯಲ್ಲಿ ಹೆಚ್ಚಿನ ನೀರು ಹರಿದು ಬಂದಿದ್ದು ಶೇಕಡಾ 84ರಷ್ಟು ನೀರು ಸಂಗ್ರಹವಾಗಿದೆ. ಕೊಡಗಿನ ಹಾರಂಗಿ ಜಲಾಶಯ ಶೇಕಡಾ 85ರಷ್ಟು ಭರ್ತಿಯಾಗಿದೆ. ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯದಲ್ಲಿ 22.77 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಶೇಕಡಾ 45ರಷ್ಟು ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಮಳೆಯಾಶ್ರಿತ ಭತ್ತದ ಕೃಷಿಗೆ ತೀವ್ರ ಹಿನ್ನಡೆಯುಂಟಾಗಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಭತ್ತ ಸೇರಿದಂತೆ ಅಲ್ಪ ಪ್ರಮಾಣದಲ್ಲಿ ಮುಸುಕಿನ ಜೋಳ, ರಾಗಿ, ಅಲಸಂದೆ, ಹೆಸರು ಬೆಳೆಯಲಾಗುತ್ತಿದೆ. ಒಟ್ಟಾರೆ 19,375 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಆದರೆ ಪ್ರಸ್ತುತ ಮಳೆಯ ಕೊರತೆಯಿಂದ ಇಲ್ಲಿಯವರೆಗೆ ಕೇವಲ 1,927.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಕಾರ್ಯ ನಡೆದಿದೆ. ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಭತ್ತದ ಕೃಷಿಯನ್ನು 17,500 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿ ಹೊಂದಿದ್ದು ಇಲ್ಲಿಯವರೆಗೆ ಕೇವಲ ಮಳೆಯಾಶ್ರಿತ 302.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಕೃಷಿ ಇಲಾಖಾ ಜಂಟಿ ನಿರ್ದೇಶಕ ಡಾ ಬಿಎಸ್ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ. 167ನೇ ಆದಾಯ ತೆರಿಗೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮತ್ತು ಗೋವಾ ವಿಭಾಗದ ಬೆಂಗಳೂರಿನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಇಂದು ಒಟ್ಟಿಗೆ ನಡೆಯಿರಿ, ಆರೋಗ್ಯವಾಗಿರಿ, ಪ್ರೇರಿತರಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ವಾಕಥಾನ್ ಯಶಸ್ವಿಯಾಗಿ ನೆರವೇರಿತು. ಮುಖ್ಯ ಆಯುಕ್ತೆ ವಿದಿಶಾ ಕಲ್ರಾ ವಾಕಥಾನ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಅವರ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಇಂದು ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ದೊರೆಯದ ಕಾರಣ ತರಗತಿಗಳಿಗೆ ತಡವಾಗುತ್ತಿದೆ ಎಂದು ಉಪಲೋಕಾಯುಕ್ತರ ಮುಂದೆ ಅಳಲು ತೋಡಿಕೊಂಡರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಉಪಲೋಕಾಯುಕ್ತರು ಬಸ್ ಸಂಚಾರದ ಕೊರತೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಗಮನಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದರು. ಶಾಲಾ ಕಾಲೇಜು ಆರಂಭ ಮತ್ತು ಮುಕ್ತಾಯದ ಸಮಯದಲ್ಲಿ ಅಗತ್ಯ ಪ್ರಮಾಣದ ಬಸ್ಗಳನ್ನು ಓಡಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಎನ್ಟಿ ಪಾಟೀಲ ಅವರಿಗೆ ಸೂಚಿಸಿದರು. ಆಡಳಿತಾತ್ಮಕ ಮತ್ತು ಯೋಜನೆ ಸಮರ್ಪಕ ಅನುಷ್ಠಾನದ ಹಿತದೃಷ್ಟಿಯಿಂದ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ ಒಂದು ಹೊಸ ವಿಭಾಗ ಮತ್ತು 3 ಉಪವಿಭಾಗ ಕಚೇರಿಗಳನ್ನು ವಿಜಯಪುರದ ತಿಕೋಟಾದಲ್ಲಿ ಪ್ರಾರಂಭಿಸಲು ಆದೇಶ ಹೊರಡಿಸಲಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಹೊಸ ಕಚೇರಿಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಕಟ್ಟಡ ಮತ್ತಿತರ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕಾಗಿ 2,50,00,000 ರೂಪಾಯಿ ಅನುದಾನ ಮತ್ತು ಕಚೇರಿಯ ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ಒದಗಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣದಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 8:35 ಕ್ಕೆ.

ಆಕಾಶವಾಣಿ ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
1: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
0: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
7: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
6: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
7: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
11: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
12: ಮೇ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭೀ ಭೇಜಾ ಹೈ.
11: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
12: ಸಚ್?
11: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
12: ಸಮಜ್ ಗಯಾ.
13: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ kasu.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ಕೇಳೋಣಂತ.
6: ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ, ರಾಮನಗೌಡ, ಊದಗೌಡ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
7: ನಮಸ್ಕಾರ ರೈತ ಬಾಂಧವರೇ. ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ನಾರಾಯಣಗೌಡ, ರಾಮನಗೌಡ, ಓದಗೌಡ್ರು ನಮ್ಮ ಜೊತೆಗಿದ್ದಾರೆ. ಇವರು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ಇದರ ಜೊತೆಗೆ ಇವರು ಉಪಕಸಬುಗಳನ್ನ ಮಾಡ್ತಾ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಹಾಗೂ ಸಾವಯವ ಬೆಲ್ಲ ತಯಾರಿಕೆಯಲ್ಲಿ ತೊಡಗಿಸಿಕೊಂಡು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿ ಯುವಕರಿಗೆ ಮಾದರಿಯಾಗಿ ಯುವ ರೈತರಾಗಿ ಹೊರಹೊಮ್ಮಿದ್ದಾರೆ. ಇವರನ್ನ ಮಾತನಾಡಿಸ್ತಾ ಕೃಷಿಯ ಬದುಕಿನ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣಂತೆ. ನಾರಾಯಣಗೌಡ, ರಾಮನಗೌಡ, ಓದಗೌಡ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
8: ನಮಸ್ಕಾರ.
7: ನಾರಾಯಣಗೌಡ್ರೆ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗಾಗಿ, ನಮ್ಮ ಕೇಳುಗರಿಗಾಗಿ ಮಾಡಿಕೊಡ್ರಲ್ಲ.
8: ನನ್ನ ಹೆಸರು ನಾರಾಯಣಗೌಡ, ರಾಮನಗೌಡ, ಓದಗೌಡ್ರು. ಬಾಗಲಕೋಟೆ ಡಿಸ್ಟಿಕ್, ಬಾದಾಮಿ ತಾಲೂಕು, ನೀಲಗುಂದ ನನ್ನ ಹುಟ್ಟೂರು. ನಾನು ಒಬ್ಬ ರೈತನಾಗಿ ಉಪಕಸಬುಗಳ ಜೊತೆಗೆ ಕೈಗಾರಿಕೆ ಕೆಲಸಗಳನ್ನು ತೊಡಗಿಸ್ಕೊಂಡು ಅದರ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ.
7: ನಾರಾಯಣಗೌಡ್ರೆ, ತಮ್ಮ ಒಟ್ಟು ಎಷ್ಟು ಎಕರೆ ಹೊಲ ಇದೆ ತಮಗೆ?
8: ನಮ್ಮ ತಂದೆಯವರದು 4 ಎಕರೆ ಜಮೀನಿದೆ. ಹೊಳ್ಳಿ ಅವರು ಬ್ರದರ್ಸ್ ಇದ್ದವ್ರದೆಲ್ಲ ಲೀಸ್ ಮಾಡ್ಕೊಂಡು ಒಂದು 15 ಎಕರೆ ಜಮೀನು ನಾವು ಉಳುಮೆ ಮಾಡ್ತಾ ಇದ್ದೀವಿ.
7: ಅಂದ್ರೆ ಸ್ವಂತಕ್ಕೆ 4 ಎಕರೆ ಇದೆ.
8: ಸ್ವಂತಕ್ಕೆ 4 ಎಕರೆ ಇದೆ.
7: ಈಗ ತಮ್ಮ ಹೊಲದಲ್ಲಿ ಏನೇನು ಬೆಳೀತಾ ಇದ್ದೀರಿ ತಾವು?
8: ನಮ್ಮ ಹೊಲದಲ್ಲಿ ಕಬ್ಬು ಬೆಳಿತೀವಿ, ಉಳ್ಳಾಗಡ್ಡೆ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ. ಕಬ್ಬಿಗೆ ಮಹತ್ವ ಜಾಸ್ತಿ ಕೊಡ್ತಾ ಇದೀವಿ ನಾವು. ಯಾಕಂದ್ರೆ ನಮ್ದು ಆರ್ಗ್ಯಾನಿಕ್ ಬೆಲ್ಲದ ಗಾಣ ಇದೆ. ಬೆಲ್ಲದ ಗಾಣ ಇರೋದ್ರಿಂದ ನಮ್ಮ ಮೂಲ ಪೀಕು ನಾವು ಕಬ್ಬಿಗೆ ಮಹತ್ವ ಕೊಡ್ತೀವಿ. ಆಮೇಲೆ ಒಂದ್ಸ್ವಲ್ಪ ಪೀಕ್ ಬದಲಾವಣೆ ಮಾಡ್ಬೇಕನ್ನೋ ಉದ್ದೇಶದಿಂದ ಉಳ್ಳಾಗಡ್ಡಿ, ಗೊಂಜಾಳ ಅದನ್ನ ಮಾಡ್ತಾ ಬೆಳೆಗಳನ್ನ ಮಾಡ್ತಾ ಇದೀವಿ.
7: ಅಂದ್ರೆ ಈಗ ಮೂಲತಃ ತಾವು ತಮ್ಮ ಹೊಲದಲ್ಲಿ ಕಬ್ಬು ಬೆಳೆಗೆ ಪ್ರಾಶಸ್ತ್ಯವನ್ನ ನೀಡ್ತಾ ಇದ್ದೀರಿ.
8: ಹೌದು.
7: ಎಷ್ಟು ಎಕರೆಯಲ್ಲಿ ತಾವು ಕಬ್ಬನ್ನು ಬೆಳೀತಾ ಇದ್ದೀರಿ? ಯಾವ ತಳಿಗಳನ್ನ ಯಾವ ತರ ನಾಟಿ ಮಾಡ್ತಾ ಇದ್ದೀರಿ?
8: ನಮ್ದು ಮೂಲತಃ 15 ಎಕರೆ ನಾವು ವ್ಯವಸಾಯ ಮಾಡೋ ಜಮೀನು ಇದೆ ಅಲ್ಲ, ಅದರಲ್ಲಿ ಒಂದು 8 ರಿಂದ 10 ಎಕರೆ ನಾವು ಕಬ್ಬಿಗೆ ಸೀಮಿತ ಇಟ್ಕೊಂಡಿರ್ತೀವಿ. ಇನ್ನು 4-5 ಎಕರೆ ಏನಾಗುತ್ತೆ, ಒಂದು 3 ವರ್ಷಕ್ಕೊಂದ್ಸರಿ ಕಬ್ಬು ತೆಗೆಯುವಂಥ ಸಂದರ್ಭ ಬಂದಾಗ ಅವಕ್ಕೆ ನಾವು ಉಳ್ಳಾಗಡ್ಡಿ, ಗೊಂಜಾಳ ಪೀಕ್ಗಳನ್ನು ಚೇಂಜ್ ಮಾಡಬೇಕು. ಭೂಮಿನ ಫಲವತ್ತತೆ ಮಾಡಬೇಕಂದ್ರೆ ಟೈಮ್ ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ನಾವು ಈ ಪೀಕ್ಗಳನ್ನ ಹಾಕೊಳ್ತೀವಿ. ಒಂದು 8-10 ಎಕರೆ ನಮ್ಮ ಸತತವಾಗಿ ಕಬ್ಬು ಇರುತ್ತೆ.
7: ಅಂದ್ರೆ ತಮ್ದು ಒಟ್ಟಾರೆ ನೀರಾವರಿ?
8: ನೀರಾವರಿ ನಮ್ಮದಂತಲ್ಲ, ಬಾದಾಮಿ ತಾಲೂಕು ನೀರಾವರಿ ಜಾಸ್ತಿ ಇದೆ. ಅದರಲ್ಲಿ ನಮ್ಮೂರಲ್ಲೇ 1 ಎಕರೆ ಇದೆ ಅಂದ್ರೆ ಒಂದು ಬೋರ್ವೆಲ್ ಇರುತ್ತೆ, ನೀರಿದೆ, ಎಲ್ಲದೂ ನೀರಾವರಿನೇ ಇದೆ.
7: ನೀರಿಗೆ
8: ಯಾವುದೇ ರೀತಿ ಕೊರತೆ ಇಲ್ಲ.
7: ಒಟ್ಟಾರೆ ತಮ್ಮ 4 ಎಕರೆ ಹೊಲದ ಜೊತೆಗೆ ಉಳಿದ ಹೊಲಗಳನ್ನ ತಾವು ಲೀಜ್ ಹಾಕೊಂಡು 15 ಎಕರೆ ಹೊಲದಲ್ಲಿ ಕಬ್ಬನ್ನ ಬೆಳೀತಾ ಇದ್ದೀರಿ. ಹಾಗೇನೆ ಸಾವಯವ ಬೆಲ್ಲವನ್ನು ತಾವು ತಯಾರಿಸ್ತೀರಿ.
8: ಹೌದು.
7: ಬಹಳ ಸಂತೋಷ. ಕಬ್ಬಿನ ಜೊತೆಗೆ ಸಮಗ್ರ ಬೇಸಾಯವಾಗಿ, ಅಂತರ ಬೇಸಾಯವಾಗಿ ಏನೇನನ್ನ ಮಾಡ್ತಾ ಇದ್ದೀರಿ?
8: ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕಬ್ಬು ಅಷ್ಟೇ ಮಾಡೋದ್ರಿಂದ ಏನಾಗುತ್ತೆ, ಸಾಲಿಂದ ಸಾಲಿಗೆ 4 ಫೂಟ್ ಇಂದ 5 ಫೂಟ್ ಸಾಲಿ ಇಟ್ಟಿರ್ತೀವಿ. ಒಂದು ಸಸಿಯಿಂದ ಸಸಿಗೆ 1 ಫೂಟ್ ಇಂದ 1.5 ಫೂಟ್ 2 ಫೂಟ್ನ ತನಕ ನಾವು ಸಸಿಯಿಂದ ಸಸಿಗೆ ನಾಟಿ ಮಾಡ್ತಾ ಇರ್ತೀವಿ. ಅದರಲ್ಲಿ 3-4 ತಿಂಗಳ ನಮಗೆ ಗ್ಯಾಪ್ನೆಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ನಾವು ಬೇರೆ ಬೇರೆ ಪೀಕ್ಗಳನ್ನು, ಅದಕ್ಕೆ ಅನುಕೂಲ ಆಗುವಂಥ ಪೀಕ್ಗಳನ್ನು ಹಾಕಿ ನಾವು ಆರಾಮಾಗಿ ಒಂದು ಪೀಕ್ ತೆಗಿಬೋದು. ಅದಕ್ಕೆ ನಾವು ಸ್ವೀಟ್ ಕಾರ್ನ್ ಅಂತ ಹಾಕ್ತೀವಿ. 4 ಫೂಟ್ನಲ್ಲಿ 2 ಫೂಟಿಗೆ ಒಂದು ಬೀಳುತ್ತೆ, ಅದರಲ್ಲಿ ಡ್ರಿಪ್ ಲೈನ್ ಮಾಡಿ ಸ್ವೀಟ್ ಕಾರ್ನ್ ಹಾಕ್ತೀವಿ. ಸ್ವೀಟ್ ಕಾರ್ನ್ ಹಾಕೋದು ಯಾಕೆ, ಗೊಂಜಾಳಕ್ಕೆ ಹಾಕ್ಬಾರ್ದು ಅಂತಂದ್ರೆ ಗೊಂಜಾಳ 4 ತಿಂಗಳು ಹೋಗುತ್ತೆ, ಕಬ್ಬು ಬೆಳೆಯೋಕೆ ಸರಿಯಾಗಲ್ಲ. ಹಿಂಗಾಗಿ ಸ್ವೀಟ್ ಕಾರ್ನ್ ಹಾಕಿ ಒಂದು 2.5 ತಿಂಗಳು ಹಾರ್ವೆಸ್ಟಿಂಗ್ ಮಾಡ್ತೀವಿ. ಹುಬ್ಳಿ ಮಾರ್ಕೆಟಿಗೆ ಕಳಿಸ್ತೀವಿ ವಶತೆನಿನ. ಅದು ಚೆನ್ನಾಗಿ ಮಾರ್ಕೆಟ್ ಆಗುತ್ತೆ, ನಮ್ಗೆ ಆದಾಯ ಬರುತ್ತೆ. ಇನ್ನೊಂದು ಅದರಿಂದ ನಮ್ಗೆ ಲಾಭದಾಯಕ ಏನಂತಂದ್ರೆ, ಹಸೆ ಮೇವರದಿಂದ ನಾವು ಅದನ್ನ ನಮ್ಮ ಜಾನುವಾರುಗಳಿದಾವೆ, ನಮ್ದು ಕುರಿ ಸಾಕಾಣಿಕೆ ಇದೆ, ಟಗರು ಸಾಕಾಣಿಕೆ ಇದೆ, ಒಳ್ಳೆ ದನಗಳಿದೆ, ಜವಾರಿ ಆಕಳುಗಳಿದಾವೆ, ಅವಕ್ಕೆ ನಾವು ಅದನ್ನ ಸೈಲೇಜ್ ಮೇವು ಮಾಡಿ ಆ ಮೇವನ್ನ 5-6 ತಿಂಗಳ ತನ ಆ ಮೇವನ್ನ ನಾವು ನಮ್ಮ ದನಗಳಿಗೆ ಹಾಕಿ ನಾವು ಅದನ್ನ ಮೇಯಿಸ್ಕೊಳ್ಳೋ.

0: ನಮ್ಗೆ ಅನುಕೂಲ ಆಗುತ್ತೆ. ಒಂದನೇದು ಇದು ಆಯಿತು, ಎರಡನೇದು ನಮ್ದು ಆದಾಯನ ಆಯ್ತು. ಹೊಳಿ ಅದು ಅದನ್ನು ಬಿಟ್ಟರೆ ನೀವು ಸೋಯಾಬೀನ್ ಬೆಳಿಬೋದು, ಕಡಲೆ ಬೆಳಿಬೋದು, ಇವೆಲ್ಲ ಸ್ವಲ್ಪ ಸ್ವಲ್ಪ ಟೈಮ್ನಲ್ಲಿ ಒಳ್ಳೆ ಆದಾಯ ಬರುವಂಥ ಪೀಕ್ಗಳು. ಈ 3 ತಿಂಗಳಾದಮೇಲೆ ನಾವು ಮತ್ತೆ ಕಬ್ಬಿಗೆ ಮಹತ್ವ ಕೊಟ್ಟು ಗಳೆಗಾಡಿ ಮಾಡಿ ಕಬ್ಬನ್ನು ತಕ್ಕೊಂತೀವಿ.
1: ಕಬ್ಬನ್ನು ಬೆಳಿತಿರಲ್ಲ, ಈಗ ಮಾರುಕಟ್ಟೆಯಲ್ಲಿ ಹೇಗಿದೆ ಅದು?
0: ಮಾರುಕಟ್ಟೆಯಲ್ಲಿ ಇವತ್ತಿನ ದಿನಮಾನದಲ್ಲಿ ರೇಟ್ 3,300 ರೂಪಾಯಿ ಇದೆ. ಆದರೂ ಪರವಾಗಿಲ್ಲ ಈ ವರ್ಷ, ಯಾಕಂದ್ರೆ 3,300 ಒಂದು ಟನ್ನಿಗೆ ಅನಿಸ್ಬಹುದು. ಅಲ್ಲಿ ಅವ್ರು ನಮ್ಮ ರೈತರಿಗೆ ಎಷ್ಟು ಕಷ್ಟ ಇದೆ ಅಂತಂದ್ರೆ, 1 ಎಕರೆ ಉಳುಮೆ ಮಾಡ್ಬೇಕಂತಂದ್ರೆ ಉಳುಮೆ ಮಾಡ್ಲಿಕ್ಕೆ 10-15,000 ಹೋಗುತ್ತೆ. 10-15,000 ಹೋಯ್ತು, ಅದನ್ನ ಹೊಳ್ ಬೀಜ ರೆಡಿ ಮಾಡಿಕೊಂಡು ಅದನ್ನ ಹಾಕ್ಬೇಕಂದ್ರೆ 20-25-30,000 ರೂಪಾಯಿ ಒಬ್ಬ ರೈತನಿಗೆ ಕಬ್ಬು ಬೆಳಿಬೇಕಾದ್ರೆ ಆಗುತ್ತೆ. ಹಿಂಗಾಗಿ ನಮಗೆ 3,300 ರೂಪಾಯಿ ರೇಟ್ ಕೊಟ್ಟಿದ್ದಾರೆ ಈ ಸರ ಸರ್ಕಾರದವರು. ಅದನ್ನ ನಾವು ಫ್ಯಾಕ್ಟ್ರಿಗೆ ಅಂತೇಳಿ ನಮ್ಮ ಕಬ್ಬುಗಳನ್ನ ಜಾಸ್ತಿ ಇದು ಮಾಡಲ್ಲ. ಈಗ 5 ವರ್ಷ ಆಯ್ತು ನಾನು ಬೆಲ್ಲದ ಗಾಣ ಹಾಕಿ, ಉದ್ದೇಶ ಫ್ಯಾಕ್ಟ್ರಿಗಳ ಸಮಸ್ಯೆಗಳಿಂದ ನಾನು ಗಾಣ ಹಾಕಿದ್ದೀನಿ. ಗಾಣ ಹಾಕಿಬಿಟ್ಟು ಅದನ್ನ ನಾನು 5 ವರ್ಷದಿಂದನೂ ನಾವು ಸತತವಾಗಿ ಬೆಲ್ಲದ ಗಾಣದಲ್ಲಿ ನಮ್ಮ ಕಬ್ಬು ನುರಿಸಿ ನಾವು ಬೆಲ್ಲ ಮಾಡ್ತಾ ಇದ್ದೀವಿ. ಬೆಲ್ಲ ಮಾಡಿ ಎಲ್ಲ ಜನಕ್ಕೂ ನಾವು ರಾಸಾಯನಿಕ ಮುಕ್ತ ಬೆಲ್ಲನ ನಾವು ತಲುಪಿಸ್ಬೇಕು ಅಂತೇಳಿ ಅದನ್ನ ನಾವು ತಲುಪಿಸ್ತಾ ಇದ್ದೀವಿ. ಸತತ ಪ್ರಯತ್ನದಲ್ಲಿ ಇದೇವಿ ನಾವು. ಈಗ
1: ಎಷ್ಟು 1 ಕೆಜಿಗೆ ಎಷ್ಟು ಮಾಡ್ತಾ ಇದ್ರಿ?
0: 1 ಕೆಜಿ ಬೆಲ್ಲಕ್ಕೆ 60 ರೂಪಾಯಿ ರೇಟ್ ಇದೆ. ಬೇರೆದವರೆಲ್ಲ ಬೇರೆ ಬೇರೆ ರೇಟ್ ಇರುತ್ತೆ. ನಾವು ನಮ್ದೇ ಕಬ್ಬು, ನಮಗೆ ಮಾರ್ಜಿನ್ ಜಾಸ್ತಿ ಬೇಕಾಗಿಲ್ಲ, ಎಕ್ಸ್ಪೆಕ್ಟ್ ಮಾಡೋದು ನಾವು ಅದರಿಂದ ಹೋಗಲ್ಲ, ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ. ಇದನ್ನ 100 ರೂಪಾಯಿ ಕೊಟ್ಟರೆ ಅದನ್ನ ತಿನ್ನೋ ಜನನೇ ಬೇರೆ ಇರ್ತಾರೆ. ಎಲ್ಲ ಜನಕ್ಕೂ 100-200 ಕೊಟ್ಟು ತಿನ್ನುವಂತ ಶಕ್ತಿ ಇರಲ್ಲ. ಹಂಗಾಗಿ ನಾವು ಒಂದು ಮಿನಿಮಮ್ 60 ರೂಪಾಯಿ ರೇಟ್ ಇಟ್ಟಿದ್ದೀವಿ. ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಎಲ್ಲ ಜನನು ನಮ್ಮ ಬೆಲ್ಲನ ಯೂಸ್ ಮಾಡ್ತಾ ಇದ್ದಾರೆ.
1: ಈಗ ತಮ್ಮದು ಒಟ್ಟು ಈ ಹೊಲದಲ್ಲಿ
0: ಹೌದು
1: ಎಷ್ಟು ಟನ್ ಅನ್ನ ಕಬ್ಬು ಬೆಳೀತಾ ಇದ್ದೀರಿ?
0: 1 ವರ್ಷಕ್ಕೆ 500 ಟನ್ ತನಕ ಕಬ್ಬು ನಾವು ಬೆಳೀತಾ ಇದ್ದೀವಿ. ಫಸ್ಟ್ ಗೆ ಏನಾಯ್ತು, ನಮ್ದು ಗಾಣ ಮಾಡಿದ ತಕ್ಷಣ ನಮ್ಮ ಕಬ್ಬನ್ನಷ್ಟೇ ನಾವು ಮಾಡ್ಕೊಂಡು ಸೈಡ್ ಬರ್ತಿದ್ವಿ. ಇವಾಗ ಬೇರೆ ರೈತರು ಏನ್ ಮಾಡಿದ್ದಾರೆ, ಈಗ ಈ ತರ ಮಾಡಿದ್ದಾರೆ, ಗೌಡ್ರು ಗಾಣ ಮಾಡಿದ್ದಾರೆ, ಈ ತರ ಕೆಮಿಕಲ್ ರೈತ ಬೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾ ಜನಕ್ಕೂ ಮೆಸೇಜ್ ಕೊಟ್ಮೇಲೆ ಎಲ್ಲಾ ಜನನು ಬಂದು ನಮ್ಮ ಗಾಣಕ್ಕೆ ಬಂದು ತಾವು ಕಬ್ಬು ತಗೊಂಬಂದು ಅದನ್ನ ಬಾಡಿಗೆ ರೂಪದಲ್ಲಿ ಕೊಟ್ಟು 1 ವರ್ಷಕ್ಕಾಗುವಷ್ಟು ಬೆಲ್ಲನ ಅವ್ರು ತಯಾರು ಮಾಡ್ಕೊಂಡು ತಮ್ಮ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಅವರೇ ತಿಂತಾ ಇದ್ದಾರೆ. ಹಂಗಾಗಿ ಅದು ಒಂದು ಸಪೋರ್ಟ್ ಆಗಿದೆ. ಯಾಕಂದ್ರೆ ಜನರಿಗೆ ಒಳ್ಳೆ ಫುಡ್ ನಾನು ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಹೊಂದಿದೆ. ಹೊಳ್ಳಿ ನನ್ನ ಗಾಣನು ನಡೀತಾ ಇದೆ. ಹಂಗಾಗಿ 1-2 ವರ್ಷ ಆಯ್ತು, ನಾನು 1/2 ಕಬ್ಬನ್ನ ನಾನು ಫ್ಯಾಕ್ಟ್ರಿ ಕೊಡ್ತೀನಿ, 1/2 ಕಬ್ಬನ್ನ ನಾನು ಬೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
1: ಈ ಗಾಣ ಹಾಕ್ಲಿಕ್ಕೆ ತಾವು ಸರ್ಕಾರದಿಂದ ಯಾವ್ದಾದ್ರು ಯೋಜನೆ ಅಡಿಯಲ್ಲಿ ಗಾಣವನ್ನ ಹಾಕಿದ್ರೋ ಯಾವ ತರ ಮಾಡಿದ್ರಿ?
0: ಹೌದು, ನಾನು ಸರ್ಕಾರದ ಸಲಹೆಗಳನ್ನ ತಗೊಂಡು ಹೊಳೆ ಸರ್ಕಾರದ ಅನುದಾನಗಳನ್ನ ಎಲ್ಲಾನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನ ಮಾಡ್ಬೇಕಂತಂದ್ರೆ ಯುವ ರೈತರೇ ಬೇಕು. ಯಾಕಂದ್ರೆ ಇವತ್ತಿನ ಟೆಕ್ನಾಲಜಿ ಪ್ರಕಾರ ಈಗಿನ ರೈತರಿಗೆ ಅದನ್ನ ಮಾಡಿಕೊಂಡು ಮುಂದುವರೆದ್ರೆ ಚೆನ್ನಾಗಿರುತ್ತೆ. ಹೊಳೆ ಇದನ್ನ ನಾನು ಸಬ್ಸಿಡಿನ ಮಾಡ್ಕೊಂಡಿದ್ದೀನಿ. ಇವಾಗ ಸರ್ಕಾರದಿಂದ ಸುಮಾರು ಇದು ಗಾಣಕ್ಕಂತೆಲ್ಲ ಎಲ್ಲ ಕೈಗಾರಿಕೆ ಉದ್ಯಮಗಳಿಗಾಯ್ತು, ಅಗ್ರಿಕಲ್ಚರ್ಗಾಯ್ತು, ಎಲ್ಲ ಸಾಕಾಣಿಕೆಗಳಿಗಾಯ್ತು, ಎಲ್ಲದಕ್ಕೂ ಸಬ್ಸಿಡಿ ಇದೆ. ಅದು ಇವತ್ತೇರೆ ಬರಲಿ, ನಮಗೆ ನಾಳೆ ಬರಲಿ, ಪೇಷನ್ಸ್ ಇರಬೇಕು ಫಸ್ಟ್ಗೆ. ಯಾಕಂದ್ರೆ ಈಗ ನಾನೊಬ್ಬ 4 ಎಕರೆ ಜಮೀನು ಇದವನು, ನಮ್ಮ ತಂದೆ ಇದು 4 ಎಕರೆ ಜಮೀನು ಅಂತದ್ರವ್ನು, ನಾನು 50-55 ಲಕ್ಷ ಕೊಟ್ಟು ಒಂದು ಗಾಣ ಹಾಕಿದ್ದೀನಿ ಅಂತಂದ್ರೆ ನಮ್ಮ ರೈತರಿಗೆ ಯಾಕೆ ಮಾಡೋಕ್ಕಾಗಲ್ಲ? ನಾನು ನಿಮ್ಮ ತರನೇ ಒಬ್ಬ ರೈತ, ಮತ್ತೆ ಇಷ್ಟು ಮಾಡಿದ್ದೀನಿ ಅಂತಂದ್ರೆ ಇದಕ್ಕೆ 10 ಎಕರೆ ಬೇಕು, 20 ಎಕರೆ ಬೇಕು, 1 ಎಕರೆ ಜಮೀನು ಇದ್ರು ಅವನು ಮಾಡಬಹುದು, 100 ಎಕರೆ ಜಮೀನು ಇದ್ದವನು ಮಾಡಬಹುದು. ಅದಕ್ಕೆ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ತಾಳ್ಮೆ ಬೇಕು,
1: ಮೊದಲು ಮನಸ್ಸು ಬೇಕು, ಮನಸ್ಸಿದ್ದಲ್ಲಿ ಮಾರ್ಗ.
0: ಹೌದು, ಯಾಕಂದ್ರೆ ಸರ್ಕಾರಗಳಿಂದ ಸೌಲಭ್ಯಗಳು ಜಾಸ್ತಿ ಇದಾವೆ. ಗೌಡ್ರು ಗಾಣ ಹಾಕಿದ್ದಾರೆ, ಗಾಣನೇ ಚೂಸ್ ಮಾಡಬೇಡಿ, ನಿಮ್ ಸುಮಾರು ಬೇರೆ ಬೇರೆ ಕೆಲಸಗಳಿದಾವೆ, ಎಲ್ಲದರಲ್ಲೂ ಸಬ್ಸಿಡಿ ಇದೆ. ಒಳ್ಳೆ ಮಾರ್ಗ ನಿಮ್ಗೆ ಏನಾಗುತ್ತೆ?
1: ಈಗ ತಾವು ಗಾಣ ಹಾಕಿದಿರಲ್ಲ, ಇದಕ್ಕೆ ಎಷ್ಟು ಸಬ್ಸಿಡಿ ಸಿಕ್ತು ತಮಗೆ?
0: ನನಗೆ ಒಂದು ಇದಕ್ಕೆ ಒಂದು 7-7.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ಕಿದೆ.
1: ಯಾವ ತರ ಅಪ್ರೋಚ್ ಮಾಡಿದ್ರಿ ಇದನ್ನ?
0: ನಾನು ಅದನ್ನ ಸಣ್ಣ ಕೈಗಾರಿಕಾ ಉದ್ಯಮಿ ಅಂತೇಳಿ ನಾನು ಹಾಕೊಂಡಿದ್ದೆ. ಅದರಲ್ಲಿ ಸಬ್ಸಿಡಿ ನಂದು ಫಸ್ಟ್ಗೆ ಎಲ್ಲ ಅಪ್ಲೈ ಮಾಡಿ ಮಾಡಿದ್ದೀನಿ, ದುಡ್ಡು ಹಾಕಿದ್ದೀನಿ, ಲೋನು ಸ್ಯಾಂಕ್ಷನ್ ಆಗಿದೆ. ನಮ್ಮ ಬ್ಯಾಂಕಿನ ಜೊತೆ ರಿಲೇಷನ್ ಇರೋದ್ರಿಂದ ಲೋನ್ ಕೊಟ್ಟರು, ಅದಕ್ಕೆ ಏನು ತೊಂದರೆ ಆಗಲಿಲ್ಲ. ಲೋನ್ ಕೊಟ್ಟು ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೆ. ಅದನ್ನು 3-4 ವರ್ಷದ ನಂತರ ನಮ್ಗೆ ಸಬ್ಸಿಡಿ ಸಿಗುತ್ತೆ. ನೀವು ಸಬ್ಸಿಡಿ ಆಗಿದೆ ಅಂತೇಳಿ ಸಬ್ಸಿಡಿ ತಗೊಳ್ಳೋಗೋಸ್ಕರ ಸರ್ಕಾರಗಳನ್ನ ಉಪಯೋಗ ಮಾಡ್ಕೊಳಕ್ ಹೋದ್ರೆ ಸರ್ಕಾರನೂ ಆ ಸಹಾಯ ಕೊಡೋಲ್ಲ. ನೀವು ಅದನ್ನ ಮಾಡಿ ಉದ್ಯಮೆಯನ್ನು ಒಂದು ಗಾತ್ರಕ್ಕೆ ಬೆಳೆಸಿ ನೀವು ಸಕ್ಸಸ್ ಆಗಿ ಅದನ್ನ ಸಕ್ಸಸ್ ಮಾಡಿದಾಗ ಮಾತ್ರ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಅದಕ್ಕೆ ಸಬ್ಸಿಡಿ ತಗೋಬೇಕು ಅಂತೇಳಿ ಮಾಡೋರು ಯಾರು ಈ ಇದಕ್ಕೆ ಕೈ ಹಾಕೋಬೇಡಿ. ನಾನು ಒಂದು ಉದ್ಯಮೆ ಮಾಡಬೇಕು, ಒಂದು ಯಾವ್ದಾದ್ರು ಸಣ್ಣದಾಗಲಿ ದೊಡ್ಡದಾಗಲಿ ಕೆಲಸ ಮಾಡಿ ಸಕ್ಸಸ್ ಆಗಬೇಕು ಅನ್ನೋನ್ ಮಾತ್ರ ಇದನ್ನ ಮಾಡ್ರಿ. ಅದು ಹೇಳಕ್ ಇಷ್ಟಪಡ್ತೀನಿ.
1: ತಾವು ಕೃಷಿಯಲ್ಲಿ ಉದ್ಯಮಿಯಾಗಿ ಹೊರಹೊಮ್ಮಿದಿರಿ, ಬಹಳ ಸಂತೋಷ. ಬೆಲ್ಲವನ್ನ ತಯಾರಿಸಲಿಕ್ಕೆ ತಾವೇನು ಗಾಣ ಹಾಕೊಂಡಿದ್ದೀರಲ್ಲ, ಈಗ ತಾವು ಬೆಳೆದಂತ ಕಬ್ಬುಗಳನ್ನ ಅಲ್ಲಿ ಬೆಲ್ಲವನ್ನ ತಯಾರಿಸಲಿಕ್ಕೆ ಉಪಯೋಗ ಮಾಡಿಕೊಂಡು ನಂತರದ ಇತರೆ ರೈತರಿಗೂ ಸಹ ತಮ್ಮ ಗಾಣವನ್ನ ಉಪಯೋಗಿಸ್ಲಿಕ್ಕೆ ತಾವು ಕೊಡ್ತಾ ಇದ್ದೀರಿ, ಯಾವ ರೀತಿ ಬೇರೆ ರೈತರಿಗೆ ಅದನ್ನ ಅನುಕೂಲ ಮಾಡಿಕೊಟ್ಟಿದ್ದೀರಿ?
0: ನಾನು ಒಂದು ಪ್ರೊಡಕ್ಷನ್ ತೆಗಿತೀವಿ, ಒಂದು ಪ್ರೊಡಕ್ಷನ್ ಅಂತೀವಿ, ಆ ಪ್ರೊಡಕ್ಷನ್ ಗೆ 2 ಟನ್ ಕಬ್ ಕ್ರಷಿಂಗ್ ಆಗುತ್ತೆ. 2 ಟನ್ ಕಬ್ ಕ್ರಷಿಂಗ್ ಆದ್ರೆ ಅದಕ್ಕೆ 200 ಕೆಜಿಯಿಂದ 220 ಕೆಜಿ ತನಕ ಬೆಲ್ಲ ಬರುತ್ತೆ. ಅದು 220 ಕೆಜಿ ತನಕ ಬೆಲ್ಲ ಬರುತ್ತೆ. ಒಬ್ಬ ರೈತ ಅದನ್ನ ಕಬ್ ತಗೊಂಬಂದು ನಮ್ಮ ಗಾಣದ ಮುಂದೆ ಡೌನ್ ಮಾಡಿದ್ರೆ ಲೇಬರ್ ತಗೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಲ್ಲ ಕ್ರಷಿಂಗ್ ಮಾಡಿ ಬೆಲ್ಲ ರೆಡಿ ಮಾಡಿಕೊಂಡು ಕವರ್ ಹಾಕಿ ಕೊಡುತ್ತನೂ ನಂದೇ ಜವಾಬ್ದಾರಿ ಇರುತ್ತೆ. ಅಷ್ಟು ಮಾಡಿ ನಾನು ಒಂದು ಆ ಪ್ರೊಡಕ್ಷನ್ಗೆ 4,000 ರೂಪಾಯಿ ನಾನು ಬಾಡಿಗೆ ಅಂತ ತಗೊಂತೀನಿ, ಅದೆಲ್ಲ ನಾನು ಕೆಲಸ ಮಾಡ್ಕೊಡ್ಲಿಕ್ಕೆ 4,000 ರೂಪಾಯಿ ಅಂತ ತಗೊಂತೀನಿ. ಬಟ್ ಆ ಕಬ್ಬು ನಾನು ಖರೀದಿ ಮಾಡಿಕೊಂಡು

0: ಅದನ್ನ ಬೆಲ್ಲ ನಾನೇ ರೆಡಿ ಮಾಡಿಕೊಂಡು ಅದನ್ನ ನಾನು ಮಾರ್ಕೆಟಿಂಗ್ ಕಳಿಸಿದ್ರೆ ನಾನು 4,000 ತಗೊಳ್ಳೋದ್ರಲ್ಲಿ 6,000 ನನಗೆ ಬೆನಿಫಿಟ್ ಸಿಗುತ್ತೆ. 6,000 ಬೆನಿಫಿಟ್ ಸಿಗುತ್ತೆ. ನಮ್ಮ ರೈತರಿಗೆ ಹೊರೆ ಆಗಬಾರ್ದು. ನಾನು ಒಬ್ಬ ರೈತ, ಈ ಉದ್ಯಮಿ ಮಾಡ್ತಾ ಇದ್ದೀನಿ ಅನ್ನೋಕ್ಕಿಂತ ಬಿಫೋರ್ ಆಗಿ ನಾನು ಒಬ್ಬ ರೈತ, ಎಲ್ಲ ರೈತರಿಗೂ ಇದು ಮುಟ್ಟಬೇಕು. ನನ್ನ ಎಕ್ಸ್ಪೆಂಡೇಷನ್ ನನ್ನ ಎಲ್ಲ ತೆಗೆದು ನನಗೊಂದು ಸ್ವಲ್ಪ ಬದುಕಾದ್ರೆ ಸಾಕು ಅನ್ನೋ ಉದ್ದೇಶಕ್ಕೆ ಒಂದು ಪ್ರೊಡಕ್ಷನ್ ಒಂದು 1,500 ಉಳಿದ್ರೆ ಸಾಕು ನನಗೆ, 2,000 ನಾನು ಮಾರ್ಜಿನ್ ತಗೊಳ್ಳೋದು ಬೇಡ, ಇದು ರೈತರಿಗೆ ಲಾಭ ಆಗಲಿ, ರೈತರದೇ ಕಬ್ಬು ರೈತರದೇ ಗಾನ ರೈತರಿಗೆ ಲಾಭ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟೇ ರೇಟ್ ಇಟ್ಟು ನಾನು ಕೊಡ್ತಾ ಇದ್ದೀನಿ. ನಾನು ಬೆಲ್ಲ ಖರೀದಿ ಮಾಡ್ತಾ ಇಲ್ಲ, ರೈತರಿಗೆ ಕೊಡ್ತಾ ಇದ್ದೀನಿ. ಅವ್ರು 1 ವರ್ಷ ಆಗುವವರೆಗೂ ಅದೇ ಬೆಲ್ಲನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಇಯರ್ ಬರ್ತಾ ಇದೆ, ಕಬ್ಬು ತೊಗೊಂಡ್ಬಂದ್ರು ಇನ್ನೂ 2 ಪೆಂಟಿ ಬೆಲ್ಲ ಇದೆ ಗೌಡ್ರೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ಬಂದು ತಗೊಂಡೋಗ್ತಾ ಇದ್ದಾರೆ.
1: ಬಹಳ ಸಂತೋಷ. ಈಗ ನಾರಾಯಣ್ ಗೌಡ್ರೆ, ತಾವು ಸಾವಯವ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀರಿ, ಈ ಸಾವಯವ ಬೆಲ್ಲ ತಯಾರು ಮಾಡುವಾಗ ಏನೇನು ಬಳಸ್ತೀರಿ ಅದರಲ್ಲಿ?
0: ನಾವು ಇದರಲ್ಲಿ ಸುಣ್ಣ ಹಾಕ್ತೀವಿ. ಸುಣ್ಣ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಲ್ಲ ಗಟ್ಟಿ ಆಗುತ್ತೆ. ಸುಣ್ಣ ಬೇಕೇ ಬೇಕು. ಒಳ್ಳೆ ಎಣ್ಣೆ ಹಾಕ್ತೀವಿ. ಒಳ್ಳೆ ಎಣ್ಣೆಯಿಂದ ಸುಣ್ಣ ಹಾಕ್ಬೇಕು, ಬೆಂಡಿ ರಸ ಹಾಕ್ಬೇಕು. ಬೆಂಡಿ ರಸ ಹಾಕೋದ್ರಿಂದ ಎಲ್ಲ ಹೊಲಸುಗಳ ಮೇಲೆ ಬರುತ್ತೆ, ಅದಕ್ಕೆ ಯಾವ್ದು ಕೆಮಿಕಲ್ಗಳು ಯೂಸ್ ಮಾಡಬಾರ್ದು. ಬೆಂಡೆ ರಸ ಹಾಕಿ ಹೊಲಸು ತೆಗಿಬೇಕು. ಮೊಲಸಿಸ್ ತೆಗೆದು ಅದನ್ನ
1: ಬೆಂಡೆ ರಸ ಯಾವ ತರ ಮಾಡ್ಕೊಂಡಿರ್ತೀವಿ?
0: ಬೆಂಡೆ ಗಿಡ ಇರುತ್ತೆ, ನಾವು ತರಕಾರಿಗೆ ಅದನ್ನ ಬೆಂಡೆಕಾಯಿ ಯೂಸ್ನು ಮಾಡಬಹುದು. ಅದನ್ನ ಗಿಡನ ರಸ ಮಾಡಿ ಅದನ್ನ ರಸ ತೆಗೆದ್ಬಿಟ್ಟು ಆ ಪ್ರೊಡಕ್ಷನ್ ನಲ್ಲಿ ಮಾಡ್ಬೇಕಂತಂದ್ರೆ ಪ್ರೊಸೀಜರ್ ಇರುತ್ತೆ. ಅದರಲ್ಲಿ ಹಾಕಿ ಹಾಕಿ ಅದನ್ನ ಅಷ್ಟು ಹೊಲಸು ತೆಗಿಬೇಕು. ತೆಗೆದ್ಮೇಲೆ ಅದನ್ನ ಕುದಲಿಕ್ ಬಿಡ್ತೀವಿ. ಲಾಸ್ಟಿಗೆ ಪ್ರೊಡಕ್ಷನ್ ಇಳುವ ಮುಂದೆ ಒಳ್ಳೆ ಎಣ್ಣೆ ಬೇಕಾಗುತ್ತೆ, ಒಳ್ಳೆ ಎಣ್ಣೆ ಯೂಸ್ ಮಾಡ್ತೇವೆ. ನಾವು ಈ ಮೂರೇ ಅದಕ್ಕೆ ಯೂಸ್ ಮಾಡಿಬಿಟ್ಟು ನಾವು ಬೆಲ್ಲ ತಗೋ.
1: ಒಂದು ಪ್ರೊಡಕ್ಷನ್ ಬೆಲ್ಲವನ್ನ ತಯಾರು ಮಾಡಬೇಕಾದ್ರೆ ಎಷ್ಟು ಸುಣ್ಣವನ್ನು ಬಳಸ್ತೀರಿ, ಎಷ್ಟು ಒಳ್ಳೆ?
0: ಒಂದು 250 ಕೆಜಿ ತನಕ ಸುಣ್ಣ ಬೆಳೆಸ್ತೀವಿ. ಸುಣ್ಣ ಏನಂದ್ರೆ ಆರೋಗ್ಯಕ್ಕೆ ಯಾವ್ದು ಹಾನಿಕರ ಅಲ್ಲ, ಒಳ್ಳೇದು. ಯಾಕಂದ್ರೆ ಅಷ್ಟು ಶಕ್ತಿ ಸುಣ್ಣದಲ್ಲಿ ಇರುತ್ತೆ, ಯಾವ್ದು ತೊಂದರೆ ಇಲ್ಲ. ಒಂದು 250 ಗ್ರಾಮ್ ತನಕ ಸುಣ್ಣ ಬೆಳೆಸ್ತೀವಿ. ಒಂದು 100 ml ತನ ಒಳ್ಳೆ ಎಣ್ಣೆ ಬೆಳೆಸ್ತೀವಿ. ಬೆಂಡಿ ರಸ 1/2 ಲೀಟರ್ 1 ಲೀಟರ್ ತನ ಅದನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ತಕೊಂಡಿರ್ತೀವಿ. ಅದ ರಸ ತೆಗಿಬೇಕಂದ್ರೆ ನೀರು ಮಿಕ್ಸ್ ಮಾಡಿ 1 ಲೀಟರ್ ನೀರು ತರನು ತಗೊಂಡು ಅದನ್ನ ಅದರಲ್ಲಿ ಸ್ಲೋ ಮೂಮೆಂಟ್ ನಲ್ಲಿ ಹಾಕ್ತಾ ನಾವು ಅದನ್ನ ಹೊಲಸುಗಳನ್ನು ತೆಗಿತೀವಿ.
1: ಈ ವೇಸ್ಟೇಜ್ಗಳನ್ನ ಯಾವ ತರ ಮ್ಯಾನೇಜ್ ಮಾಡ್ತೀರಿ?
0: ವೇಸ್ಟೇಜ್ಗಳನ್ನ ಮ್ಯಾನೇಜ್ ಅಂತಂದ್ರೆ ನಾವು ಶುಗರ್ ಫ್ಯಾಕ್ಟ್ರಿ ಅವ್ರ ತರ ಬೇರೆಯವರಿಗೆ ಅದಕ್ಕೆ ಮೊಲೈಸಿಸ್ ಅದು ಇದು ಅಂತ ಕೊಡಕ್ ಹೋಗಲ್ಲ. ಅದ್ರಲ್ಲಿ ನಮ್ಗೆ ಮಾರ್ಜಿನ್ ಇದೆ ಅಂದ್ರೂ ಕೊಡಕ್ ಹೋಗಲ್ಲ. ಯಾಕಂದ್ರೆ ನಾವು ಇಷ್ಟೆಲ್ಲ ಮಾಡ್ತಾ ಇದೆ ಅಂದ್ರೂ ನಾವು ಬದುಕಬೇಕು, ನಮ್ಮ ಜೊತೆಗೆ ನಮ್ಮ ಜಮೀನು ಬದುಕಬೇಕು. ಫಸ್ಟ್ ಜಮೀನು ಬದುಕಬೇಕಂದ್ರೆ ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದಿಲ್ಲ, ಎಲ್ಲವನ್ನು ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದರಲ್ಲೇ ಮಾಡ್ತೀವಿ. ಆರ್ಗ್ಯಾನಿಕ್ ನಲ್ಲಿ ಮಾಡ್ತೀವಿ ಅಂತಂದ್ರೆ ನಾವು ಯಾವುದು ಗೊಬ್ಬರಗಳನ್ನ ಖರೀದಿ ಮಾಡ್ಕೊಂಡ್ ಬರಲ್ಲ. ಒಳ್ಳೇದು, ನಾನು ಯಾವುದು ಗೊಬ್ಬರಗಳು ಖರೀದಿ ಮಾಡ್ಕೊಂಡ್ ಬರಲ್ಲ. ಮೊಲೈಸಸ್ ಬಂದಿರುತ್ತಲ್ಲ, ನಾನು ವೇಸ್ಟೇಜ್ ಮೇಲೆ ಬಂದಿರುತ್ತೆ, ಕಬ್ಬಿನ ರೌದಿ ಬಂದಿರುತ್ತೆ, ವೇಸ್ಟೇಜ್ ಸಣ್ಣ ಸಿಪ್ಪಿ ಬಂದಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಹೇಳಿಕೆ ಇಷ್ಟಪಡ್ತೀನಿ, ನಂದು ಟಗರ್ ಸಾಕಾಣಿಕೆ ಇದೆ, ಒಂದು ಗಾಣದಲ್ಲಿನ ಅದು ಟಗರ್ ಸಾಕಾಣಿಕೆ ಇದೆ. ಆ ಟಗರ್ ಸಾಕಾಣಿಕೆ ವೇಸ್ಟ್ ಗೊಬ್ಬರ ಬರುತ್ತೆ, ಒಳ್ಳೆ ಆಕಳುಗಳಿದೆ, ಅದೆಲ್ಲ ವೇಸ್ಟ್ ತೆಗೆದ್ಬಿಟ್ಟು ನಾನು ತಿಪ್ಪಿಗೆ ಕಲೆಕ್ಟ್ ಮಾಡ್ತೀನಿ. ಒಳ್ಳೆ ಗೊಬ್ಬರ ಗ್ಯಾಸ್ ಇದೆ, ಗೊಬ್ಬರ ಗ್ಯಾಸ್ ಕನ್ನ ಎಲ್ಲರೂ ಕಟ್ಟಿಸಿ ಅದನ್ನೆಲ್ಲ ಹಾಳು ಮಾಡಿದಾರೆ. ನಾನು ಇನ್ನೂವರೆಗೂ ಹಾಳಾಗಿಲ್ಲ, 5-6 ವರ್ಷ ಆಗಿದೆ. ನಾನು ಅದನ್ನೇ ಯೂಸ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಯಾವುದೇ ತರದ ಗ್ಯಾಸ್ಗಳು ಯೂಸ್ ಮಾಡಲ್ಲ. ಇನ್ನೂವರೆಗೂ ನಾನು ಗೊಬ್ಬರ ಗ್ಯಾಸ್ ಮೇಲೆ ಅಡಿಗೆ ಮಾಡ್ತೀನಿ. ಜವಾರಿ ಆಕಳ ಹಾಲನ್ನೇ ಯೂಸ್ ಮಾಡ್ತೀವಿ. ಹೊಳಿ ಇದು ಎಲ್ಲಾದ್ರು ರಾಸಾಯನಿಕ ಇಲ್ಲ, ಆರ್ಗ್ಯಾನಿಕ್ ಗೊಬ್ಬರನು ಯಾವ ಮಾರ್ಕೆಟ್ ನಿಂದ ಖರೀದಿ ಮಾಡಲ್ಲ. ಯಾಕಂದ್ರೆ ಇದನ್ನೆಲ್ಲಾನು ರೆಡಿ ಮಾಡಿ ಒಂದು 12 ತಿಪ್ಪೆ ಉಂಡೆ ಮಾಡಿದೀನಿ, ಒಂದು 5 ಫೂಟ್ ತೆಗ್ಗಿದೆ. ಅದರಲ್ಲಿ ಗೊಬ್ಬರನ ಒಂದು 50 ಟ್ಯಾಕ್ಟರ್ ಗೊಬ್ಬರನ ಒಂದು ವರ್ಷಕ್ಕೆ ನಾನು ಸ್ಟಾಕ್ ಮಾಡ್ಕೊಂತೀನಿ. ಎಲ್ಲ ಒಂದು ಸರಿ ರೌದಿ ಹಾಕೋದು, ಒಂದ್ಸರಿ ಮೆಳೆ ಹಾಕೋದು, ಒಂದ್ಸರಿ ಅದ್ರ ಕುರಿ ಗೊಬ್ಬರ ಹಾಕೋದು, ಹಾಕಿ ಗೊಬ್ಬರ ರೆಡಿ ಮಾಡಿದ್ವಿ. ಒಂದು 50-60 ಟ್ಯಾಕ್ಟರ್ ಗೊಬ್ಬರನ ನಾವೇ ರೆಡಿ ಮಾಡ್ಕೊಂಡು ನಮ್ಮ ಜಮೀನಿಗೆ ನಾವೇ ಸ್ವಂತ ಯೂಸ್ ಮಾಡ್ಕೊಂತೀವಿ. ಅದರಿಂದ ನನಗೆ ರಾಸಾಯನಿಕ ಗೊಬ್ಬರ ತೊಗೊಂಬರೋದ್ರಲ್ಲಿ ಒಂದು 15 ಎಕರೆ ರೆಡಿ ಮಾಡ್ಬೇಕಂದ್ರೆ ಒಬ್ಬ ರೈತ 3-4 ಲಕ್ಷ ರೂಪಾಯಿ ಗೊಬ್ಬರಕ್ಕೆ ಹಾಕ್ಬೇಕು ಒಳ್ಳೆಯದು, ಅದು ನನಗೆ ಮೈನಸ್. ಹೊಳೆ ಆರ್ಗ್ಯಾನಿಕ್ ಮಾಡ್ಬೇಕಂದ್ರೆ ಬೇರೆದ್ರ ತರ ಯಾವುದೋ ತರ ಮಾರ್ಕೆಟ್ ನಿಂದ ತೊಗೊಂಬರಲ್ಲ, ನನಗೆ ಯಾವ್ದ್ರ ಮೇಲೂ ಇಷ್ಟ ಇಲ್ಲ. ನನ್ನ ಹತ್ರನ ಎಲ್ಲ ಇರುವಾಗ ನಾನು ರೆಡಿ ಮಾಡ್ಕೊಳಕ್ ನನಗೇನಾಗಿದೆ, ನಾನೇ ರೆಡಿ ಮಾಡ್ಕೊಂತೀನಿ. ನಮ್ಮ ಯುವಕರು ಇದನ್ನ ಫಸ್ಟ್ ಕಲಿಬೇಕು. ಹಿಂಗೆ ಇದೆ ರೈತನಿಗೆ ಅಂತ ಈಗ ದುಡ್ಡು ತೊಗೊಂಡೋಗ್ಬಿಡ್ತಾರೆ, ಮಾರ್ಕೆಟ್ಗೆ ಹೋದ ತಕ್ಷಣ ಸಿಕ್ಬಿಡುತ್ತೆ, ತೊಗೊಂಬಂದು ಅದನ್ನ ಹಾಕ್ಬಿಡ್ತಾರೆ, ಹಾಕಿ ಬೆಳೆಯೋಕೆ ವಿಷಯ ಮಾಡ್ತಾರೆ. ಹಂಗೆ ಮಾಡಕ್ಕೋಬೇಡಿ. ನಮ್ಮ ಹತ್ರ ಏನು ವೇಸ್ಟೇಜ್ ಇದೆ ಅದನ್ನ ಹಾಕ್ಬಿಟ್ಟು ನಾವು ಗೊಬ್ಬರ ಮಾಡ್ಕೋಬೇಕು.
1: ಈಗ 60 ರೂಪಾಯಿ ಕೆಜಿ ಹಂಗೆ ತಾವು ಬೆಲ್ಲವನ್ನು ಮಾರ್ತೀರಿ ಅಂದ್ರೆ ಒಟ್ಟು ಆದಾಯ ಎಷ್ಟಿದೆ ತಮಗೆ?
0: ನಾನು ಅದನ್ನ ಬೆಲ್ಲದ ಗಾಣ ನನ್ನ ಆದಾಯ ಅಂತೇಳಿ ನಾನು ಒಟ್ಟು ಅದನ್ನ ಅನ್ಕೊಂಡಿಲ್ಲ. ಎಲ್ಲರೂ ಒಂದೊಂದು ಸೇವೆ ತರ ಮಾಡ್ತಾ ಇದ್ದಾರೆ. ನನಗೆ ಬದುಕಲಿಕ್ಕೆ ನನಗೆ ಬೇರೆ ಬೇರೆ ಅಗ್ರಿಕಲ್ಚರ್ ನಮ್ಮ ತಂದೆಯವರ ಆಸ್ತಿ ಇದೆ, ಅವ್ರು ಕೊಡುವಂತ ಡೈರೆಕ್ಷನ್ ಇದೆ. ಗಾಣ ಅಂತಂದ್ರೆ ನಾನು ಬದುಕಬೇಕು, ನನ್ನ ಜನರು ಬದುಕಬೇಕು, ನನ್ನ ಸುತ್ತಮುತ್ತ. ನನಗೆ ಆದಾಯ ಅಂತ ಮಾಡ್ಕೊಂಡ್ರೆ ನೀವು ಎಷ್ಟಾದ್ರೂ ಮಾಡಬಹುದು ಆದಾಯ. ಅದರಲ್ಲಿ ಮಾರ್ಕೆಟಿಂಗ್ ಮಾಡಬಹುದು, ಎಲ್ಲಾ ಕಡೆ ಡಿಮಾಂಡ್ ಕೊಡಬಹುದು, ಅದರಲ್ಲಿ ಅವ್ರು ಏನಾದ್ರೂ ಕೆಮಿಕಲ್ ಯೂಸ್ ಮಾಡಬಹುದು, ಮಾಡಿ ಹೆಂಗಾದ್ರೂ ಬದುಕಬಹುದು. ನನಗೆ ನಾನು ಬದುಕೋದು ಇಂಪಾರ್ಟೆಂಟ್. ನಾನು ಬದುಕಬೇಕು, ನನ್ನ ಸುತ್ತ ಇರೋರು, ನನ್ನ ರೈತರನ್ನು ಬದುಕಬೇಕು. ಒಂದು ಒಳ್ಳೆ ಒಂದು ಅವರಿಗೆ ನಾನು
1: ಆರೋಗ್ಯಯುತವಾದ ಪರಿಸರವನ್ನ ನಿರ್ಮಾಣ ಮಾಡುತ್ತಾ ಎಲ್ಲರೂ ಆರೋಗ್ಯವನ್ನು ಕಾಪಾಡ್ತಾ
0: ಸಹಾಯ ಆಗುತ್ತೆ, ಅಷ್ಟು ನಾನು ಈ ರೀತಿ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೆ.
1: ತುಂಬಾ ಸಂತೋಷ. ನಾರಾಯಣ್ ಗೌಡ್ರೆ, ತಾವು ಕಬ್ಬಿನ ಗಾಣವನ್ನ ಏನು ನಿರ್ಮಾಣ ಮಾಡಿಕೊಂಡು ಇವತ್ತು ಅದರಲ್ಲಿ ಉಪಕಸಬನ್ನ ಮಾಡ್ತಾ ಇದ್ದೀರಲ್ಲ, ಎಷ್ಟು ಜಾಗದಲ್ಲಿ ತಾವು ಇದನ್ನ ಗಾಣವನ್ನ ಹಾಕಿದ್ದೀರಿ, ಯಾವ ತರ ತಮ್ಮ ಹೊಲದಲ್ಲಿ ಇದೆ, ನಾವು ಹೇಗೆ?
0: ಒಳ್ಳೆ ಪ್ರಶ್ನೆನೆ ಕೇಳಿದ್ರೆ, ನಾನು ಫಸ್ಟ್ಗೆ ಇದು ಮಾಡ್ಬೇಕಂತಂದಾಗ ಜಾಸ್ತಿ ಜಾಗ ಬೇಕು, ನಾ ಹಿಂಗ್ ಗಾಣ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಬೇಕು ಅಂತ ಹೇಳಿ ಏನ್ ಮಾಡ್ಬಿಟ್ಟೆ. ನಂದು 60 ಫೂಟ್ ಅಗಲ ಇದೆ ಗಾಣ, 80 ಫೂಟ್

0: ಉದ್ದ ಇದೆ, ಅದನ್ನ ಮಾಡಿ ಒಂದ್ ವರ್ಷ ಮಾಡಿದೆ. ಒಂದ್ ವರ್ಷ ಮಾಡಿದ್ಮೇಗೆ ನಂಗೆ ಯಾಕೋ ಜಗ ಇದು ಎಕ್ಸ್ಟ್ರಾ ಬಾಳ ಆಗ್ತಾ ಇದೆ ಅನಿಸ್ತಾ ಇತ್ತು. ನಾನು ಒಂದ್ ಸ್ವಲ್ಪ ಅಲ್ಲಿ ಕೇಳ್ಬಿಟ್ಟು ಇಲ್ಲಿ ಕೇಳ್ಬಿಟ್ಟು ಮಾಡ್ತಾ ಇದ್ದೆ, ಅನುಭವ ಹಾಕೊಂತ ಹೋದಂಗ ಅದು ಜಾಸ್ತಿ ಐಡಿಯಾ ಬರ್ತಾನೋ ಆ ರೀತಿ ಆಯ್ತು. ಅದಕ್ಕೆ ನನಗೆ ಒಂದ್ ವರ್ಷ ಆದ್ಮೇಲೆ ಎಕ್ಸ್ಟ್ರಾ ಜಗ ಆಯ್ತು. ಅದಕ್ಕೆ ನಾನು ಅದನ್ನ ಒಂದು 20 ಫೂಟ್ 30 ಫೂಟ್ ನನ್ನ ಗಾಣದಲ್ಲಿರೋ ಜಗನ್ನ ನಾನು ಉಪಕಸುಬು ಅಂತ ಹೇಳಿ ನಾನು ಅವಾಗ ಕನ್ವರ್ಟ್ ಆದೆ, ನಾನು ಟಗರ್ ಸಾಕಾಣಿಕೆ ಮಾಡ್ಬೇಕು ಅಂತೇಳಿ. ಈ ತರ ಇರೋದನ್ನ ಬೇರೆ ಕಮರ್ಷಿಯಲ್ ಆಗಿ ಅದಕ್ಕೂ ಯೂಸ್ ಮಾಡಕ್ ನಂಗೆ ಇಷ್ಟ ಇರಲಿಲ್ಲ. ನಾನು ರೈತಕಿದೊಳಗೇನೆ ನಾನು ಏನಾದ್ರು ಒಂದು ಕಸು ಬಿಡಿಸ್ಕೋಬೇಕಂದ್ರೆ ನಾನು ಹೈನುಗಾರಿಕೆ ಮಾಡ್ಬೇಕು ಒಳ್ಳೇದು, ಇಲ್ಲ ಅಂದ್ರೆ ಈ ತರ ಕುರಿ ಸಾಕಾಣಿಕೆ ಮಾಡ್ಬೇಕು, ಈ ತರನೇ ನಾನು ಮಾಡೋದು ಇಷ್ಟ ಇತ್ತು. ಅದಕ್ಕೆ ನಾನು ಅದರಲ್ಲಿ ನಾನು ಎಲ್ಲ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಲಾಗಂತಲೇ ನಂಗೆ ಟಗರ್ ಸಾಕಾಣಿಕೆ ಅಂತ ಬಂತು. ಟಗರ್ ಸಾಕಾಣಿಕೆ ಮಾಡ್ತಾ ಇದ್ದೆ, ಅದರಲ್ಲಿ 100-150 ಟಗರ್ ಮರಿನ ನಾನು ಅದೇ ಗಾಣದಲ್ಲಿ ಎಕ್ಸ್ಟ್ರಾ ಜಾಗದಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಒಂದು 150 ಟಗರ್ ಮರಿಗಳು ಸಾಕ್ತಾ ಇದ್ದೀನಿ. ಆ ಟಗರ್ ಮರಿ ಸಾಕೋದ್ರಿಂದ ನನಗೆ ಆದಾಯನೂ ಬಂದಿದೆ, ಅದ್ರ ಜೊತೆಗೆ ನನಗೆ ಗೊಬ್ಬರ ಬಂದಿದೆ. ಒಂದು 15 ಟ್ರ್ಯಾಕ್ಟರ್ ಒಳ್ಳೆ ನಾನು ಕುರಿ ಗೊಬ್ಬರನ ರೆಡಿ ಮಾಡ್ತಾ ಇದ್ದೀನಿ.
1: ಈ ಟಗರನ್ನ ಸಾಕ್ತಾ ಇದ್ದೀನಿ ಅಂತ ತಾವು ಹೇಳಿದ್ರಲ್ಲ, ಯಾವ ತರ ಅದನ್ನ ಪೋಷಣೆ ಮಾಡ್ತಾ ಇದ್ದೀರಿ, ಯಾವ ತರ ಅದರ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ?
0: ಕುರಿ ಸಾಕಾಣಿಕೆ ಮಾಡಲ್ಲ ನಾನು, ನಾನು ಟಗರ್ ಸಾಕಾಣಿಕೆ ಮಾಡ್ತೀನಿ. ಟಗರ್ ಸಾಕಾಣಿಕೆ ನಾನು ಮಾರ್ಕೆಟ್ ನಲ್ಲಿ ತಗೊಂಡ್ಬರ್ತೀನಿ, 10-12 ಸಾವಿರ ರೂಪಾಯಿಗೆ ಒಂದ್ ಮರಿ ತಗೊಂಡ್ಬರ್ತೀನಿ. ತಗೊಂಬಂದ್ಬಿಟ್ಟು ನಾನು ಅದನ್ನ
1: ಅಂದ್ರೆ ಮರಿ ಅಂದ್ರೆ ಅದು ಎಷ್ಟು ತಿಂಗಳದ್ದು ಮರಿ ಇರುತ್ತೆ?
0: ಅದು 4-6 ತಿಂಗಳ ಮರಿ ತನ ಸೆಲೆಕ್ಟ್ ಮಾಡ್ತೀನಿ, ಚಾಯ್ಸ್ ಮಾಡ್ಕೊಂಡು ತಗೊಂಡ್ಬರ್ತೀನಿ. ತಗೊಂಡ್ಬರ್ಬೇಕಾದ್ರೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ಒಳ್ಳೆ ಮರಿ ಗ್ರೋತ್ ಅವ್ರಿಗೆ ಚೆನ್ನಾಗಿರೋ ಮರಿನ ತಗೊಂಡ್ಬರ್ತೀನಿ. ಒಂದು 12-13 ಸಾವಿರ ಒಂದು ಮರಿಗೆ ಬೀಳುತ್ತೆ.
1: ಅಲ್ಲ, ಅದು ಯಾವ ತಳಿ?
0: ಅಮ್ಮಿನಗಡಿ ಎಳಗಾ ಮರಿ ಅಂತೇಳಿ.
1: ಅಮ್ಮಿನಗಡಿ ಎಳಗಾ ಮರಿ?
0: ಹೌದು, ಅದು ಅದು ಬ್ರೀಡೇ. ಅದು ನಾನು ಬೇರೆ ಎಲ್ಲಾದು ಇದೆ ಅದನ್ನ ಯಾವುದು ಯೂಸ್ ಮಾಡಲ್ಲ ನಾನು. ಇದನ್ನ ಸಾಕ್ತೀನಿ, ಇದನ್ನ ನಾನು ಒಂದು 10 ತಿಂಗಳ ತನಕ ಸಾಕ್ತೀನಿ. 12-13 ಸಾವಿರ ಒಂದು ಮರಿ ತಗೊಂಬಂದು ನಾನು ಇದನ್ನ 10 ತಿಂಗಳ ತನಕ ಸಾಕ್ತೀನಿ. ಸಣ್ಣದಿರುವಾಗ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ, ದೊಡ್ಡದಾದ್ಮೇಲೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ಆದ್ರೆ ಒಂದ್ ಏರ್ ಹಿಡಿಬೇಕಲ್ಲ, ಖರ್ಚು ಜಾಸ್ತಿ ಬರುತ್ತೆ. ಪೇಷನ್ಸ್ ಇಟ್ಕೊಂಡು ನಮ್ಮ ರೈತರು ಅದನ್ನ ಮಾಡಿದ್ರೆ ಬಹಳ ಚೆನ್ನಾಗಿದೆ. ನಾನು ಅದನ್ನ ಒಂದ್ ವರ್ಷದ ತನಕ ಕಾಳು ಹಾಕ್ತಿದ್ದೀನಿ. ಒಂದ್ ಟೈಮ್ ಬೆಳಗ್ಗೆ ಮೆಕ್ಕೆಜೋಳ, ಸಿಂಗಾದಿಂಡಿ ಇದೆಲ್ಲ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಅದನ್ನ ನನ್ನ ಹತ್ರ ಭೂಮಿಯಲ್ಲಿ ಬೆಳಿಬೇಕಾಗಿದೆ, ಅಷ್ಟ ಅನುಕೂಲ ಇದೆ ಅಷ್ಟು ನಾನು ಬೆಳ್ಕೋತೀನಿ. ಇನ್ನಿತ್ರ ಬೇರೆ ಕಡೆಯಿಂದ ತಗೊಂಬಂದು ಹಾಕ್ತೀನಿ, ಎಲ್ಲ ಸ್ಟಾಲ್ ಬ್ರೀಡಿಂಗ್ ಮಾಡ್ತೀನಿ. ನಾನು ಯಾವುದೇ ರೀತಿಯಿಂದ ಹೊರಗಡೆ ಬಿಟ್ಟು ಮೇಸಲ್ಲ. ಈಗೇನು ಕುರಿ ಸಾಕಿದಾನೆಪ್ಪ ಏನು ಇವನು ಅಂತಂದ್ರೆ ಕುರಿ ಹೊರಗೆ ಬಿಟ್ಟು ಮೇಸಲ್ಲ ನಾನು. ನಮ್ದೆಲ್ಲ ಸ್ಟಾಲ್ ಬ್ರೀಡಿಂಗ್ ನಲ್ಲೇ ಇರುತ್ತೆ. ಬೆಳಗ್ಗೆ ನಾನು ಒಂದು 6 ಗಂಟೆಗೆ ಅದು ಕೆಲಸ ಸ್ಟಾರ್ಟ್ ಮಾಡಿದ್ರೆ 9 ಗಂಟೆಗೆ ನಾನು 100-150 ಮರಿ ಸಾಕೋದು. ಒಬ್ಬಂದೇ ಲೇಬರ್ ನಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ, ಅಲ್ಲಿ ತನ ರೆಸ್ಟ್ ಬಿಟ್ಬಿಡ್ತೀನಿ. ಒಮ್ಮೆ 4 ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ, 4 ಗಂಟೆದಿಂದ 7 ಗಂಟೆ ತನ ಆದ್ರೆ ನನ್ನ ಕೆಲಸ ಫಿನಿಶ್. 150 ಮರಿನೂ ಇಷ್ಟೇ ಟೈಮ್ ನಲ್ಲಿ ಈ ತರ ಮೇಯಿಸಬಹುದಾ ಅನ್ನೋದನ್ನ ನಾನು ರೆಡಿ ಮಾಡಿದ್ದೀನಿ, ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದೀನಿ.
1: ಅಂದ್ರೆ ಈಗ ಒಂದು ಮರಿ ತಾವು 6 ತಿಂಗಳದ ಅಥವಾ 5 ತಿಂಗಳದ ಮರಿ ಅಂತ ತಗೊಂಬಂದು ಎಷ್ಟು ವರ್ಷದವರೆಗೆ ಅದನ್ನ ಬೆಳೆಸ್ತೀನಿ?
0: 10 ತಿಂಗಳ ಅದನ್ನ ಮರಿನ ಮೇಯಿಸ್ತೀನಿ.
1: 10 ತಿಂಗಳ
0: ದಿನ ನಾನು ಅದನ್ನ ಸ್ಟಾಲ್ ಬ್ರೀಡಿಂಗ್ ನಲ್ಲೇ ಮರೆ ಮೇಯಿಸ್ತೀನಿ. ಮರೆ ಮೇಯಿಸ್ಬಿಟ್ಟು ನಾನು ಅದನ್ನ 10 ತಿಂಗಳ ಆದ್ಮೇಲೆ ಬಕ್ರಿ ಹಬ್ಬ ಅಂತ ಬರುತ್ತೆ, ನಾ ಬಕ್ರಿ ಹಬ್ಬನೇ ಚೂಸ್ ಮಾಡ್ಕೊಂಡು ಆ ಬಕ್ರಿ ಹಬ್ಬಕ್ಕೆ ನಾನು ಮರೆ ಮಾರೋದು.
1: ಅಂದ್ರೆ ಈ ಹಬ್ಬ ಹರಿದಿನಗಳು ಜಾತ್ರಾ ಮಹೋತ್ಸವ
0: ಇಲ್ಲ, ನಾನು ಬೇರೆ ಯಾವ್ದಕ್ಕೂ ಮಾಡೋದು, ಬಕ್ರಿ ಹಬ್ಬಕ್ಕೆ ಮರೆ ಮಾರೋದು. ಅಂದ್ರೆ ಅವಾಗ ನಮ್ದು ಎಲ್ಲಾದ್ರು ಜನ
1: ಬೇಡಿಕೆ ಜಾಸ್ತಿ ಅಂತ
0: ಜಾಸ್ತಿ ಇರುತ್ತೆ. ಶಿರ್ಸಿ ಕಡೆಯಿಂದ ಬರ್ತಾರೆ, ಬೆಂಗಳೂರು ಕಡೆಯಿಂದ ಬರ್ತಾರೆ, ತಮಿಳ್ನಾಡು ಕಡೆ. ಡೈರೆಕ್ಟ್ ನನ್ ಪಾರ್ಟಿ ಬಂದು ನನ್ನ ಫಾರ್ಮ್ ನಲ್ಲೇ ರೇಟ್ ಮುಗಿಸಿ ನನ್ನ ಫಾರ್ಮ್ ನಲ್ಲೇ ಲೋಡ್ ಮಾಡ್ಕೊಂಡು ಮರಿ ತಗೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ ಮರಿ ಬೇಕು.
1: ಒಂದು ಟಗರ್ನ ಎಷ್ಟು ಕೊಡ್ತಿರ್ತಾವೆ?
0: ನಾನು ಈ ನಾನು 22,000-30,000 ತನ ಮರಿ ಕೊಡ್ತಾ ಇದ್ದೀನಿ.
1: ಅಂದ್ರೆ ಅದು ಎಷ್ಟು ಕೆಜಿ ಆಗಿರುತ್ತೆ?
0: ಅದು ನಂದು 60-80 ಕೆಜಿ ಅಬೋ ತನ ಬಂದಿದೆ. ಒಂದು 2 ವರ್ಷದಿಂದ ಒಂದು 100 ಕೆಜಿ ಬಂದಿದೆ ಮರಿ. ಅಷ್ಟು ಚೆನ್ನಾಗಿ ಮರಿ ಬಂದಿರುತ್ತೆ.
1: ಎಷ್ಟೇ ಕೆಜಿ ಇದ್ರು ಒಯ್ತಾರೆ?
0: ಹೌದು, ಎಷ್ಟೇ ಕೆಜಿ ಇದ್ರು ನಾನು ಲೈವ್ ವೇಟ್ ಮೇಲೆ ಕೊಡಲ್ಲ ಮರಿನ, ಉಂಡೆ ಮೇಲೆ ಒಂದ್ ಪೀಸ್ ಮೇಲೆ ವ್ಯಾಪಾರ ಮಾಡಿ ಮುಗಿಸ್ಕೊಡ್ತೀನಿ. ಚೆನ್ನಾಗಿದೆ, ಇದನ್ನ ನಮ್ಮ ರೈತರು ಮಾಡ್ಕೋಬೇಕು, ಯೂಸ್ ಮಾಡ್ಬೇಕು. ನಾನೊಬ್ನ ಮಾಡಿದ್ದೀನಿ ಅಂತಂದ್ರೆ ನನ್ನ ಜೊತೆಗೆ 4 ಜನನು ಮಾಡಿದ್ರೆ ಇದು ಬಹಳ ಚೆನ್ನಾಗಿದೆ.
1: ಸರ್ಕಾರದಿಂದ ಯಾವ್ದಾದ್ರು ಯೋಜನೆ
0: ಇಲ್ಲ? ಈಗ ನಾ ಟಗರ್ ಮರಿಗೆ ಏನು ತಗೊಂಡಿಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಒಂದು ಗಾಣಕ್ಕೆ ತಗೊಂಡಿದ್ದೆ. ನಾನು ಇದರಲ್ಲಿ ಅದ್ರದ್ದು ಇದಕ್ಕೆ ತೆಗೆದು ಅದು ಮಾಡ್ಕೊಂತ ನಾನು ಯಾವುದೇ ತರದನ್ನು ಕುರಿ ಸಾಕಾಣಿಕೆಗೆ ನಾನು ಲೋನ್ಗಳನ್ನು ತಗೊಂಡಿಲ್ಲ. ನನ್ನ ಸ್ವಂತ ಬಜೆಟ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ.
1: ಟಗರ್ಗಳನ್ನು ಮಾತ್ರ ತಾವು ಸಾಕ್ತಾ ಇದ್ದೀರಿ?
0: ಹೌದು, ಟಗರ್ಗಳನ್ನು ಮಾತ್ರ ನಾನು ಸಾಕ್ತಾ ಇದ್ದೀನಿ.
1: ಅಂದ್ರೆ ಮಾಂಸಕ್ಕಾಗಿ ಬೇಡಿಕೆ ಜಾಸ್ತಿ ಇರೋದ್ರಿಂದ ಮತ್ತೆ ಇದರಲ್ಲಿ ಹೆಚ್ಚು ಲಾಭನೂ ಗಳಿಸಬಹುದು?
0: ಇಲ್ಲ, ಅದೇ ತರ ಅಂತ ಏನಿಲ್ಲ. ನಾನು ಕುರಿ ಸಾಕಾಣಿಕೆ ಮಾಡಿದ್ರೆ ಜಾಸ್ತಿ ಲಾಭ ಇದೆ. ಒಳ್ಳೆದು, ಒಂದೊಂದು ಟೈಮ್ ನಲ್ಲಿ ಏನ್ ಮಾಡ್ಬಿಡ್ತಾರೆ ಲೇಬರ್, ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಲೇಬರ್ ಜಾಸ್ತಿ ಬೇಕು. ಅದ್ರಲ್ಲಿ ಅದು ಮರಿ ಹಾಕಿರುತ್ತೆ, ಮರಿ ಹಾಕಿದ್ಮ್ಯಾಗೆ ಜಾಸ್ತಿ ಟೈಮ್ ನಾವು ಅದ್ರ ಜೊತೆ ಸ್ಪೆಂಡ್ ಮಾಡ್ಬೇಕಾಗತ್ತೆ, ಮರಿಗೆ ಬ್ರೀಡಿಂಗ್ ಮಾಡಿಸ್ಬೇಕು, ಅದು ಮಾಡ್ಬೇಕು. ಅದಕ್ಕೆ ಲೇಬರ್ ಏನ್ ಮಾಡ್ಬಿಡ್ತಾರೆ, ಚೆನ್ನಾಗಿ ಕೆಲಸ ಮಾಡೋ ಟೈಮ್ ನಲ್ಲಿ ಲೇಬರ್ ಬರಲ್ಲ ಅನ್ಬಿಡ್ತಾರೆ. ಲೇಬರ್ ಬರಲ್ಲ ಅಂದಾಗ ನಾನು ಎಲ್ಲ ಕೆಲಸನು ನಾನು ಒಬ್ನೇ ಮಾಡಕ್ಕಾಗಲ್ಲ, ಈ ಗಾರ್ಡನ್ ಮಾಡಕ್ಕಾಗಲ್ಲ, ಅಗ್ರಿಕಲ್ಚರ್ ಮಾಡಕ್ಕಾಗಲ್ಲ, ಇದನ್ನು ಮಾಡಕ್ಕಾಗಲ್ಲ. ಅವಾಗ ಇದು ಒಂದು ಪ್ರಾಣಿ ಇರುತ್ತೆ, ಒಂದು ವಸ್ತು ಆದ್ರೆ ಏನಾದ್ರು ಮಾಡಬಹುದು, ಇಲ್ಲ ಇನ್ ನಾಳೆ ಮಾಡ್ದು ಮಾಡಬಹುದು ಅನ್ಬಹುದು. ಪ್ರಾಣಿ ಇರುತ್ತೆ, ಸಣ್ಣ ಮರಿ ಇರುತ್ತೆ, ಅದಕ್ಕೆ ನನಗೆ ಅದನ್ನ ಯಾಕೋ ಮಾಡಕ್ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನು ಸ್ವಂತ ಮಾಡಿರ್ಬೇಕು, ಯಾವ್ದು ಲೇಬರ್ ಇರದೇ ಇದ್ರು ಕೂಡ ಅದನ್ನ ಒಂದು ಅವರ್ ಹೆಚ್ಚಿಗೆ ಕೆಲಸ ಆಗ್ಲಿ ನನಗೆ, ಆದ್ರೂ ಪರವಾಗಿಲ್ಲ, ಅದ್ರ ಲಾಭ ನನಗೆ ಕಡಿಮೆ ಆದ್ರೂ ಕೂಡ ನನ್ನ ಸ್ವಂತ, ಇವತ್ತು ಲೇಬರ್ ಬಂದಿಲ್ಲ ಅಂದ್ರೆ ನಾನು ಮಾಡ್ತೀನಿ ಅನ್ನೋಂತ ಎಬಿಲಿಟಿ ನನ್ನಲ್ಲಿ ಇಟ್ಟುಕೊಂಡು ಇದನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೀನಿ.
1: ಅಂದ್ರೆ ದಿನನಿತ್ಯ ಯಾವ ತರ ಈ ಟಗರುಗಳ ಪಾಲನೆಯನ್ನು ಮಾಡ್ತೀರಿ? ಅದಕ್ಕೆ ಆಹಾರದಿಂದ ಹಿಡಿದು ಸ್ವಚ್ಛತೆ ನಿಟ್ಟಿನಲ್ಲಿ ಯಾವ್ಯಾವ ಕ್ರಮಗಳನ್ನ ತಾವು ಕೈಗೊಂಡಿದ್ದೀರಿ?

0: ನಾವು ಬೆಳಗ್ಗೆ 6 ಗಂಟೆಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಫಸ್ಟ್ಗೆ ಅದಕ್ಕೆ ಒಂದು ಕಾಳು ಕೊಡ್ತೀವಿ. ನೀವು ಏನಾದ್ರು ನಮ್ಮ ಇದೇ ಕಾಳು ಕೊಡಬೇಕು ಹುಡ್ರಿ, ಇದನ್ನ ಕೊಡ್ತಾ ಇದ್ರೆ ಅದನ್ನ ಕೊಡ್ತಾ ಇಲ್ಲ, ನಿಮ್ಮ ಹತ್ರ ಏನಿದೆ ಅದಕ್ಕೆ ಸೆಟ್ ಆಗುತ್ತೆ. ಮರಿ ನಿಮ್ಮ ಹತ್ರ ಏನು ಕಾಳಿದೆ, ಮೊಸರು ಇದೆ, ಸಜ್ಜೆ ಇದೆ, ಅದನ್ನ ಹಾಕ್ಬೇಕು. ಜೋಳದ ಮೇವು ಬರುತ್ತೆ, ಒಂದು 4-5 ಕೊಲ್ಡಿ ಮೇವುಗಳನ್ನ ಸ್ಟಾಕ್ ಮಾಡ್ಕೊಂಡಿರ್ತೀನಿ. ನಾನು ಯಾವುದೇ ತರದ ಹಸಿ ಮೇವುಗಳನ್ನು ಯೂಸ್ ಮಾಡಲ್ಲ ಮರಿಗಳಿಗೆ, ಎಲ್ಲ ಒಣ ಮೇವುಗಳನ್ನ ಯೂಸ್ ಮಾಡೋದು. ಅದನ್ನ ಹಾಕ್ಬಿಟ್ಟು ನಾನು ಬೆಳಗ್ಗೆ 9 ಗಂಟೆಗೆ ಕೆಲಸ ಕ್ಲಿಯರ್ ಮಾಡ್ತೀನಿ. ಮಾಡಿ ಮೇಯಿಸ್ಬಿಟ್ಟು ಹೊಳೆ ಸಾಯಂಕಾಲ ತನಕ ಅದೇ ಪ್ರೊಸೀಜರ್, ಸೇಮ್ ಬೆಳಗ್ಗೆ ಏನ್ ಮಾಡಿರ್ತೀನಿ ಸೇಮ್ ಪ್ರೊಸೀಜರ್ನೇ ಹೊಳೆ ಸಾಯಂಕಾಲ ಮಾಡ್ತೀನಿ. ಅದೇ ಕಾಳು ಹಾಕೋದು, ಅದೇ ಮೇವು ಹಾಕೋದು, ಅದೇ ನೀರು ಬಿಡೋದು. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಮರೆ ಫಾರ್ಮ್ ಕಡೆ ಹೋಗಲ್ಲ. ಕೆಲಸ ಇಲ್ಲ, ನಮ್ಮ ಮರೆ ಸಾಕಿದ್ದೀನಿ ಅಂತ 24 ಅವರ್ಸ್ ಅದ್ರ ಜೊತೆಗೆ ಇರುವಂತ ಕೆಲಸ ನಮಗಿಲ್ಲ. ಆ ಟೈಮ್ ಕೊಟ್ರೆ ಆ ಟೈಮ್ ನಲ್ಲೇ ಅದು ಮೇಯ್ತತಿ, ಆ ಟೈಮ್ಗೆ ರೆಸ್ಟ್ ಮಾಡತೈತಿ, ಆ ಟೈಮ್ಗೆ ಶಟ್ ಆಗ್ಬಿಡುತ್ತೆ.
1: ಟಗರುಗಳನ್ನ ಹೊರಗಡೆ ಎಲ್ಲಿ ಮೇಯಿಸ್ಲಿಕ್ಕೆ
0: ಒಂದಿನ ನಾವು ಒಳಗೆ ಹಾಕಿದೆ ಅಂದ್ರೆ ಹೊರಗಡೆ ನಾನು ಮಾರ್ಕೆಟಿಂಗ್ ಆಗುವವರೆಗೂ ನಾನು ಹೊರಗೆ ಮರಿ ತೆಗೆಯಲ್ಲ.
1: ಈಗ ಕೆಲವೊಮ್ಮೆ ಟಗರುಗಳು ಆಗಿರ್ಬೋದು, ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಪ್ರಾಣಿಗಳಿಗಾದ್ರೂ ರೋಗ ರುಜಿನಗಳು ಬರ್ತವೆ, ಯಾವ ರೀತಿ ಅವುಗಳನ್ನ ಮೇಂಟೈನ್ ಮಾಡ್ತೀರಿ?
0: ನಾನೇನ್ ಮಾಡ್ತಿದ್ದೀನಿ, ಈಗ 4-5 ವರ್ಷದ ಆಗೋದ್ರಿಂದ ಸಣ್ಣ ಪುಟ್ಟ ಏನ ಕಾಯಿಲೆಗಳು ಬಂದು ಅಂದ್ರೆ ಅದನ್ನ ನಾನೇ ಮೇಂಟೈನ್ ಮಾಡ್ತೀನಿ. ಯಾರು ಲೇಬರ್ ಇರ್ತಾರೆ ಅವ್ರಿಗೆ ಹೇಳ್ತೀನಿ ಇದನ್ನ ಈ ತರ ಆಗಿದೆ ಗೌಡ್ರ ಅಂತ ಕೇಳಿದ್ರೆ ಅದನ್ನ ಆ ತರ ನಾನು ಎಲ್ಲೋ ಇದ್ರು ಅವ್ರಿಗೆ ಮೂವ್ಮೆಂಟ್ ಮಾಡ್ತೀನಿ. ಅದಾಗದೇ ಇತ್ತಂದ್ರೆ ನಮ್ಮಲ್ಲಿ ವೆಟರ್ನರಿ ಇದೆ, ನನ್ನ ಕೈಯಿಂದ ಅದು ಆ ಟ್ರೀಟ್ಮೆಂಟ್ ಕೊಡೋದು ಆಗದೆ ಇದ್ದಾಗ ನಾನು ವೆಟರ್ನರಿಗೆ ನೋಟ್ ಮಾಡಿದ್ರೆ ಅವ್ರು ಬಂದ್ ಮಾಡಿ ಹೋಗ್ತಾರೆ, ಅದ್ರದ್ದೇನು ವರಿ ಇಲ್ಲ. ಒಂದ್ಸರಿ ಮರಿ ಫಾರ್ಮಿಗೆ ಸೆಟ್ ಆಯ್ತಂದ್ರೆ ಆಗುತ್ತಾನ ಅಷ್ಟೇ ಪ್ರಾಬ್ಲಮ್ ಮಾಡುತ್ತೆ, ಒಂದ್ಸರಿ ಸೆಟ್ ಆದ್ರೆ ಅದೇನು ಪ್ರಾಬ್ಲಮ್ ಮಾಡಲ್ಲ. ಆಮೇಲೆ ಅದು ನೀವು ಯಾವುದು ವೈರಸ್ಸೇ ಬರಲ್ಲ ಅದಕ್ಕೆ, ಒಂದ್ಸರಿ ನಾವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು.
1: ಟಗರಿಗೆ ಎಷ್ಟು ಸೆಡ್ಡಿನ ಅಳತೆಯನ್ನ ತಾವು ಮಾಡಿದಿರಿ ಅದಕ್ಕೆ?
0: ಸರ್, ನಂದು ಪರ್ಟಿಕ್ಯುಲರ್ ನಾನು ಟಗರಿ ಸಾಕಾಣಿಕೆಗೆ ಅಂತ ಶೆಡ್ ಮಾಡಿಲ್ಲ, ನಾನು ಗಾಣಕ್ಕಂತೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಂದು ಎಕ್ಸ್ಟ್ರಾ ಏನು ಜಾಗ ಇದೆ ಅದನ್ನ ಏರಿಯರ್ ಅದನ್ನ ನಾನು ಕಂಡಿಡ್ಕೊಂಡು ಅಲ್ಲಿ ಮಾಡ್ಕೊಂತ ಬಂದಿದ್ದಕ್ಕೆ 3 ಸ್ಟೆಪ್ ಆಗಿದೆ. ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು 50 ಮೇ ಐತೆ, ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು 60 ಮೇ ಐತೆ, ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು 40-45 ಮೇ ಐತೆ. ಈ ತರ ಒಂದು 3 ಹಂತಗಳನ್ನ ಮಾಡ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಅದಕ್ಕೆ ಅಂತ ಮಾಡಿದ್ರೆ ಒಂದು ಅದ್ರ ಪ್ರಕಾರ ಮಾಡಬಹುದು. ಒಂದಿಷ್ಟು ಕೆಲವೊಂದು ಹೈಟ್ ಸೆಟ್ ಮಾಡಿದ್ದೀನಿ ಸರ್, ಅದ್ರ ಕೆಳಗಡೆ ನಾನು ಕೋಳಿ ಬಿಟ್ಟಿದ್ದೀನಿ, 100 ಮರಿ ಮೇಲ್ಗಡೆ ಮೇಯ್ತದೆ, ಅದ್ರ ಕೆಳಗಡೆ ನಾನು ಜವಾರಿ ಕೋಳಿ ಮಾಡಿದ್ದೀನಿ. ಆ ಜವಾರಿ ಕೋಳಿನ ಮೇಲ್ಗಡೆ ಮರಿ ಮೇದದ ಹಿಕ್ಕೆಯನ್ನು ಕೆಳಗೆ ಬಿದ್ದಿರುತ್ತೆ.
1: ಜವಾರಿ ಕೋಳಿ ಎಷ್ಟಿದವ್ರಿ?
0: ಅವ್ ಜವಾರಿ ಕೋಳಿ 100 ಇದೆ, 100 ಜವಾರಿ ಕೋಳಿ ಇದೆ. ಅದ್ರ ಮೇಲ್ಗಡೆ ನಾನು ಕಾಳು ಹಾಕಿರ್ತೀನಿ, ಎಲ್ಲ ವೇಸ್ಟ್ ಆಗಿರುತ್ತೆ. ಅದು ಮರಿ ಏನಾದ್ರು ಆಟ ಮಾಡ್ಕೊಂತ ಕೆಳಗೆ ಚೆಲ್ಲಿದ್ದ ಕಾಳುಗಳನ್ನೆಲ್ಲಾನು ನನ್ನ ಕೋಳಿ ತಿಂದು ಅದು ಮತ್ತೊಳ್ಳಿ ಕೋಳಿನೂ ಬೆಳೀತಾ ಇದೆ. ಹೌದು, ನಾನು ಅದರಿಂದ ಮಾಡ್ತಾ ಇದ್ದೀನಿ. ಅವಳು ವೇಸ್ಟೇಜ್ ಮರಿ ಏನಾದ್ರು ಡೈಜೆಸ್ಟಿಂಗ್ ಪ್ರಾಬ್ಲಮ್ ಆಗಿ ವೇಸ್ಟೇಜ್ ಬಂದ್ರೆ ಅದನ್ನು ಯೂಸ್ ಮಾಡ್ತೈತಿ. ನಾ ಕೋಳಿಗೆ ಯಾವುದೇ ರೀತಿ ಬೇರೆ ಸೈಡ್ ಫುಡ್ ಗಳನ್ನ ಹಾಕಿ ಕೋಳಿ ಬೆಳೆಸ್ತಾ ಇಲ್ಲ, ಅದರಿಂದನೇ ಅದು ಬೆಳೀತಾ ಇದೆ. ಇದು ನಮಗೆ ಚೈನ್ ಸಿಸ್ಟಮ್, ಅದು ಮೇಲ್ಗಡೆ ಅದು ಮೇಯ್ತಾ ಇದೆ, ಅದೇ ಜಾಗದಲ್ಲಿ ಕೆಳಗಡೆ ಇದು ಮೇಯ್ತಾ ಇದೆ. ಕೆಳಗಡೆ ಇದು ಮೇಯ್ತಾ ಇದೆ ಅಂದ್ರೆ ಮೇಲ್ಗಡೆ ಫ್ಲಾಟ್ಫಾರ್ಮ್ ಮಾಡಿರೋದ್ರಿಂದ ಆ ಕೆಲಸ ಕಡಿಮೆ ಆಗಿದೆ ನನಗೆ. ನಾನು ಕೆಳಗಡೆ ಮೇಂಟೆನೆನ್ಸ್ ಏನು ಮಾಡಲ್ಲ, ಮರಿ ಮೇಯಿಸೋದು ಅಷ್ಟೇ ಮಾಡ್ತೀನಿ. ಯಾವಾಗಾದ್ರೂ ಒಂದು 15 ದಿವಸಕ್ಕೆ ಒಂದು ವಾಶ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ ಕೆಲಸ. ಪ್ರತಿ ದಿನಾನು ನಾನು ಕೆಳಗಡೆ ಏನು ತೊಂದು ಕೆಲಸ ಮಾಡಕ್ ಹೋಗಲ್ಲ. ಹಿಂಗಾಗಿ ನಾನು ಬೆಳಗ್ಗೆ 3 ಅವರ್ನಲ್ಲಿ ಕೆಲಸ ಮುಗಿಸ್ಬಿಡ್ತೀನಿ.
1: ಅಂದ್ರೆ ಈ ಕೋಳಿ ಸಾಕಾಣಿಕೆಯಿಂದನೂ ತಮಗೆ ಲಾಭ ಇದೆ?
0: ಲಾಭ ಇದೆ, ಲಾಭ ಇದೆ.
1: ಒಂದು ಕೋಳಿನ ಯಾವ ರೇಟಿಗೆ ತಾವು ಮಾರ್ತೀರಿ?
0: ಸರ್, ನಮ್ಮಲ್ಲಿ 500 ಹಿಡ್ಕೊಂಡು ಹಬ್ಬ ಏನಿತ್ತಂದ್ರೆ 700-800 ತನಾನು ಕೋಳಿ ಹೋಗುತ್ತೆ. ಇದರಿಗೆ ಕೋಳಿಗೆ ನೋಡಿ, ನಾನು ಮರಿಗೆ ಏನ್ ಹಾಕಿರ್ತೀನಿ ಅದ್ರ ವೇಸ್ಟ್ ಅಲ್ಲೇ ಮೇಯತೈತಿ, ಅದರಲ್ಲೇ ಬದುಕ್ತೈತಿ ಅಷ್ಟೇ. ನಾನು ಅದಕ್ಕಿಂತ ಎಕ್ಸ್ಪ್ಲನೇಷನ್ ಚಾರ್ಜ್ ಏನೂ ಮಾಡಿಲ್ಲ. ಈ ತರ ಮಾರ್ಗದರ್ಶನ ಹುಡುಕೋಬೇಕು ಸರ್ ನಾವು, ಎಲ್ಲಾದು ಇದೆ ಇದರಲ್ಲಿ. ನಾನು ಗೌರಿ ಈ ತರ ಮಾಡಿದಾರ, ಇನ್ನೂ ಇದು ಬೇಜಾನ್ ಬೇಜಾನ್ ಇದೆ. ಅವನ್ನೆಲ್ಲಾನು ಮಾಡಿಕೊಂಡು ನಮ್ಮ ರೈತರಿಗೆ ಮಾಡಿದ್ರೆ ಬಹಳ ಚೆನ್ನಾಗಿದೆ ಅಂತ ಹೇಳಿ.
1: ಈ ಕೋಳಿ ಮೊಟ್ಟೆಗಳನ್ನು ಇದು ಮಾಡ್ತೀರಾ ಹೇಗೆ? ಬೇರೆ ಮಾಂಸಾಹಾರಕ್ಕಾಗಿ ಬೇರೆ ಕೋಳಿಗಳನ್ನು?
0: ಮೊಟ್ಟೆನು ಮೊಟ್ಟೆಗಳನ್ನು ಒಯ್ತಾರೆ. ಅಲ್ಲಿ ನಮ್ದು ಒಂದು ಫ್ಯಾಕ್ಟ್ರಿ ಇದೆ ಅಲ್ಲ, ಆರ್ಗ್ಯಾನಿಕ್ ಬೆಲ್ಲದ ಗಾಣ ಇದೆ ಅಲ್ಲ, ಅದರಲ್ಲಿ ನಮ್ದು 5-6 ತಿಂಗಳ ನಮ್ದು ಗಾಣ ಸ್ಟಾರ್ಟ್ ಇರುತ್ತೆ. ಆ ಸ್ಟಾರ್ಟ್ ಇದ್ದಾಗ ನನಗೆ 10-12 ಲೇಬರ್ ಬಂದಿರ್ತಾರೆ. 10-12 ಲೇಬರ್ ಬಂದಿರ್ತಾರಲ್ಲ, ಅವ್ರಿಗೆ ನಾನು ಸಂಬಳನು ಕೊಡ್ತೀನಿ, ಒಳ್ಳೆ ಡೈಲಿ 1 ಕೆಜಿ ಅವ್ರಿಗೆ ಆರ್ಗ್ಯಾನಿಕ್ ಬೆಲ್ಲನು ಕೊಡ್ತೀನಿ. ಒಂದು ದಿವಸಕ್ಕೆ ಒಂದ್ಸರಿ ಒಬ್ರು ಯಾರಾದ್ರೂ ಅವ್ರ ಮೊಟ್ಟೆ ತಾವೇ ತೊಗೊಂಡು ಹೋಗ್ಬಿಡ್ತಾರೆ, ಇನ್ನು ಉಳಿದ ಮೊಟ್ಟೆನ ಬೆಲ್ಲ ತಗೊಳಕ್ ಬಂದಿರೋರು ಅವ್ರಿಗೆ ಯಾರಿಗಾದ್ರೂ ನಮ್ಗೆ ಈ ಜವಾರಿ ಕೋಳಿ ಇದೆಲ್ಲ ಮೊಟ್ಟೆ ಕೊಡಿ ಅಂತ ಅವ್ರು ಅಲ್ಲೇ ಬಂದು ಅಲ್ಲೇ ತೊಗೊಂಡು ಹೋಗ್ತಿರ್ತಾರೆ. ಅದರಿಂದ ನನಗೆ ಬಹಳ ಚೆನ್ನಾಗಿ.
1: ಮೊಟ್ಟೆನ ಹೆಂಗ್ ಕೊಡ್ತೀರಾ? ಒಂದ್
0: ನಾನು 10 ರೂಪಾಯಿ ಒಂದು ಕೊಡ್ತೀನಿ, ಎಲ್ಲಾರು 15 ರೂಪಾಯಿ 12 ರೂಪಾಯಿ ಕೊಡ್ತಾರೆ. ನಮ್ಗೆ ಏನು ಅದನ್ನ ಜಾಸ್ತಿ ಇದು ಮಾಡಲ್ಲ. 10 ರೂಪಾಯಿ
1: ಅಲ್ಲೇ ಬಂದು ನೀವು ಇದ್ದಲ್ಲೇ ಬಂದು ಒಯ್ತಾರೆ?
0: ನಾವು ಇದ್ದಲ್ಲೇ ಬಂದು ಒಯ್ತಾರೆ. ದಿವಸಕ್ಕೆ ಸುಮಾರು ಜನ ಬೆಲ್ಲ ಒಯ್ಲಿಕ್ಕೆ ಅಂತ ಬರ್ತಾರೆ. ನಾನು ಯಾವುದೇ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೊರಗಡೆ ಹೋಗಲ್ಲ. ನಾನು ಬೆಲ್ಲ ಒಯ್ಯಕ್ಕೆ ಏನು ಬಂದಿರ್ತಾರಲ್ಲ, ಅವ್ರ ಜವಾರ್ ಕೋಳಿ ಇದೆಲ್ಲ ಕೊಡ್ರೆ, ಒಂದು 10 ಮೊಟ್ಟೆ ಕೊಡಿ, 20 ಮೊಟ್ಟೆ ಕೊಡಿ, 30 ಮೊಟ್ಟೆ ಕೊಡಿ ಅಂತ ಅವತ್ತಿಂದ ಅವತ್ತೇ ತೊಗೊಂಡು ಹೋಗ್ಬಿಡ್ತಾರೆ. ಏನು ಅದೇನಾದ್ರು ಉಳಿದ್ರೆ ನಮ್ಮ ಲೇಬರ್ ಯಾರಾದ್ರೂ ತೊಗೊಂಡು ಹೋಗ್ತಿರ್ತಾರೆ, ಅವ್ರಿಗೆ ಕೆಲಸ ಮಾಡ್ತಿರ್ತಾರೆ, ಅವ್ರು ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ನಾವರಿಂದ ಯಾವುದೇ ದುಡ್ಡನ್ನ ಎಕ್ಸ್ಪೆಂಡ್ ಮಾಡಲ್ಲ.
1: ಅಂದ್ರೆ ಕೋಳಿ ಮತ್ತು ಟೈಗರ್ಗಳನ್ನು ಮಾರಾಟ ಮಾಡ್ಲಿಕ್ಕೆ ಮಾರ್ಕೆಟ್ಗೆ ಹೋಗ್ತೀರಾ?
0: ಕೋಳಿ ಒಯ್ಯಲ್ಲ ಸರ್, ಕೋಳಿನೂ ಅಲ್ಲೇ ಹೋಯ್ತಾರೆ. ಟಗರ್ಗಳನ್ನು ನಾನು ಮಾರ್ಕೆಟ್ಗೆ ಹೋಗಲ್ಲ, ತೊಗೊಂಬರ್ಲಿಕ್ಕೆ ಮಾತ್ರ ನಾನು ಮಾರ್ಕೆಟ್ಗೆ ಹೋಗುದು. ನನ್ನ ಟಗರ್ಗಳಿಗೂ ನನ್ನ ಫಾರ್ಮಿಗೆ ಬರ್ತಾರೆ ಕಸ್ಟಮರ್ ಅಲ್ಲಿಂದ. ಅದೇನು ಹಬ್ಬ ಇರುತ್ತಲ್ಲ, ಹಬ್ಬದಾಗ ಅಲ್ಲಿಂದ ಬಂದು ಅವರೇ ತೊಗೊಂಡು ಹೋಗ್ತಾರೆ. ನಾನು ಯಾವುದೇ ರೀತಿ ಮಾರ್ಕೆಟ್ ಹೋಗಲ್ಲ, ತಗೊಂಡ್ಬರ್ಲಿಕ್ಕೆ ಅಷ್ಟೇ ಮಾರ್ಕೆಟ್.
1: ಆ ಒಂದು ಖರ್ಚು ವೆಚ್ಚನೂ ಉಳಿಯುತ್ತೆ.
0: ಹೌದು, ಅದು ಉಳಿಯುತ್ತೆ. ನಾವು ಆ ರೀತಿ ಒಯ್ಯೋರ್ ತನ್ನ ಕುರಿ ಸಾಕಿದೀನಿ, ಕೋಳಿ ಸಾಕಿದೀನಿ, ಗಾನ ಮಾಡಿದೀನಿ ಅಂತೇಳಿ ಅದು ಮಾರ್ಕೆಟ್ಗೆ ಹೋಗಿ ಹೋದ್ರು ಯಾರು ಕೇಳೋರು ಇರಲಿಲ್ಲ ಅಂತಂದ್ರೆ ಎಲ್ಲಾ ರೈತರು ಮೈನಸ್ ನಲ್ಲೇ ಬರೋದು. ನಾನು ಎಲ್ಲಾ ಮಾಡಿದೀನಿ ಅಂತ ಹೇಳಿ ಗೌಡ್ರ ಆಗ್ಬಿಟ್ರೆ ಎಲ್ಲಾ ರೈತರು ಮೈನಸ್ ನಲ್ಲೇ ಬರೋದು. ನಮ್ದು ಒಂದ್ಸರಿ ಮರೆ ಹೋದವನು ಅವ್ರು ಒಂದ್ ಒಯ್ದಿದ್ದೀನಿ ಅಂತ ಹೇಳಿ 10 ಜನ

0: ಹುಡ್ಕೊಂಡ್ ಬರ್ಬೇಕು, ಆ ರೀತಿ ನಾವು ಮರಿನ ಪೈಲ್ವಾನ್ ತರ ರೆಡಿ ಮಾಡ್ಬೇಕು. ಅವಾಗ ನಮ್ಮನ್ನ ಹುಡ್ಕೊಂಡೆ ಅವ್ರು ಬರ್ತಾರೆ, ನಾವು ಅವ್ರನ್ನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ ಯಾರನ್ನು. ಅವರು ಅಯ್ಯೋರು ನಮ್ಮನ್ನ ಹುಡ್ಕೊಂಡೆ ಅವ್ರು ಬರ್ತಾರೆ, ಇಲ್ಲಿ ಚೆನ್ನಾಗಿದ್ದಾವೆ ಇದೇ ಫಾರ್ಮಲ್ಲಿ ಮರೆ ಹೋಗೋಣ ಅಂತೇಳಿ. ಅವಾಗ ನಮಗೆ ನಾವೇನು ಅನ್ಕೊಂಡಿದೀವಿ ಅದಕ್ಕಿಂತ ಚೆನ್ನಾಗಿ ಲಾಭ ಆಗುತ್ತೆ ಹೊರತು ಕಡಿಮೆ ಅಂಕರಾಗಲ್ಲ, ನಾವು ಯಾವುದೇ ರೀತಿ ಮಾರ್ಕೆಟ್ಗೆ ಹೋಗಲ್ಲ.
1: ತುಂಬಾ ಸಂತೋಷ. ತಾವು ಈ ಟಗರು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಇದಲ್ದೆ ಮತ್ತೆ ಇನ್ನೇನು ಮಾಡ್ತೀರಿ ಉಪಕಸಬಗಳಾಗಿ?
0: ನಾನು ಅಗ್ರಿಕಲ್ಚರ್ ಮಾಡ್ಕೋತೀನಿ ರೀ, ನಾನು ಒಕ್ಕಲ್ತನ ಮಾಡ್ತೀನಿ. ಒಕ್ಕಲ್ತನ ಮಾಡ್ಕೊಂಡು ಈ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಗಾನ ಮಾಡ್ಕೋಬೇಕಂದ್ರೆ ನನಗೆ ಒಂದ್ ಟೈಮು ಇದಕ್ಕೆ ಒಂದು ಸ್ವಲ್ಪನು ಉಳಿಯಲ್ಲ, ಇಷ್ಟೇ ಸಾಕು ನನಗೆ, ಇನ್ನಿತರ ನನಗೆ ಏನು ಮಾಡಕ್ ಆಗಲ್ಲ. ಯಾಕಂದ್ರೆ ತೋಟದಲ್ಲಿ ಕೆಲಸ ಇರುತ್ತೆ, ಇದನ್ನಷ್ಟೇ ಮಾಡ್ಕೊಂಡು ಬಿಡಕ್ ಆಗಲ್ಲ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಹೊಳಿ ಜಾಸ್ತಿ ಮಾಡ್ತಾ ಹೋದ್ರೆ ಲೇಬರ್ ಮೇಲೆ ಡಿಪೆಂಡ್ ಆದಾಗ ನಮಗೆ ಒಂದ್ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಲೇಬರ್ ಬರಲ್ಲ ಅಂದಾಗ ಅದೆಲ್ಲ ತೊಂದರೆ ಆಗ್ತಾ ಹೋಗುತ್ತೆ. ಹಂಗಾಗಿ
1: ಅನಿವಾರ್ಯ ಇದ್ದಾಗ ಲೇಬರ್
0: ಲೇಬರ್ ಇದ್ದೇ ಇರ್ತಾರೆ, ಬಟ್ ನಾವು ಲೇಬರ್ ಮೇಲೆ ಈ ಕೆಲಸ ಡಿಪೆಂಡ್ ಇದೆ ಅಂದ್ರೆ ಲೇಬರ್ ಬರಲ್ಲ,
1: ಸ್ವತಃ ಆ ಫೀಲ್ಡ್ಗೆ ಇಳಿಬೇಕು.
0: ಇಳಿದ್ರೇನೆ ಲೇಬರ್ ಬರ್ತಾರೆ, ಯಾಕಂದ್ರೆ ನಾವು ಬಿಟ್ಟರು ಗೌಡ್ರು ಮಾಡ್ತಾರೆ ಅಂತ ಹೇಳಿ ತಾವೇ ಬರ್ತಾರೆ ಅವರು. ಅದಕ್ಕೆ ಆ ರೀತಿ ನಾವು ಕೆಲಸನ ಇಟ್ಕೊಂಡಿದೀವಿ.
1: ಬಹಳ ಸಂತೋಷ. ಒಟ್ಟಾರೆಯಾಗಿ

0: ನಾನು ಅಗ್ರಿಕಲ್ಚರ್ ಮಾಡ್ಕೋತೀನಿ ರೀ, ನಾನು ಒಕ್ಕಲ್ತನ ಮಾಡ್ತೀನಿ. ಒಕ್ಕಲ್ತನ ಮಾಡ್ಕೊಂಡು ಈ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಗಾನ ಮಾಡ್ಕೋಬೇಕಂದ್ರೆ ನನಗೆ ಒಂದು ಟೈಮು ಇದಕ್ಕೆ ಒಂದು ಸ್ವಲ್ಪನು ಉಳಿಯಲ್ಲ, ಇಷ್ಟೇ ಸಾಕು ನನಗೆ. ಇನ್ನಿತರ ನನಗೆ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ತೋಟದಲ್ಲಿ ಕೆಲಸ ಇರುತ್ತೆ, ಇದನ್ನಷ್ಟೇ ಮಾಡ್ಕೊಂಡು ಬಿಡೋಕ್ಕಾಗಲ್ಲ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಹೊಳಿ ಜಾಸ್ತಿ ಮಾಡ್ತಾ ಹೋದ್ರೆ ಲೇಬರ್ ಮೇಲೆ ಡಿಪೆಂಡ್ ಆದಾಗ ನಮಗೆ ಒಂದು ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಲೇಬರ್ ಬರಲ್ಲ ಅಂದಾಗ ಅದೆಲ್ಲ ತೊಂದರೆ ಆಗ್ತಾ ಹೋಗುತ್ತೆ. ಹಂಗಾಗಿ
1: ಅನಿವಾರ್ಯ ಇದ್ದಾಗ ಲೇಬರ್ಗಳನ್ನ
0: ಲೇಬರ್ ಇದ್ದೇ ಇರ್ತಾರೆ, ಬಟ್ ನಾವು ಲೇಬರ್ ಮೇಲೆ ಈ ಕೆಲಸ ಡಿಪೆಂಡ್ ಇದೆ ಅಂದ್ರೆ ಲೇಬರ್ ಬರಲ್ಲ,
1: ಸ್ವತಃ ಆ ಫೀಲ್ಡ್ಗೆ ಇಳಿಬೇಕು,
0: ಇಳಿದ್ರೇನೆ ಲೇಬರ್ ಬರ್ತಾರೆ, ಯಾಕಂದ್ರೆ ನಾವು ಬಿಟ್ಟರು ಗೌಡ್ರು ಮಾಡ್ತಾರೆ ಅಂತ ಹೇಳಿ ತಾವೇ ಬರ್ತಾರೆ ಅವರು. ಅದಕ್ಕೆ ಆ ರೀತಿ ನಾವು ಕೆಲಸ ಇಟ್ಕೊಂಡಿದ್ವಿ.
1: ಬಹಳ ಸಂತೋಷ. ಒಟ್ಟಾರೆಯಾಗಿ ತಮ್ಮ ಈ ಉಪಕಸಬುಗಳಿಂದ ತಮಗೆ ಒಟ್ಟು ಆದಾಯ ಎಷ್ಟಿದೆ?
0: ಆದಾಯ ನೋಡಿ, ಮರಿದ್ರಲ್ಲಿ ಉಳಿತು ಸರ್, ಮರಿ ಸಾಕಾಣಿಕೆ ಮಾಡ್ತಾ ಇರ್ತೀವಿ, ಮರಿದಲ್ಲಿ ನಮಗೆ ಒಂದು 20 ಲಕ್ಷ ತನ ಬರುತ್ತೆ. ಮರಿಗೆ ಫುಡ್ ಹಾಕ್ಬೇಕು, ಎಲ್ಲಾನು ನಾನು ಹೊರಗಡೆ ರೆಡಿ ಮಾಡ್ಕೊಂಡ್ ಬರಬೇಕು ಎಲ್ಲಾದ್ರು. ಈಗ 20 ಲಕ್ಷ ಆಯ್ತು, 30 ಲಕ್ಷ ಆಯ್ತು ಮರಿ ಮಾರಿದ್ರು ಅಂತ ಹೇಳಿದ್ರೆ 20-30 ಲಕ್ಷನೂ ಮರಿ ಲಾಭದಲ್ಲಿ ಇರಲ್ಲ. ನಮ್ಗೆ ಏನಪ್ಪ ಅಂತಂದ್ರೆ, ಇದ್ರ ಜೊತೆಗೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ, ನಮ್ಗೆ ಗೊಬ್ಬರ ಸಿಗ್ತಾ ಇದೆ ಒಳ್ಳೇದಂದ್ರೆ. ಏನ್ ದುಡ್ಡು ಕೊಟ್ಟರು ಗೊಬ್ಬರ ಸಿಗಲ್ಲ, ಒಳ್ಳೆ ಗೊಬ್ಬರ ಸಿಗ್ತಾ ಇದೆ. ಅದರಲ್ಲೇ ನಮ್ಗೆ 3-4 ಲಕ್ಷ ರೂಪಾಯಿ ಆದಾಯ ಆಯ್ತು, ಅದು ಒಂದು. ಅದರಲ್ಲಿ ನನಗೆ 25,000 ಮಾರುತ್ತೆ ಒಂದು ವರ್ಷ. ಒಂದು ವರ್ಷ ಇನ್ನೂ 2,000 ಕಡಿಮೆ ಆಗುತ್ತೆ, ಒಂದು ವರ್ಷ ಹೆಚ್ಚಿಗೆ ಮಾರುತ್ತೆ. ಒಟ್ಟಾರ ಒಂದು 28,000 ರಿಂದ 25,000 ತನಕ ಮರಿ ಮಾರ್ತಿರ್ತೀನಿ. ಮರಿದ್ರಲ್ಲಿ ಒಂದು ನನಗೆ 7-8 ಲಕ್ಷ ಆದಾಯ ಬರುತ್ತೆ.
1: ಈಗ ಯಾರಾದರೂ ತಮ್ಮ ಅಕ್ಕಪಕ್ಕದ ರೈತರಾಗಿರ್ಬೋದು ಅಥವಾ ಬೇರೆ ರೈತರು ಬೇರೆ ಊರಿನಿಂದ ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇವುಗಳನ್ನ ಬೇಕಂತ ಬಂದಾಗ ಅವ್ರಿಗೆ ಮಾರಾಟ ಮಾಡ್ತಿರೋ ಹೇಗೆ?
0: ಸರ್, ನನಗೆ ಇದನ್ನ ಕೇಳ್ಕೊಂಡು ಸುಮಾರು ಜನ ಬರ್ತಾರೆ. ನಾನು ಯಾರಿಗೂ ಮಾರಾಟ ಮಾಡಲ್ಲ, ಯಾಕಂದ್ರೆ ನನಗೆ ಬೇಕಾಗಿರುತ್ತೆ ಒಳ್ಳೇದು. ಎರಡನೇದು, ನನಗೆ ಅವ್ರು ಕೊಟ್ಟು ಕೊಡಕ್ ಹೋಗಲ್ಲ, ಅವ್ರಿಗೊಂದು ಪಾಠ ಕಲಿಸಿ ಕಳಿಸ್ತೀನಿ ಸರ್. ನನ್ನ ಹತ್ರ ಬಂದವ್ರಿಗೆ ನಿನಗೆ ಯಾಕೆ ಮಾಡಕ್ಕಾಗಲ್ಲ,
1: ಯಾವ ತರ ಮಾಡ್ಬೇಕು,
0: ನಿನಗೆ ಯಾಕೆ ಮಾಡಕ್ಕಾಗಲ್ಲ, ಇವತ್ತಿಷ್ಟಾಗಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಮಾಡಲ್ಲ, ನಾನು ಕೊಡಂಗಿಲ್ಲ, ನನ್ನ ಗೊಬ್ಬರ ಅನ್ನೋಲಕ್ಕೆ ಸಾಕಂಗಿಲ್ಲ. ಯಾಕಂದ್ರೆ ನಾನು ಒಂದ್ ಕಾಳು ಗೊಬ್ಬರನು ರಾಸಾಯನಿಕ ಹಾಕಲ್ಲ ಅಂದಾಗ ನನಗೆ ಇದು ಗೊಬ್ಬರ ಬೇಕೇ ಬೇಕು. ನಿನ್ನ ಹತ್ರ ಇದ್ರೆ ನನಗೆ ಬೇಕಿನ್ನು ಅಂತೀನಿ ಹೊರತು ನಾನು ಯಾರಿಗೂ ಒಂದ್ ಗಾಡಿನೂ
1: ಗೊಬ್ಬರ
0: ಹೋಗಲ್ಲ. ಇನ್ನು ನಿಮ್ಗೆ ಅವ್ರಿಗೆ ಏನಾದ್ರೂ ನನ್ನ ಹತ್ರ ಒಂದ್ ದಿವಸಕ್ಕೆ ಒಂದ್ 20-30 ಜನ ಬರ್ತಾರೆ ಸರ್, ಫೋನ್ ಕಾಲ್ ಮಾಡ್ಕೊಂಡು ಕೇಳ್ತಾರೆ. ಯಾಕಂದ್ರೆ ನನಗೆ ಒಂದ್ ಸ್ವಲ್ಪ ಅದು ಯೂಟ್ಯೂಬ್ ಅದು ಇದು ಅಂತ ಹೇಳಿ ರೈತರು ಎಲ್ಲಾರು ಫೋನ್ ಮಾಡಿ ಕೇಳ್ತಾರೆ. ಅವ್ರಿಗೆಲ್ಲಾನು ನಾನು ಇದನ್ನೇ ಹೇಳೋದು, ಫಸ್ಟ್ ಗೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಈಗ ನೋಡಿ, ಒಬ್ರು ಹುಡುಗ ಇರ್ತಾನೆ, ಎಲ್ಲಾ ಕಲ್ತಿರ್ತಾನೆ, ಎಲ್ಲಾ ಮಾಡಿರ್ತಾನೆ, ಒಂದು 12,000 ಪಗಾರಕ್ಕೆ ಬೆಂಗಳೂರಿಗೆ ಹೋಗ್ತಾನೆ. ಆ 12,000 ಪಗಾರದ ಅವ್ನ್ ಖರ್ಚು ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮಗೆ ಒಂದ್ 1,000 ಕೊಡಕ್ ಮನೆಗೆ ಹಾಕಕ್ ಆಗ್ತಿರಲ್ಲ. ಅಂತದ್ ಕೆಲಸ ಯಾಕೆ ಮಾಡಕ್ ಹೋಗ್ತೀರಾ? ನಿಮ್ದು 1 ಎಕರೆ ಇದೆ ಊರಲ್ಲಿ, ಅದು 1 ಎಕರೆದಲ್ಲಿ ನೀವು ಆದಾಯ ಮಾಡ್ಕೊಳ್ಳಿ. ನಮ್ಮ ಸರ್ಕಾರದಿಂದ ಸೌಲಭ್ಯಗಳು ಸುಮಾರು ಇದಾವೆ. ನಾನು ಇದನ್ನ ಮಾಡಿದೀನಿ ಅಂತಲ್ಲ, ನೀವು ಯಾವ್ದನ್ನು ಮಾಡಿದ್ರು ಸೌಲಭ್ಯಗಳಿದಾವೆ, ಅದನ್ನ ಉಪಯೋಗ ಮಾಡ್ಕೊಳ್ಳಿ. ನೀವೇ ಇನ್ನೂ 10 ಜನಕ್ಕೆ ಪೇಮೆಂಟ್ ಕೊಡುವಂತ ರೈತರಾಗ್ತಿರ ಹೊರತು ನೀವು ಇನ್ನೊಬ್ಬರ ಕಡೆ 10,000 ಕೈ ಚಾಚ್ಕೊಂಡು ನಿಂದ್ರಾಕ್ ಹೋಗ್ಬಿಡಿ ಅಂತೇಳಿ ನಾನು ಯುವಕರಿಗೆ ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ಸಂತೋಷ. ಯುವ ರೈತರಿಗಾಗಿ, ನಮ್ಮ ರೈತ ಬಾಂಧವರಿಗಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ರಲ್ಲ.
0: ನನ್ನ ಮೊಬೈಲ್ ಸಂಖ್ಯೆ 9740109031.
1: ತುಂಬಾ ಸಂತೋಷ. ಕೃಷಿಯ ಕುರಿತು ತಮ್ಮನ್ನ ಸಂಪರ್ಕಿಸಿದಾಗ ಅವರಿಗೆ ಖಂಡಿತ ತಮ್ಮ ಸಲಹೆ ಸೂಚನೆಗಳನ್ನ ನೀಡ್ರಿ ಅಂತ ಹೇಳ್ತಾ, ಮಾರ್ಗದರ್ಶಕರಾಗಿಯೂ ಸಹ ಸಲಹೆ ಸೂಚನೆಗಳನ್ನ ನೀಡ್ತಿರಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸನಂತ. ಇಲ್ಲಿವರೆಗೂ ತಾವು ತಮ್ಮ ಕೃಷಿಯ ಬದುಕಿನ ಕುರಿತು, ಉಪ ಕಸಬುಗಳ ಕುರಿತು, ಈ ಟಗರು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಇನ್ನಿತರೆ ವಿಷಯಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ವೈಯಕ್ತಿಕವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ, ರಾಮನಗೌಡ, ಊದಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಇಂಗಳಹಳ್ಳಿಯ ಭೀಮಪ್ಪ ಯಲ್ಲಪ್ಪ ಕಂಬಳಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು.

ಇದುವರೆಗೆ ಇಂಗಳಳಿಯ ಭೀಮಪ್ಪ ಯಲ್ಲಪ್ಪ ಕಂಬಳಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದಿರಿ. ಇದು ಇಂದಿನ ಕೃಷಿ ರಂಗ. ಇನ್ನ ಹೊತ್ತಾಗ್ಲಿಕ್ಕೆ ಬಂತು ನಾಳಿನ ಕೃಷಿ ರಂಗದೊಳಗೆ. ಮತ್ತೆ ಭೇಟಿಯಾಗೋಣಂತ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ್ದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ವಾರ್ತೆಗಳ ವಿವರ: ನೀಟ್ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾದ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ವಿಧಿಸುವ ನಿಟ್ಟನಲ್ಲಿ ದೇಶದ 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರಾಕ್ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಈ ಕುರಿತು ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾದ ಆರೋಪಿಗಳ ವಿರುದ್ದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ

0: ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸಲಾಗುವುದು. ಬಾಂಬೆ, ಕೋಲ್ಕತ್ತಾ, ದೆಹಲಿ ಹಾಗೂ ಮಧ್ಯಪ್ರದೇಶ ಹೈಕೋರ್ಟ್ಗಳ ವ್ಯಾಪ್ತಿಯಲ್ಲಿ ಈ ವಿಶೇಷ ನ್ಯಾಯಾಲಯಗಳನ್ನು ಆದ್ಯತೆಯ ಮೇರೆಗೆ ಸ್ಥಾಪಿಸಲಾಗುತ್ತಿದ್ದು, ಪ್ರಕರಣಗಳ ದೈನಂದಿನ ವಿಚಾರಣೆ ನಡೆಸಿ ಶೀಘ್ರ ವಿಲೇವಾರಿ ಮಾಡಲು ಆಯಾ ರಾಜ್ಯಗಳು ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಶೀಘ್ರವೇ ಅಧಿಕೃತ ಮನವಿ ರವಾನೆಯಾಗಲಿದೆ. ಪ್ರಸ್ತುತ ವಿವಿಧ ಹೈಕೋರ್ಟ್ಗಳಲ್ಲಿ ಬಾಕಿ ಇರುವ 4 ಎಫ್ಐಆರ್ಗಳನ್ನು ಈ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಿಗೆ ವರ್ಗಾಯಿಸಲಾಗುವುದು. ಈ ನೂತನ ಕಾಯ್ದೆಯಡಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ಹಾಗೂ 10 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನು ಮುಖ್ಯವಲ್ಲ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಘೋಷಿಸಿದ್ದರು. ನೀಟ್ ಮಾತ್ರವಲ್ಲದೆ ಯುಪಿಎಸ್ಸಿ, ಎಸ್ಎಸ್ಸಿ, ಆರ್ಆರ್ಬಿ, ಐಬಿಪಿಎಸ್ ಹಾಗೂ ಎನ್ಟಿಎ ನಡೆಸುವ ಎಲ್ಲಾ ಪ್ರವೇಶ ಮತ್ತು ನೇಮಕಾತಿ ಪರೀಕ್ಷೆಗಳಿಗೂ ಈ ಕ್ರಮ ಅನ್ವಯಿಸಲಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ದವು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ನೀಟ್ ವಿಚಾರವಾಗಿ ಸರ್ಕಾರ ಚರ್ಚೆಗೆ ಸಿದ್ದವಿದ್ದು, ಪ್ರಧಾನಿ ನರೇಂದ್ರ ಮೋದಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಮೂಲಕ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ ಎಂದರು. ಗೊಂದಲ ಶಮನವಾಗಲಿಲ್ಲ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದರು. ಇದನ್ನು ರಾಜಕೀಯ ಪ್ರೇರಿತ ಎಂದು ಖಂಡಿಸಿದ ಸದನದ ನಾಯಕ ಜೆಪಿ ನಡ್ಡಾ, ವಿಪಕ್ಷಗಳಿಗೆ ಚರ್ಚೆ ನಡೆಸುವುದು ಆಸಕ್ತಿಯಿಲ್ಲ ಎಂದು ಆರೋಪಿಸಿದರು. ಉಭಯ ಸದನಗಳಲ್ಲಿ ಪೀಠದ ಮನವಿಗೂ ಸ್ಪಂದಿಸದೆ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮುಂದೂಡಲಾಯಿತು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕಳೆದ 24 ಗಂಟೆಗಳಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಸಂವಾದ ನಡೆಸಲು 4 ಬಾರಿ ಆಹ್ವಾನ ನೀಡಲಾಗಿದೆ ಎಂದರು. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಅಥವಾ ಕಚೇರಿಯಲ್ಲಿ ಮುಕ್ತ ಮನಸ್ಸಿನಿಂದ ಚರ್ಚೆ ನಡೆಸಲು ಸಿದ್ದವಿದ್ದು, ಸಚಿವ ಜೆಪಿ ನಡ್ಡಾ ಹಾಗೂ ತಾವು ಸ್ವತಃ ಭಾಗವಹಿಸುವುದಾಗಿ ತಿಳಿಸಿದರು. ಸಂವಾದವಿಲ್ಲದೆ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಸಚಿವರು ಪ್ರತಿಪಾದಿಸಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳು ತಮ್ಮ ನಿಲುವನ್ನು ಪದೇ ಪದೇ ಬದಲಾಯಿಸುತ್ತಾ ಚರ್ಚೆಯಿಂದ ನುಣುಚಿಕೊಳ್ಳುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ಬೇರೆ ಯಾವುದೂ ಸರ್ಕಾರಕ್ಕೆ ಮುಖ್ಯವಲ್ಲ ಎಂಬುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು. 3 ರಾಷ್ಟಗಳ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ರುಮೇನಿಯಾ ರಾಜಧಾನಿ ಬುಖಾರೆಸ್ಟ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ರುಮೇನಿಯಾ ವಿದೇಶಾಂಗ ಸಚಿವೆ ಓನಾ ಸಿಲ್ವಿಯಾ ಟೋಯಿಯು ಬರಮಾಡಿಕೊಂಡರು. ನಾಳೆ ರಾಷ್ಟಪತಿಯವರು ಭಾರತ ರುಮೇನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಬಳಿಕ ಭಾರತೀಯ ಸಮುದಾಯದವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ವ್ಯಾಪಾರ, ಹೂಡಿಕೆ, ರಕ್ಷಣೆ, ಮಾಹಿತಿ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಶಿಕ್ಷಣ, ವಿಜ್ಞಾನ ಹಾಗೂ ನಾವೀನ್ಯತೆ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಈ ಪ್ರವಾಸವು ಭಾರತ ಮತ್ತು ರುಮೇನಿಯಾ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜಲಮಾರ್ಗಗಳು ಸುರಕ್ಷಿತ ಹಾಗೂ ಮುಕ್ತವಾಗಿರಬೇಕು ಎಂದು ಪ್ರತಿಪಾದಿಸಿರುವ ಭಾರತ, ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಗೆ ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಕರೆ ನೀಡಿದೆ. ಮನಿಲಾದಲ್ಲಿ ನಡೆದ 21ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ನಾವಿಕರು ಹಾಗೂ ನಾಗರಿಕ ಹಡಗುಗಳ ಮೇಲಿನ ದಾಳಿಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ರಾಷ್ಟೀಯ ಪ್ರಸಾರ ದಿನದ ಅಂಗವಾಗಿ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಅವರು

0: ಕಳೆದ 99 ವರ್ಷಗಳಲ್ಲಿ ಪ್ರಸಾರ ಕ್ಷೇತ್ರ ರೇಡಿಯೋದಿಂದ ಟಿವಿ ಮಾಧ್ಯಮ ಹಾಗೂ ಇದೀಗ ಡಿಜಿಟಲ್ ವೇದಿಕೆಗಳವರೆಗೆ ಗಮನಾರ್ಹ ಬೆಳವಣಿಗೆ ಕಂಡಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯೊಂದಿಗೆ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಅವರು ಭಾರತ ಮತ್ತು ವಿದೇಶಗಳಲ್ಲಿ ಇರುವ ಪ್ರೇಕ್ಷಕರಿಗೆ ಮನರಂಜನೆ, ಮಾಹಿತಿ ಹಾಗೂ ಶೈಕ್ಷಣಿಕ ವಿಷಯಗಳನ್ನು ಒದಗಿಸುವ ಕಾರ್ಯವನ್ನು ಪ್ರಸಾರ ಭಾರತಿ ಮುಂದುವರೆಸಲಿದೆ ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ಎಂಜಿನ್ ವೈಫಲ್ಯ ಅಥವಾ ವಾಹನಗಳು ಕೆಟ್ಟು ನಿಲ್ಲುವಂತಹ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ವಿವಿಧ ಹಿತಾಸಕ್ತಿದಾರರೊಂದಿಗೆ ಸಮಾಲೋಚನೆ ಹಾಗೂ ತಜ್ಞ ಸಂಸ್ಥೆಗಳ ಪರಿಶೀಲನೆಯ ಬಳಿಕ ಹಂತ ಹಂತವಾಗಿ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ಇಂದು ಚಾಲನೆ ದೊರೆಯಲಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾ ಮಹೋತ್ಸವದಲ್ಲಿ 74 ದೇಶಗಳ ಅಥ್ಲೀಟ್ಗಳು ಭಾಗವಹಿಸುತ್ತಿದ್ದಾರೆ. ಭಾರತವನ್ನು ಒಲಿಂಪಿಕ್ ಪದಕ ವಿಜೇತರಾದ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಹಾಗೂ ಲವ್ಲಿನಾ ಬೋರ್ಗೊಹೈನ್ ಪ್ರತಿನಿಧಿಸುತ್ತಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವೇ ಭಾರತಕ್ಕೆ ಶುಭಾರಂಭ ಸಿಕ್ಕಿದ್ದು, ಬಾಕ್ಸಿಂಗ್ನ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೋರ್ಗೊಹೈನ್ ಬೈ ಪಡೆದು ನೇರವಾಗಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಪದಕವನ್ನು ಖಚಿತಪಡಿಸಿದ್ದಾರೆ. ಜುಲೈ 31ರಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಳೆದ ಆವೃತ್ತಿಗೆ ಹೋಲಿಸಿದರೆ ಈ ಬಾರಿ ಕ್ರೀಡೆಗಳ ಸಂಖ್ಯೆಯನ್ನು 10ಕ್ಕೆ ಕಡಿತಗೊಳಿಸಲಾಗಿದ್ದು 4 ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯಲಿವೆ. ಅಥ್ಲೆಟಿಕ್ಸ್, ಈಜು, ಬಾಕ್ಸಿಂಗ್, ವೈಟ್ಲಿಫ್ಟಿಂಗ್, ಜೂಡೋ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಪ್ಯಾರಾ ಅಥ್ಲೀಟ್ಗಳು ಒಳಗೊಂಡಂತೆ ಒಟ್ಟು 125 ಸದಸ್ಯರ ಭಾರತೀಯ ನಿಯೋಗ ಭಾಗವಹಿಸುತ್ತಿದೆ. ಕಳೆದ ಬಾರಿ 61 ಪದಕ ಗೆದ್ದ ಭಾರತಕ್ಕೆ ಈ ಬಾರಿ ಕಡಿಮೆ ಕ್ರೀಡಾ ವಿಭಾಗಗಳಿರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಮಾನವ ಹಕ್ಕುಗಳನ್ನು ಗೌರವಿಸುವ ಹಾಗೂ ಎಲ್ಲರಲ್ಲೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಸುರಕ್ಷಿತ ಹಾಗೂ ಒಳಗೊಳ್ಳುವಿಕೆ ಕ್ರೀಡಾ ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದೆ. ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದ್ದು ಸ್ಕಾಟ್ಲ್ಯಾಂಡ್ನಲ್ಲಿ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾ ಸಚಿವರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಕಾಮನ್ವೆಲ್ತ್ ಒಕ್ಕೂಟದಾದ್ಯಂತ ಕ್ರೀಡಾ ಆಡಳಿತ, ಕ್ರೀಡಾಪಟುಗಳ ಕಲ್ಯಾಣ ಮತ್ತು ಸಾಂಸ್ಥಿಕ ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ವಿಸ್ತರಿಸುವ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಹರಾರಿಯಲ್ಲಿ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಇಂದು ಜಿಂಬಾಬ್ವೆ ನೀಡಿರುವ 126 ರನ್ಗಳ ಸುಲಭ ಗುರಿಯನ್ನು ಭಾರತ ಬೆನ್ನಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 125 ರನ್ ಗಳಿಸಿತು. ಭಾರತದ ಪರ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ತಲಾ 2 ವಿಕೆಟ್ ಪಡೆದರು. 126 ರನ್ಗಳ ಗುರಿ ಬೆನ್ನಟ್ಟರುವ ಭಾರತ ಇತ್ತೀಚಿನ ವರದಿ ಬಂದಾಗ 13 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 123 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ 126 ರನ್ ಗುರಿ ಬೆನ್ನಟ್ಟರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ. ಈಗ ಮರಾಠಿ ಹಾಡುಗಳು. ಅರುಣ್ ತಾತೆ ಅವರು ಹಾಡಿರುವ ಮರಾಠಿ ಹಾಡುಗಳನ್ನು ಕೇಳೋಣ. ಮಂಗೇಶ್ ಪಡಗಾಂವ್ಕರ್ ಅವರ ರಚನೆಗಳು.

0: ಇದುವರೆಗೆ ಅರುಣ್ದಾತೆಯವರು ಹಾಡಿರುವ ಮರಾಠಿ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಸಮಯ ಎಂಬ ಪದವು ಎಷ್ಟು ಮಹತ್ವಪೂರ್ಣವಾಗಿದೆ ಎಂದರೆ ಪ್ರತಿಯೊಬ್ಬನ ಜೀವನದಲ್ಲಿಯೂ ಕೂಡ ಪ್ರತಿಯೊಂದು ನಿಮಿಷವೂ ಕೂಡ ಅತ್ಯಂತ ಪ್ರಮುಖವಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾರೆ, ಏಕೆಂದರೆ ಸಮಯವು ಹಾಗೂ ಸಮುದ್ರದ ಅಲೆಗಳು ಯಾರಿಗೂ ಯಾವತ್ತೂ ಕಾಯುವುದಿಲ್ಲ. ಆದ್ದರಿಂದ ಸಮಯವು ನಮ್ಮ ಜೀವನದಲ್ಲಿ ಎಷ್ಟೇ ದುಡ್ಡು ಆಸ್ತಿ ಇದ್ದರೂ ಕೊಂಡುಕೊಳ್ಳಕ್ಕೆ ಆಗದೇ ಇರುವ ವಸ್ತುಗಳಲ್ಲಿ ಸಮಯವು ಒಂದು. ಸಮಯವು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರುತ್ತದೆ. ನಮ್ಮ ಜೀವನದಲ್ಲಿ ನಾವು ಪ್ರಪ್ರಥಮವಾಗಿ ಬೆಲೆ ಕೊಡಬೇಕಾದ ಅಂಶ ಎಂದರೆ ಸಮಯ, ಏಕೆಂದರೆ ಜನರು ನಮ್ಮನ್ನು ಗುರುತಿಸುವುದು ನಾವು ಸಮಯಕ್ಕೆ ಎಷ್ಟು ಬೆಲೆ ಕೊಡುತ್ತೇವೆ ಎನ್ನುವುದರ ಮೇಲೆ. ಉದಾಹರಣೆಗೆ, ಒಂದು ಕಾರ್ಯಕ್ರಮಕ್ಕೆ ಒಬ್ಬ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಿರುತ್ತಾರೆ. 10 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಎಂದು ಆಮಂತ್ರಣ ಪತ್ರದಲ್ಲಿಯೂ ಹಾಕಿರುತ್ತಾರೆ. ಅದರಂತೆಯೇ ನಾವು 10 ಗಂಟೆಗೆ ಆ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಭೇಟಿ ಕೊಟ್ಟರೆ ಆಸನದ ಸಿದ್ಧತೆಗಳಲ್ಲೇ ಇರುತ್ತಾರೆ. ಇದು ಕೇವಲ ಒಂದು ರೀತಿಯ ಉದಾಹರಣೆ ಆಯಿತು. ಇದರಂತೆ ಇನ್ನೂ ಅನೇಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಗಳಲ್ಲಿ ಸೂಚಿಸಿರುವ ಸಮಯ ಒಂದಾಗಿದ್ದರೆ ಆ ಕಾರ್ಯಕ್ರಮ ಪ್ರಾರಂಭಗೊಳ್ಳುವ ಸಮಯವೇ ಇನ್ನೊಂದಾಗಿರುತ್ತದೆ. ಈ ರೀತಿ ನಾವು ಸಮಯಕ್ಕೆ ಬೆಲೆ ಕೊಡದಿದ್ದರೆ ನಮ್ಮ ಜೀವನದಲ್ಲಿ ಅನೇಕ ಸಂಕಷ್ಟಗಳಿಗೆ ನಾವು ಗುರಿಯಾಗಬೇಕಾಗುತ್ತದೆ. ಸಮಯ ಪ್ರಜ್ಞೆಯ ಬಗ್ಗೆ ಮೊದಲನೆಯದಾಗಿ, ಮನೆಯಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ಮಕ್ಕಳಿಗೆ ಕೊಡಬೇಕಾಗಿರುವುದು ತಂದೆ ತಾಯಿಯ ಆದ್ಯ ಕರ್ತವ್ಯವಾಗಿದೆ. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಸಮಯದ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಲು ಕೆಲವು ಶಾಲೆಗಳಲ್ಲಿ ಅದಕ್ಕಾಗಿಯೇ ಒಂದು ತರಗತಿಯನ್ನು ಮೀಸಲಾಗಿಡಿಸುತ್ತಿದ್ದರು. ಆ ತರಗತಿಯ ಅವಧಿಯಲ್ಲಿ ಹೇಗೆ ಸಮಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ಎಂಬುದರ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿತ್ತು. ಈ ದಿಶೆಯಲ್ಲಾದರೂ ಕೂಡ ಮಕ್ಕಳಿಗೆ ಸಮಯದ ಬಗ್ಗೆ ಅರಿವು ಮೂಡಿಸಿ ಅವರ ಮುಂದಿನ ಜೀವನವನ್ನು ಸುಖಮಯವಾಗಲು ಅನುಕೂಲವಾಗುವಂತೆ ಮಾಡುತ್ತಿದ್ದರು. ಯಾರು ತಮ್ಮ ಜೀವನದಲ್ಲಿ ಸಮಯಕ್ಕೆ ಹೆಚ್ಚು ಪ್ರಶಂಸತೆ ಕೊಡುತ್ತಾರೆಯೋ ಅಂಥವರು ಖಂಡಿತವಾಗಿಯೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಜೀವನವನ್ನು ಸಾಗಿಸುವುದರಲ್ಲಿ ಎರಡು ಮಾತಿಲ್ಲ. ನಿಮಗೆ ಇನ್ನೂ ಒಂದು ದೈನಂದಿನ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಅನುಭವಿಸುವ ಉದಾಹರಣೆಯನ್ನು ಕೊಡುತ್ತೇನೆ. ನಮಗೆ ಇಷ್ಟವಾದ ತರಗತಿಗಳಲ್ಲಿ ಹೇಗೆ ಸಮಯ ಓಡುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ, ಏಕೆಂದರೆ ಆ ತರಗತಿಗಳಲ್ಲಿ ನಾವು ಆಸಕ್ತಿಯಿಂದ ಪಾಠವನ್ನು ಕೇಳುತ್ತೇವೆ. ಒಂದು ವೇಳೆ ನಮಗೆ ಇಷ್ಟವಾಗದ ವಿಷಯಗಳು ತರಗತಿಯಲ್ಲಿ ಅಥವಾ ಊಟದ ಸಮಯದ ತರಗತಿಯಲ್ಲಿ ಸಮಯ ಬಹಳ ನಿಧಾನವಾಗಿ ಕಳೆಯುವಂತೆ ಭಾಸವಾಗುತ್ತದೆ. ಆದರೆ ಎಲ್ಲ ತರಗತಿಗಳ ಸಮಯವೂ ಕೂಡ ಒಂದೇ ಆಗಿರುತ್ತದೆ. ಇದು ಕೇವಲ ಒಬ್ಬ ವಿದ್ಯಾರ್ಥಿಯೇ ಎದುರಿಸುತ್ತಿರುವ ಸಮಸ್ಯೆ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂಥ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನಿಮಗೆ ಸಮಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಇನ್ನು ಮುಂದೆ ಹೇಳುವ ಉದಾಹರಣೆಗಳನ್ನು ಗಮನವಿಟ್ಟು ಕೇಳಿ. ನಿಮಗೆ 1 ವರ್ಷದ ಬೆಲೆ ಗೊತ್ತಾಗಬೇಕಾದರೆ ಒಬ್ಬ ಫೇಲ್ ಆದ ವಿದ್ಯಾರ್ಥಿಯನ್ನು ಕೇಳಬೇಕು. ಅದೇ ರೀತಿ ನಿಮಗೆ 1 ತಿಂಗಳ ಬೆಲೆ ಗೊತ್ತಾಗಬೇಕಾದರೆ ನಿಮಗೆ ಎತ್ತು ಒತ್ತು ಸಲಹಿದ ನಿಮ್ಮ ತಾಯಿಯನ್ನು ಕೇಳಬೇಕು. ನಿಮಗೆ 1 ದಿನದ ಬೆಲೆ ಗೊತ್ತಾಗಬೇಕಾದರೆ ಕೂಲಿ ಕಾರ್ಮಿಕರನ್ನು ಕೇಳಬೇಕು. ನಿಮಗೆ 1 ನಿಮಿಷದ ಮಹತ್ವ ಗೊತ್ತಾಗಬೇಕಾದರೆ ಬಸ್ ಅಥವಾ ಟ್ರೈನ್ ಮಿಸ್ ಮಾಡಿಕೊಂಡ ವ್ಯಕ್ತಿಯನ್ನು ಕೇಳಬೇಕು. 1 ಸೆಕೆಂಡಿನ ಮಹತ್ವ ಗೊತ್ತಾಗಬೇಕಾದರೆ ಒಲಿಂಪಿಕ್ನಲ್ಲಿ ದ್ವಿತೀಯ ಸ್ಥಾನ ಪಡೆದ ವ್ಯಕ್ತಿಯನ್ನು ಅಥವಾ ಆಪರೇಷನ್ ಥಿಯೇಟರ್ನ ಹೊರಗೆ ಕಾಯುವ ವ್ಯಕ್ತಿಯನ್ನು ಕೇಳಬೇಕು. ಇವೆಲ್ಲ ಕೇಳಲು ಎಷ್ಟು ವಿಚಿತ್ರ ಅನಿಸುತ್ತದೆ, ಆದರೆ ಇದು 100ರಷ್ಟು ಸತ್ಯವಾದ ಸಂಗತಿಗಳು. ನೀವು ಶಾಲಾ ವಿದ್ಯಾರ್ಥಿಯಾಗಿರಬಹುದು, ಕಾಲೇಜು ಯುವಕ ಯುವತಿಯರಾಗಿರಬಹುದು, ಉದ್ಯೋಗ ಅರಸುವ ಪದವೀಧರರಾಗಿರಬಹುದು, ಅಥವಾ ಈಗಾಗಲೇ ನೌಕರಿಯಲ್ಲಿ ಇದ್ದುಕೊಂಡು ಅದರ ಕಷ್ಟ ಸುಖದ ನೌಕೆಯಲ್ಲಿ ಸಾಗುತ್ತಿರಬಹುದು, ನಿಮ್ಮ ಹಿನ್ನೆಲೆಗೆ ತಕ್ಕಂತೆ ನೀವು ದಿನದಲ್ಲಿ ಮಾಡುವ ಕೆಲಸಗಳ ವಿವರಗಳು ಬೇರೆ ಬೇರೆ ಇರುತ್ತದೆ. ಈಗ ನೀವು 1 ದಿನದಲ್ಲಿ ಏನೇನು ಮಾಡಿ ಮುಗಿಸಬೇಕು ಅಂತ ದೀರ್ಘವಾಗಿ ಆಲೋಚಿಸಿ, ನಂತರ ಅವುಗಳಲ್ಲಿ ಅತಿ ಮುಖ್ಯವಾದ 3 ಅಂಶಗಳನ್ನು ಮಾತ್ರ 1 ಹಾಳೆಯಲ್ಲಿ ಬರೆದಿಡಿ. ಯಾವುದೇ ಕಾರಣಕ್ಕೂ 3ಕ್ಕಿಂತ ಜಾಸ್ತಿ ಅಂಶಗಳನ್ನು ಆ ಟೈಮ್ ಟೇಬಲ್ನಲ್ಲಿ ಬರೆಯಬೇಡಿ. ಒಮ್ಮೆ ನೀವು ಬರೆದದ್ದನ್ನು ನೋಡಿ ಆ ಕೆಲಸಗಳನ್ನು ಮಾಡಲು ನಿಮಗೆ ಬೇಕಾದ ಅನುಕೂಲತೆಗಳು ಏನೇನು, ಅವುಗಳನ್ನು ಒದಗಿಸಿಕೊಳ್ಳುವುದು ಹೇಗೆ, ಆ ಕೆಲಸವನ್ನು ಮಾಡಿ ಮುಗಿಸುವುದು ಎಷ್ಟು ಮುಖ್ಯ ಇತ್ಯಾದಿಗಳ ಬಗ್ಗೆ ಸುಮ್ಮನೆ

2 ನಿಮಿಷ ಯೋಚಿಸಿ, ನಂತರ ನಿಮ್ಮ ಕೆಲಸಕ್ಕೆ ಹೊರಡಿ. 3 ಕೆಲಸಗಳನ್ನು ಮಾತ್ರ ನಿಮ್ಮ ಟೈಮ್ ಟೇಬಲ್ನಲ್ಲಿ ಹಾಳೆಯಲ್ಲಿ ಬರೆದುಕೊಳ್ಳಿ ಅಂತ ಹೇಳಿದೆ. ಹಾಗಂತ ನೀವು 100 ಪುಟದ ಪುಸ್ತಕವನ್ನು ಬರೆಯುತ್ತೇನೆ ಎಂದು ಇಡೀ ಜೀವಶಾಸ್ತ್ರ ಟೆಕ್ಸ್ಟ್ ಬುಕ್ಕನ್ನು ಓದಿ ಮುಗಿಸುತ್ತೇನೆ ಅಂತ ಅಸಾಧ್ಯ ಗುರಿಯನ್ನು ಬರೆದುಕೊಳ್ಳಬೇಡಿ. ಆ 3 ಕೆಲಸಗಳು ಚಿಕ್ಕದಾಗಿದ್ದರೆ ಒಳ್ಳೆಯದು. ಕೇವಲ 1/2 ಗಂಟೆಯಲ್ಲಿ ಮುಗಿದು ಹೋಗುವ ಕೆಲಸಗಳಾದರೂ ಓಕೆ. ಆ ಕೆಲಸಗಳು ಮುಖ್ಯವಾಗಿರಬೇಕೇ ಹೊರತು ಬೃಹತ್ ಆಗಿರಬಾರದು. ಇದರಿಂದ ಆಗುವ ಉಪಯೋಗಗಳೇನೆಂದರೆ, ಟೈಮ್ ಟೇಬಲ್ ಬರೆದುಕೊಳ್ಳಿ ಅಂತ ಅಂದಾಗ ಯಾರು ಫೇಸ್ಬುಕ್, ಟ್ವಿಟರ್ ಸಮಯ ಕಳೆಯುವುದು ಎಂದು ಬರೆಯುವುದಿಲ್ಲ. ಆದರೆ ನಮ್ಮ ದೇಶದ ಯುವಜನತೆ ಸರಾಸರಿ 3.5 ಗಂಟೆ ಪ್ರತಿದಿನ ಅಂತರ್ಜಾಲ, ಮೊಬೈಲ್, ಚಾಟ್ ರೂಮ್ಗಳಲ್ಲಿ ಕಳೆಯುತ್ತದೆ. ರಾತ್ರಿ ಮಲಗುವ ಹೊತ್ತಿಗೆ ಆ ದಿನ ಮಾಡಿ ಮುಗಿಸಬೇಕಾದ ಎಲ್ಲ ಕೆಲಸಗಳು ನೆನಪಾಗಿ, ಅಯ್ಯೋ ಇನ್ನೊಂದು ದಿನವೂ ಕಳೆದು ಹೋಯಿತಲ್ಲ ಎಂಬ ಪಶ್ಚಾತ್ತಾಪ ಹುಟ್ಟುತ್ತದೆ. ಹೀಗೆ ಸಮಯವನ್ನು ಕಳೆಯುವ ಮಂದಿಯಲ್ಲಿ 80%+ ಜನರಿಗೆ ಟೈಮ್ ಟೇಬಲ್ ಬರೆಯುವ ಹವ್ಯಾಸವಿಲ್ಲ ಎನ್ನುವುದು ಅಚ್ಚರಿಯ ವಿಷಯವೇನಲ್ಲ ಬಿಡಿ. ಹಾಗಾದರೆ ಟೈಮ್ ಟೇಬಲ್ ಬರೆದ ಕೂಡಲೇ ಎಲ್ಲವೂ ಸರಿಯಾಗುತ್ತದೆಯಾ? ನೀವು ಅಂದುಕೊಂಡ ಕೆಲಸಗಳನ್ನು ಮಾಡಿ ಮುಗಿಸುತ್ತೇವಾ ಎನ್ನುವ ಪ್ರಶ್ನೆಗಳು ಬರಬಹುದು. ಖಂಡಿತವಾಗಿಯೂ ಇಲ್ಲ. ಟೈಮ್ ಟೇಬಲ್ ಬರೆಯುವ ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುತ್ತಾರೆ ಅಂತಲ್ಲ. ಆದರೆ ನೀವೇ ಹಾಕಿಕೊಂಡ ಟೈಮ್ ಟೇಬಲ್ ನಿಮ್ಮನ್ನು ಪದೇ ಪದೇ ಎಚ್ಚರಿಸುತ್ತದೆ ಎನ್ನುವುದು ಮಾತ್ರ ಸತ್ಯ. ಟೈಮ್ ಟೇಬಲ್ ಎನ್ನುವುದು ತಟ್ಟೆ ತುಂಬ ಹಾಕಿಕೊಂಡ ಕೇಸರಿ ಬಾತಿನಂತಿರಬಾರದು. ಅಲ್ಲಿ ಆಟ, ಪಾಠ, ಹವ್ಯಾಸ, ಮನೆಗೆಲಸ, ಗೆಳೆಯರ ಜೊತೆ ಕಾಲಹರಣ ಎಲ್ಲವೂ ಇರಬೇಕು. ಆದರೆ ಯಾವ ಕೆಲಸಕ್ಕೆ ಎಷ್ಟು ಹೊತ್ತು ಮೀಸಲಿಡಬೇಕು ಎನ್ನುವ ವಿವೇಚನೆ ಅದನ್ನು ತಯಾರು ಮಾಡುವವರಿಗೆ ಮಾತ್ರ ಇರಬೇಕು. ನಿಮಗೂ ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಸಾಲಲ್ಲಿ ನಿಲ್ಲುವ ಆಸೆ ಇದ್ದರೆ ಇಂದಿನಿಂದಲೇ ಟೈಮ್ ಟೇಬಲ್ ಬರೆಯಲು ಶುರು ಮಾಡಿ. ಮೊದಮೊದಲು ಕಾಲಿಗುಗ್ಗದ ಹೊಸ ಚಪ್ಪಲಿಯ ಹಾಗೆ ಅದನ್ನು ಅನುಸರಿಸುವುದು ಕಷ್ಟವಾದರೂ 1-2 ವಾರ ಬಿಡದೆ ಮುಂದುವರಿಸಿ. ಆ ಕ್ರಮವನ್ನು ಪಾಲಿಸಿದರೆ ಅಸಾಧ್ಯವಲ್ಲ. ಟೈಮ್ ಟೇಬಲ್ ಬರೆದು ಆ ಪ್ರಕಾರ ಬದುಕುವವರು ವಿಶ್ವದ ನಾಯಕರಾಗದೇ ಇರಬಹುದು, ಆದರೆ ತಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಂತೂ ಖಂಡಿತ ಆಗುತ್ತಾರೆ. ಇದು ಸ್ಟೀವ್ ಜಾಬ್ಸ್ ಹೇಳಿದ ಮಾತು. ಯಾವುದೇ ಒಂದು ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದಲ್ಲಿ ಅದರ ಮುಂದಿನ ಹಂತಗಳು ಕೂಡ ಸರಾಗವಾಗಿ ಮುಂದುವರಿಯುತ್ತವೆ. ಹಾಗಾಗಿ ಎಲ್ಲರೂ ಸಮಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವಲ್ಲಿ ಮುಂದಾಗಬೇಕು.

ಇದುವರೆಗೆ ಎಂ ಡಿ ಪಲ್ಲವಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಯುವವಾಣಿ. ಆಕಾಶವಾಣಿ ಧಾರವಾಡ. ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ಸಂಸತ್ತಿನ ಸಮೀಕ್ಷೆಗೆ ಹೇಳುತ್ತಿರುವ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಪುಷ್ಪಹಾರ ಆರಂಭದಲ್ಲಿ ಕೇಳೋಣ ST ಬರ್ಮನ್ ಅವರ ಧ್ವನಿಯಿರುವ ಬಂದಿನಿ ಚಿತ್ರದ ಗೀತೆಯನ್ನು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಆಕಾಶವಾಣಿ ಧಾರವಾಡ, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ನುಡಿಚಿತ್ರ ರಚನೆ ಹಾಗೂ ಪ್ರಸ್ತುತಿ ಮಾಯಾರಾಮನ್. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಅಣಿಮುತ್ತುಗಳೊಂದಿಗೆ ಸವಿ ಸವಿ ರಾಗಗಳೊಂದಿಗೆ ಸರಸರ ಹರಿದು ಬರುವ ಸುನಾದ ನದಿ, ವಿದ್ವತ್ತಿನ ಘಮದೊಂದಿಗೆ ವಿಶೇಷ ಮಾಹಿತಿಯೊಂದಿಗೆ ಧುಮು ಧುಮುಕಿ ಬರುವ ಸಮೃದ್ಧ ಶರಧಿ, ಇದುವೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ. ಈಗ ವಿಜೃಂಭಿಸುತ್ತಿದೆ 90 ವರ್ಷದ ಹರುಷದ ಬಾನಲಿ.

ಹೌದು ಶ್ರೋತೃಗಳೇ, ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ 1936 ಜೂನ್ 8 ಭಾರತೀಯ ರಾಷ್ಟ್ರೀಯ ಪ್ರಸಾರ ಸೇವೆ ಆಲ್ ಇಂಡಿಯಾ ರೇಡಿಯೋ ಅಂತ ಮರುನಾಮಕರಣಗೊಂಡಿತು. ಅಂದಿನಿಂದ ಪ್ರಸಾರ ಕ್ಷೇತ್ರದೊಳಗ ಮೆಲ್ಲಡಿಯಿಟ್ಟು ಸಂಸ್ಕೃತಿಯ ಮುನ್ನುಡಿ ಬರೆದು 90 ಸಾರ್ಥಕ ಪಯಣದೊಂದಿಗೆ ದಾಪುಗಾಲು ಇಡ್ತಾ ಇರೋ ಸಾಂಸ್ಕೃತಿಕ ಐಸಿರಿಯೇ ಈ ಆಕಾಶವಾಣಿ.

ಸಾಹಿತ್ಯ, ಸಂಗೀತ, ಕ್ರೀಡೆ, ಚಲನಚಿತ್ರ, ವೈದ್ಯಕೀಯ, ನಾಟಕ ಹಿಂಗ ಎಲ್ಲಾ ಕ್ಷೇತ್ರಗಳ ಮಾಹಿತಿ ನೀಡ್ತಾ ಆ ಕ್ಷೇತ್ರದೊಳಗ ಸಾಧನೆ ಮಾಡಿರೋ ದಿಗ್ಗಜರನ್ನ ಗುರುತಿಸ್ತಾ ಮಹಾನ್ ವೇದಿಕೆಯಾಗಿ ಮಿನುಮಿನುಕ್ತಾ ಇರೋ ಮಾಧ್ಯಮ ದಿಗ್ಗಜ ಈ ಆಕಾಶವಾಣಿ.

ಆಕಾಶವಾಣಿಯನ್ನು ಮಹಾನ್ ವೇದಿಕೆಯ ಹೆಮ್ಮೆಯ ಕುಡಿಯಾಗಿ 1950 ಜನವರಿ 8 ಮೈತಳೆದು ನಿಂತದ್ದೇ ಧಾರವಾಡ ಆಕಾಶವಾಣಿ. ಈ ಕೇಂದ್ರಕ್ಕೀಗ 76 ಹರೆಯ. ಇದೇ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗಕ್ಕ ಈಗ 44 ಪ್ರಾಯ. ಅಂತೂ ಶಿಕ್ಷಣ, ಮಾಹಿತಿ, ಮನರಂಜನೆ ಅನ್ನೋ ಮೂರೂ ಕ್ಷೇತ್ರಗಳೊಳಗೂ ಗಟ್ಟಿ ಹೆಜ್ಜೆಗಳ ನಡಿಗೆ ಅಂತನ ನಮ್ಮ ಧ್ವನಿ ಮುದ್ರಣ ಭಂಡಾರ ಸಾಂಸ್ಕೃತಿಕ ಹೂರಣದ ಸಮೃದ್ಧ ಗಡಿಗೆ. ಬರೀ ಶ್ರೋತೃಗಳೇ, ಈ ಗಡಿಗೆಯೊಳಗ ಬೆಚ್ಚಗ ಕೂತ ಸ್ವಾದಿಷ್ಟ ಅಡಿಗೆಯ ರುಚಿಯನ್ನ ಸವಿಯೋಣ. ಧಾರವಾಡ ಆಕಾಶವಾಣಿಯ ಉತ್ಕೃಷ್ಟ ಸೊಬಗನ್ನು ಆಸ್ವಾದಿಸೋಣ.

ಕನ್ನಡ ಬಾನುಲಿ ಅನ್ನೋದು ಅತ್ಯಮೂಲ್ಯ ಸಂಗೀತದ ಅನುಪಮ ನಿಧಿ. ಇಲ್ಲೇ ಹರಿದು ಬಂದಿರೋದು ನಾದ ದಿಗ್ಗಜರ ಅನನ್ಯ ವಾರಿಧಿ. 75 ವರ್ಷಗಳ ಇತಿಹಾಸದೊಳಗ ಧಾರವಾಡ ಆಕಾಶವಾಣಿ ದೃಢವಾಗಿ ಇಟ್ಟ ಸಂಗೀತದ ಹೆಜ್ಜೆ ಮೈಲುಗಲ್ಲಿನ ಗುರುತು. ಪ್ರಪಂಚದ ಹಿಂದೂಸ್ತಾನಿ ಸಂಗೀತಕ್ಕ ಧಾರವಾಡದ ಹಿರಿದಾದ ಸಂಗೀತದ ಕೊಡುಗೆ ಚರಿತ್ರಾರ್ಹ ಸಾಧನೆ. ಅಂತಹ ಚರಿತ್ರಾರ್ಹ ಸಂಗೀತದ ಪ್ರಸ್ತುತಿಗೆ ವೇದಿಕೆಯಾಗಿ ನಿಂತದ್ದೇ ಧಾರವಾಡ ಆಕಾಶವಾಣಿ.

ಭಾರತರತ್ನ ಅನಿಸಿಕೊಂಡು ಭಾರತೀಯರು ಅಷ್ಟೇ ಅಲ್ಲ, ವಿಶ್ವದ ಸಂಗೀತ ಪ್ರೇಮಿಗಳ ಮನ ಮನಗಳೊಳಗ ಸುಸ್ವರದ ಮೃಷ್ಟಾನ್ನ ಭೋಜನ ಉಣಿಸಿದವರು ಪಂಡಿತ್ ಭೀಮಸೇನ್ ಜೋಶಿ. ಪಂಡಿತ್ ಸವಾಯಿ ಗಂಧರ್ವ ಅನ್ನೋ ಅಪ್ರತಿಮ ಗುರುವಿನ ಅಪರೂಪದ ಶಿಷ್ಯ ಭೀಮಸೇನ್ ಜೋಶಿ ಸ್ವರ ವಿದ್ವತ್ತಿನ ಶಿಖರ. ಅವರ ಸಿರಿಕಂಠದ ಸುಶ್ರಾವ್ಯ ಲಹರಿ ನಮ್ಮ ಧ್ವನಿ ಭಂಡಾರದ ಅತ್ಯ ಮೂಲ್ಯ ಗರಿ.

1935-40 ಇಸ್ವಿ ತನಕ ನಾನು ಕುಂದಗೋಳದಾಗಿದ್ದೆ. ನಮ್ಮ ಗುರುಗಳ ಸಹವಾಸದಾಗ ಇರ್ತಿದ್ದೆ. ನಾನು ರೊಕ್ಕ ಕೊಟ್ಟು ಕಲ್ತಿಲ್ಲ, ಅವ್ರ ಸೇವಾ ಮಾಡಿ ಕಲ್ತೀನಿ. ಆವಾಗ ಅವರು ಹಾಡೋದು ಅಂತಂದ್ರೆ ಅವಾಗ ಅವರು ಟಾಪ್ ಫಾರ್ಮ್. ಆಮೇಲೆ 5 ವರ್ಷದ ಮೇಲೆ ಅವರಿಗೆ ಸರಿ ಇರಲಿಲ್ಲ, ಅದಕ್ಕೆ ಅವರಿಗೆ ಡಾಕ್ಟರ್ ಹಾಡಬೇಡ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ಎಲ್ಲೋ ಹೋದೆ ನಾನು, ಎತ್ತಲಾಗಿ ಇತ್ತಲಾಗಿ ತಿರುಗಾಡಿದೆ. ಕಲಾವಂತನ ಒಂದು ಆಯುಷ್ಯದೊಳಗೆ ಒಂದು ಕಾಲು ಹಿಂಗೆ ಬರ್ತದೆ, ಇದು ಯಾಕೆ ಸುಳ್ಳ ಒಂದ್ಲ ಹಾಕಬೇಕು. ಎಲ್ಲರ ತಣ್ಣಗೆ ಒಂದು ನೌಕರಿ ಮಾಡಿಕೊಂಡು ಎಲ್ಲರ ಗಾನ ಮಾಸ್ತರ ಆಗೋದು ಚಲೋ. ಮತ್ತು ದರುವಂತ ಪ್ರೋಗ್ರಾಮ್ ಅಂದ್ರೆ ನಮ್ಮ ಪರೀಕ್ಷೆ.

ಸ್ವರ ಸಾಮ್ರಾಟ್ ಅನಿಸಿಕೊಂಡು ಶಾಸ್ತ್ರೀಯ ಸಂಗೀತ ವಚನ ಸಂಗೀತದ ಬತ್ತಲಾಗದ ನಾದ ಬೀಜವನ್ನು ಬಿತ್ತಿದ ನಾದ ನಕ್ಷತ್ರ ಪಂಡಿತ್ ಬಸವರಾಜ ರಾಜಗುರು. ಬಾಲ ಪ್ರತಿಭೆಯಾಗಿ ಸಂಗೀತ ಪ್ರಪಂಚಕ್ಕೆ ಬಂದವರು ಸಂಗೀತ ಲೋಕದೊಳಗ ಮರೆಯಲಾಗದ ನಾದ ಬುತ್ತಿಯನ್ನ ಕಟ್ಟಿಕೊಟ್ರು.

0: ನಾನು ಒಂದೆರಡು ಕಿರಾಣದ ಗುರುಗಳನ್ನು ಮಾಡಿಕೊಂಡಿದ್ದೆ. ಈಗ ನನಗೆ ಕಲಿಸಿದ ಪಂಚಾಕ್ಷರಿ ಗವಾಯಿಗಳು ಕಿರಾಣ ಮತ್ತು ಗ್ವಾಲಿಯರ್ ಗಾಯಕಿ ಮಾಡುವುದರಲ್ಲಿ ಬಹಳ ಬಹಳ ಅಗ್ರಗಣ್ಯರಿದ್ರು. ಅವ್ರಿಗೆ ಎರಡು ಕಿರಾಣ ಬರ್ತಿದೆ. ನನಗೆ ಹಾಡಂದ್ರೆ ಅಭಿಮಾನ. ಯಾವ್ದೇ ದೇವ್ರ ನಾಮ ಇರಲಿ, ವಚನೆ ಇರಲಿ, ಕೀರ್ತನೆ ಇರಲಿ, ವರ್ಣ ಇರಲಿ, ಯಾವ್ದು ನಾನು ಹಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೋ ಅದರಲ್ಲಿ ನಾನು ತಲ್ಲೀನಾಗಿ ಒಳ್ಳೆಯ ಆನಂದಪೂರ್ಣವಾಗಿ ನಾನು ಹಾಡಬಲ್ಲೆ.
1: ಶಾಸ್ತ್ರೀಯ ಸಂಗೀತದ ಕ್ಷೇತ್ರದೊಳಗ ಅಕ್ಕರೆಯ ಅಕ್ಕನಾಗಿ ಸುಸ್ವರಗಳ ಸವಿ ಸಕ್ಕರೆಯ ಬೀರಿ ಉತ್ಸಾಹದ ಸರಿಗಮಗಳ ಚಿಲುಮೆಯನ್ನ ಹರಿಸಿ ವಿಶ್ವ ಪ್ರಸಿದ್ಧಿಯನ್ನ ಗಳಿಸಿದ ಹುಬ್ಬಳ್ಳಿ ಧಾರವಾಡದ ಅಕ್ಕ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್. ಹುಬ್ಬಳ್ಳಿಯ ಚೆಲುವಿಗೆ ಸರಿಗಮಗಳ ಸೌಂದರ್ಯವನ್ನ ಹೊದಿಸಿ ಪ್ರಪಂಚದ ನಕ್ಷೆಯೊಳಗ ಹುಬ್ಬಳ್ಳಿ ಧಾರವಾಡವನ್ನ ಗುರುತಿಸೋ ಹಂಗ ಮಾಡಿದ ಕಿರಾಣ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ.

0: ನಾನು ಸವಾಯಿ ಗಂಧರ್ವ ಕಡೆಗೆ ನಾನಾಗಿ ಹೋಗಿಲ್ಲ. ಅಂದ್ರೆ ಅವ್ರ ಊರು ಕುಂದಗೋಳ, ಅವ್ರು ಇರ್ತಿದ್ರು ಹೆಚ್ಚಾಗಿ ಪೂನಾ ಬಾಂಬೆ ಕಡೆಗೆ. ಅವ್ರು ತಮ್ಮ ಹೊಲ ಮನೆ ತಮ್ಮ ಇದ್ರದಿಂದ ವರ್ಷದಾಗ ಎರಡು ಮೂರು ಸರಿ ಬರ್ತಾ ಇದ್ರು. ಇರೋದು ಹುಬ್ಬಳ್ಳಿಯಾಗ. ಅವ್ರ ಸ್ನೇಹಿತರು ದತ್ತಪ್ಪನ ದೇಸಾಯರ್ ಅಂತ, ಅವರು ಸಂಗೀತ ಭಾರತದವರು, ಅವ್ರ ಮನ್ಯಾಗ ಇರ್ತಿದ್ರು ಅವರು. ನನಗೆ ಕೃಷ್ಣಾಚಾರ್ಯ ಕಳೆಯೋದು ನಡುವ ಏನೋ ಕಾರಣದಿಂದ ಬಂದಾತು. ಬಂದ ಕೂಡಲೇ ಅವರು ಅವ್ರನ್ನ ಕರ್ಕೊಂಡು ಬಂದರು ನಮ್ಮ ಗುರುಗಳನ್ನ, ಈಕೆಗೆ ನೀ ಹಾಡು ಹೇಳು ಅಂತ. ಅವರಂದ್ರು ನಾನೇ ಇಲ್ಲಿ ಇರುವುದಿಲ್ಲ, ಅಂದಮೇಲೆ ಶುರು ಮಾಡಿ ಏನು ಮಾಡೋದು, ಇಲ್ಲ ನೀವು ಶುರುವಾರ ಮಾಡಿರಿ, ನಾನು ಆಕೆ ಕಡೆ ಮೆಹನತ್ ಮಾಡಿಸ್ತೇನೆ. ಹೀಗಾಗಿ ಶುರುವಾಯಿತು. ಯಾವಾಗಾರ ಬಂದಾಗ ಹೇಳೋದು ಹೆಚ್ಚು, ಅವ್ರೇನಾರು ಹೇಳಿದ್ಕೊಂಡು ನಮ್ಮ ತಾಯಿ ಇರಲಲ್ಲ ಕರ್ನಾಟಕವರು, ಅವರಿಗೆ ನ್ಯೂಟ್ರಿಷನ್ ಜ್ಞಾನ ಮತ್ತು ಲಯದ್ದು ಭಯಂಕರ ಇದು ಇರ್ತದೆ. ಅವ್ರು ಹೇಳಿದ ಕೂಡಲೇ ಆಗಿಂದಾಗ ಆಕೆ ನ್ಯೂಟ್ರಿಷನ್ ಮಾಡಿ ಇಡ್ತಿದ್ರು.
1: ಧಾರವಾಡ ಅನ್ನೋ ಸಂಗೀತದ ತೊಟ್ಟಿಲಿನೊಳಗ ಸರಿಗಮಗಳ ಅವಿರತ ತಪಸ್ಸು ಮಾಡಿ ಸಾಧನೆಯ ಶಿಖರ ಏರಿ ಸಂಗೀತದ ದೊರೆಗಳಲ್ಲಿ ಒಬ್ಬರು ಎನಿಸಿಕೊಂಡವರು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್. ಎತ್ತರದ ಸಾಧನೆ ಮಾಡಿದ ಈ ದೇಶಿಕೋತ್ತಮ ತಮ್ಮ ಗುರುಗಳಾದ ಪಂಡಿತ್ ನೀಲಕಂಠ ಬುವಾ ಮಿರಷ್ಕರ್ ಅವರೇ ತಮ್ಮನ್ನು ಹುಡುಕಿಕೊಂಡು ಬಂದ ಅಪರೂಪದ ವಿಷಯವನ್ನ ಹಂಚಿಕೊಂಡಿದ್ದು ನಮ್ಮ ಕೇಂದ್ರದ ಈ ಸಂದರ್ಶನದೊಳಗ.
2: ಗುರುಗಳು ನಾನೇನು ಆರಿಸಿದ್ದಿಲ್ಲ, ಗುರುಗಳೇ ನನ್ನನ್ನು ಆರಿಸಿಕೊಂಡು ಬಂದರು. ಚಿತ್ರ ಯಾಕೆಂದ್ರೆ ಕಲಿಯೋರು ಗುರುಗಳನ್ನ ಹುಡುಕೋತ ಹೋಗ್ತಾರೆ. ಆದ್ರೆ ನಾನು ಇಲ್ಲಿ ಸಾಲಿ ಕಲಿಯೋದು ಬಿಟ್ಟು ನಮ್ಮ ಅಣ್ಣಂದಿರು ನಾಟ್ಯ ಕಂಪನಿಯಲ್ಲಿ ಹೋದ್ರು. ಅವ್ರು ಹೋದ ಮೇಲೆ ನಮ್ಮನ್ನು ಮನಸೂರಿನಿಂದ ಇಲ್ಲಿ ಧಾರವಾಡಕ್ಕೆ ಕರ್ಕೊಂಡು ಬಂದರು ನಮ್ಮ ಅಜ್ಜಂದಿರ ಮನೆಯಲ್ಲಿ. ಅಲ್ಲಿ ಸಾಲಿ ಕಲೀಲಿಕ್ಕೆಟ್ರು, ಅಲ್ಲಿಯೂ ಸಾಲಿ ತಪ್ಪಿಸೋದೇ ನಮ್ಮ ಕೆಲಸ. ಆಮೇಲೆ ಇಲ್ಲೊಂದು ನಾಟ್ಯ ಕಂಪನಿ ನಮ್ಮ ಅಣ್ಣಂದಿರು ಇದ್ದಂಥ ವಾಮರಾವ್ ಮಾಸ್ತರ್ ಕಂಪನಿ ಇಲ್ಲಿ ಧಾರವಾಡಕ್ಕೆ ಬಂದಿತ್ತು. ಆ ಕಂಪನಿ ನಾಟಕ ನೋಡ್ಲಿಕ್ಕೆ ಹೋದಾಗ ನನಗೂ ಮನಸ್ಸಿನೊಳಗೆ ನಿರ್ಧಾರ ಮಾಡಿಕೊಂಡೆ ನಾನು ಇದರಲ್ಲಿ ಸೇರ್ಕೊಂಡು ಬಿಡಬೇಕು. ಆಮೇಲೆ ವಾಮನರಾವ್ ಮಾಸ್ತರ್ ಇದರಿಗೆ ನನ್ನ ಒಂದು ಯಾವುದೋ ಒಂದು ಪದಗಳನ್ನು ಹಾಡಿಸಿದ್ರು. ನಾನು ಮಾಸ್ತರ್ ಏ ಅಡ್ಡಿಲ್ಲ ಈ ಹುಡುಗ ನಮ್ಮಲ್ಲಿ ಇರಲಿ ಅಂದ್ಬಿಟ್ರು. ಕಂಪ್ನಿಯಲ್ಲಿ ಸೇರಿಕೊಂಡ ಮೇಲೆ ನಮ್ಮ ಕಂಪ್ನಿ ಬಾಗಲು

0: ಕೋಟಿಯಲ್ಲಿದ್ದಾಗೆ ನಮ್ಮ ಗುರುಗಳು ಒಬ್ಬ ಹುಡುಗ ಚೆನ್ನಾಗಿ ಹಾಡ್ತಾನಂತೆ, ಮತ್ತೆ ಆ ಹುಡುಗನ ಹಾಡು ಕೇಳಬೇಕಾಯ್ದಂತ ಅವರು ನಮ್ಮ ಥಿಯೇಟರ್ಗೆ ಬಂದ್ರು.
1: ಯಾವ ಗುರುಗಳು? ಅವ್ರ ಹೆಸರು
0: ನೀಲಕಂಠ ಬಾವ್ ಅವರು ಅಂತ. ಮಿರಜ್ ನಮ್ಮನ್ನ ಹಾಡಿಸಿ ನೋಡಿದ್ರು, ಈ ಹುಡುಗನ ನಾನು ತಯಾರು ಮಾಡ್ತೀನಿ, ಸುಮ್ಮನೆ ನಾಟಕ ಮನೆಯಲ್ಲಿ ಯಾಕೆ ಕೇಳಿಸ್ತೀರಿ ಹುಡುಗನ್ನ, ನನ್ನ ಕಡೆ ಕೊಟ್ಟು ಬಿಡ್ರಿ ಅಂತ ನಮ್ಮ ಅಣ್ಣ ಅವರು. ಡಿಕ್ಕಿ ಹುಡುಗಂತ ಹೋದ್ರು ಸಿಗುದಿಲ್ಲ, ತಾವಾಗಿ ಬಂದಿದ್ದೀನಿ.

0: ಸಂಗೀತವೆಂದರೆ ಪರಬ್ರಹ್ಮ, ಪರಮಾತ್ಮನ ಉಪಾಸನೆ. ಸಂಗೀತದ ಆಸ್ವಾದನೆಯಿಂದ ಪಶು ಪಕ್ಷಿ ಮನುಷ್ಯ ದೇವಗಂಧರ್ವರು ತಲೆದೂಗುವಂತಾಗಬೇಕು
1: ಅನ್ನೋ ಮಂತ್ರವನ್ನು ಅಳವಡಿಸಿಕೊಂಡು ಪರ್ವತೀಶನ ದಯದಿಂದ ನಾದ ಶಿಖರವಾಗಿ ಬೆಳೆದು ನಿಂತವರೇ ಪಂಡಿತ್ ದತ್ತಾತ್ರೇಯ ರಾಮರಾವ್ ಪರ್ವತೀಕರ್. ಸ್ವರಮಂಡಲ, ಸೂರ್ಬಹಾರ್ ಮತ್ತು ವಿಚಿತ್ರ ವೀಣೆ ಇವುಗಳನ್ನ ಒಂದು ಕಡೆ ಸಂಯೋಜಿಸಿ ವಿವಿಧ ಗೇಜುಗಳ 48 ತಂತಿಗಳ ವಿಶೇಷ ವಾದ್ಯ ದತ್ತಾತ್ರೇಯ ವೀಣಾವಾದನ ಅಂತ ತಯಾರು ಮಾಡಿದ್ರು ಈ ವೀಣಾ ಬಾಬಾ. ಆ ಮೂಲಕ ಶ್ರೀಹರಿಯ ಧ್ಯಾನ ಮಾಡಿದ್ರು ಈ ಅಪರೋಕ್ಷ ಜ್ಞಾನಿ.

0: ಇಷ್ಟಯಾಕ ಶ್ರೋತೃಗಳೇ, ಇನ್ನೂ ಸಾಕಷ್ಟು ಅಭೂತಪೂರ್ವ ಸಂಗೀತದಿಂದ ಸಿಂಗಾರಗೊಂಡುದ ನಮ್ಮ ಧಾರವಾಡ ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರ. ಇನ್ನ ಸಂಸ್ಕೃತಿಯ ಮತ್ತೊಂದು ಮುಖ, ಸಾಹಿತ್ಯದ ಚಲುವಿನಿಂದಲೂ ಅಲಂಕೃತ ಈ ನಮ್ಮ ಧಾರವಾಡ ಆಕಾಶವಾಣಿಯ ಧ್ವನಿ ಭಂಡಾರ.
1: ಕನ್ನಡದ ಹಾಗೆ ಕೇಳಿಸಬಹುದು ಈ ಮಾತು, ಕನ್ನಡದ ಹಾಗೆ ಕೇಳಿಸಬಹುದು ಈ ಮಾತು, ಆದರೂ ಇದು ಮಾನವ್ಯ ಜೀವದಿಂ ಜೀವಕ್ಕೆ ಕಟ್ಟಿದ ಸೇತು
0: ಅಂತ ಧಾರವಾಡ ಆಕಾಶವಾಣಿಯನ್ನ ಬಣ್ಣಿಸಿದ ಕನ್ನಡದ ಶ್ರೇಷ್ಠ ಕವಿ ಸಾಹಿತಿ ಭುವನದ ಭಾಗ್ಯ ಎನಿಸಿಕೊಂಡ ವರಕವಿ ಅಂಬಿಕಾತನೇ ದತ್ತರು. ಅವರೇ ಕೊಂಡಾಡಿದ ನಾಡ ಜನರ ಧನಿ, ನಾಡವರೆಲ್ಲರ ನುಡಿದೋಣಿ ಧಾರವಾಡ ಆಕಾಶವಾಣಿ ಈ ಯುಗದ ಕವಿಯ ಧನಿಯನ್ನ ಜೋಪಾನವಾಗಿ ಇಟ್ಟುಕೊಂಡದ್ದು ಹಿಂಗ.
2: ಕಾಲ ಸ್ವಭಾವ ನಿಯತಿ ಎದುರಿಚ್ಛ ಭೂತ ಯೋನಿ ಪುರುಷ ಇವು ಚಿಂತನದ ಸಂತೆಯ ಸಂಸ್ಥೆಯ ನೈಜ ಪದಾರ್ಥಗಳು. ಇವುಗಳ ಸಾಹಿತ್ಯದಿಂದ ರಸಪಾಕ ಮಾಡಿಕೊಂಡು ಚಿಂತನವೇ ನವೀನಕ್ಕೆ ಸಿದ್ಧಗೊಳಿಸುವ ಅನಂತ ಚತುಷ್ಟಯ. ಶಂಖ ಚಕ್ರ ಗದಾ ಪದ್ಮಗಳು ಕೇವಲ ಸಂಹಾರಕಗಳಲ್ಲ, ಅವು ಸೃಷ್ಟಿ ಸಂಯೋಜಕ ಆಯುಧಗಳು. ಇದು ಭಗವಂತನಿಂದ ವಿಭಕ್ತರಾದಂತೆಯೇ ಭಕ್ತರು ಕಂಡರು ಅದು ಅವಿಭಕ್ತ ಭಕ್ತಿ ಲೀಲಾ ಪ್ರಪಂಚ. ಇದು ಇದು ನವೋ ನಮ ತತ್ವ. ಈ ತತ್ವಕ್ಕೆ ಹೊಂದಿಕೊಂಡೇ ವಿಶ್ವರೂಪನ ಏಕೋನವಿಂಶತಿ ಎಂದರೆ 19 ಮುಖ ಸಾಕ್ಷಿಯಾಗಿ ನಿಂತಿವೆ.
1: ಮಾಡಿ ಉಂಡಿದ್ದೇವೆ ನಮ ನಮಗೆ ಸೇರಿದ ಅಡಿಗೆ, ಇದ್ದ ಶಕ್ತಿಯಲ್ಲಿ ತುಸು ದೂರ ನಡೆದಿದ್ದೇವೆ. ರೂಢಿಯಾಗಿದೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ನಡಿಗೆ, ಮುಖ್ಯ ಬೇಕಾದದ್ದು ಜೀವಂತ ಗತಿ ಹೊಸ ನೆತ್ತರಿನ ಕೊಡುಗೆ
0: ಅಂತ ಹೇಳಿದ ಧಾರವಾಡದ ಚೆಂಬೆಳಕಿನ ಕವಿ ನಾಡೋಜ ಚೆನ್ನವೀರ ಕಣವಿ ಅವರು ಧಾರವಾಡ ಆಕಾಶವಾಣಿಯೊಳಗ ಉಳಿದದ್ದು ಮಾತಾಡಿದ್ದು ಬೇಕಾದಷ್ಟು. ಅವರು ರಚಿಸಿರೋ ಅನೇಕ ಹಾಡುಗಳು ಈ ಕೇಂದ್ರದಿಂದ ಅನವರತ ಮೂಡಿ ಬರ್ತಾನೆ. ಅವ
3: ಈಗ ನಾನು ಬರೆಯೋ ಹೊತ್ತಿಗೆ ನವೋದಯ ಕಾವ್ಯ ಅತ್ಯಂತ ಉತ್ಕೃಷ್ಟವಂತ
4: ಇತ್ತು,
3: ಒಂದು ಮಟ್ಟದಲ್ಲಿ ಇತ್ತು. ಧಾರವಾಡಕ್ಕೆ ನಾನು ಬಂದೆ, ಬೇಂದ್ರೆಯವರಿದ್ದರು, ಆನಂದಕಂದರು, ಮತ್ತು ಒಟ್ಟು ಧಾರವಾಡದ ವಾತಾವರಣವೇ ಆ ರೀತಿ ಕಾವ್ಯಕ್ಕೆ ಒಂದು ಹೊಸ ಒಂದು ಹುಮ್ಮಸ್ಸನ್ನು ಉತ್ಸಾಹವನ್ನು ತುಂಬತಕ್ಕಂಥದ್ದು. ಗಾಳಿಯಲ್ಲೇ ಆ ಒಂದು ವಾತಾವರಣ
4: ಅಂಥದ್ದು
3: ಇತ್ತು. ಅದರಿಂದ ಆಗ ಅಸಹಜವಾಗಿಯೇ ಒಂದು ನವೋದಯ ಕಾವ್ಯದ ರೀತಿಯಲ್ಲಿ ಬರೆಯುವಾಗ ಒಂದು ಇದು ಸಿಕ್ತು.

0: ಜೊತೆಗೆ ಸ್ವಲ್ಪವೂ ಧಕ್ಕೆ ಬರದಂಗ ಸದಾ ಹೋರಾಟ ಮಾಡ್ತಾ ಇದ್ದ ಕನ್ನಡದ ದೊಡ್ಡಪ್ಪ ಸಾಹಿತಿ ಪತ್ರಕರ್ತ ಪಾಟೀಲ ಪುಟ್ಟಪ್ಪ. ದಿನದ ಪ್ರಸಾರ ಆರಂಭವಾದಾಗಿನಿಂದ ಮುಕ್ತಾಯದವರೆಗೆ ಧಾರವಾಡ ಆಕಾಶವಾಣಿಗೆ ಕಿವಿಯಾಗಿರ್ತಿದ್ದ ಪಾಪು ಅವರಿಗೆ ಧಾರವಾಡ ಆಕಾಶವಾಣಿ ಅಂದ್ರ ಎಲ್ಲಿಲ್ಲದ ಅಭಿಮಾನ.
1: ಬಹಳ ಜನಗಳಿಗೆ ತಿಳುವಳಿಕೆಯನ್ನು, ಅವರ ಜ್ಞಾನದ ತಿಳುವಳಿಕೆಗಳನ್ನು ವಿಸ್ತಾರ ಮಾಡಿದೆ, ಮನರಂಜನೆ ಒದಗಿಸಿಕೊಟ್ಟಿದೆ ಮತ್ತು ತಿಳುವಳಿಕೆ ನೀಡಿದೆ. ಒಂದು ಪ್ರಸಾರ ಮಾಧ್ಯಮ ಮಾಡ್ತಕ್ಕಂಥ ಕೆಲಸ ಇವೇ ಮೂರು: ಜನರಿಗೆ ತಿಳುವಳಿಕೆ ಕೊಡೋದು, ಪ್ರಸನ್ನತೆ ತರೋದು ಮತ್ತು ಅವರ ತಿಳುವಳಿಕೆ ಕ್ಷಿತಿಗಳನ್ನು ವಿಸ್ತಾರ ಮಾಡೋದು, ಜನಗಳನ್ನು ಸಮೀಪಕ್ಕೆ ತರೋದು. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಆಕಾಶವಾಣಿಯಲ್ಲಿ ಏನು ಬಂದರೂ ಅದನ್ನು ನಾನು ಕೇಳ್ತೇನೆ.
0: ಮುಂಬೈ ಆಕಾಶವಾಣಿಯೊಳಗ ಕನ್ನಡದ ಕೈಂಕರ್ಯ ಮಾಡ್ತಾ ನಂತರ ಧಾರವಾಡ ಆಕಾಶವಾಣಿಗೆ ಬಂದು ವಿಶೇಷ ಕಾರ್ಯಕ್ರಮ ನಾಟಕಗಳನ್ನು ನಿರ್ಮಾಣ ಮಾಡಿ ಧಾರವಾಡ ಆಕಾಶವಾಣಿಯ ಇತಿಹಾಸದೊಳಗ ಅಜರಾಮರರಾಗಿ ನಿಂತವರು ನಾನಿ ಕಾಕಾ ಎನಿಸಿಕೊಂಡ ಎನ್ಕೆ ಕುಲಕರ್ಣಿ. ಎನ್ಕೆ ಅವರು ಬರೆದ ಈ ಕವಿತೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ನಿರಂತರವಾಗಿ ಪ್ರಸಾರ ಆಗ್ತದೆ.

0: ವೈದ್ಯಕೀಯ ಕ್ಷೇತ್ರದೊಳಗ ಅಪಾರ ಸೇವೆ ಮಾಡ್ತಾ ತಮ್ಮ ನಿರ್ಭಿಡೆಯ ನುಡಿಗಳಿಂದ ಸಾರ್ವಜನಿಕರೊಳಗ ಆರೋಗ್ಯ ಜಾಗೃತಿಯನ್ನ ಮೂಡಿಸ್ತಾ ಜನಪ್ರಿಯರಾಗಿದ್ದ ವೈದ್ಯ ಡಾಕ್ಟರ್ ಸರ್ಜ ನಾಗಲೋಟಿ ಮಠ.
1: ಚಟ ಅನ್ನೋ ಶಬ್ದ ನಮ್ಗೆ ಗುರ್ತೈತಿ. ಯಾವುದೋ ಒಂದು ಕೆಲಸ ಪದೇ ಪದೇ ಮಾಡಕ್ ಹದ್ದೀವಿ ಅಂತಂದ್ರೆ ಅದಕ್ಕೆ ಚಟ ಆತೀವಿ. ಈ ಚಟ ಏನಾರ ಒಂದು ದುಷ್ಪರಿಣಾಮ ಮಾಡಕ್ ಹೈತು ಅಂತಂದ್ರೆ ಅದಕ್ಕೆ ದುಶ್ಚಟ ಆತೀವಿ. ಈ ದುಶ್ಚಟ ಇನ್ನೂ ಜಾಸ್ತಿ ಆಗಿ ಭಾಳ ಹಾನಿಯಾಗುವಂಥ ಪರಿಸ್ಥಿತಿ ಬತ್ತು ಅಂತಂದ್ರೆ ಅದಕ್ಕೆ ವ್ಯಸನ ಆತೀವಿ. ಮುಂದೆ ಈ ವ್ಯಸನ ಯಾವ ಬೆಳೆಸ್ಕೊಂಡಿರ್ತಾನೋ ಅವ ವ್ಯಸನಿ ಅಕ್ಕನ. ಇದಕ್ಕೆ ಒಂದ ಕಾರಣ ಐತಿ ಅಂತೇನೇನು ಇಲ್ಲರಿ. ಈ ಮನುಷ್ಯಾಗ ವ್ಯಸನ ಬರಬೇಕಾತು ಅಂತಂದ್ರೆ ಒಂದನೇದು ಏನೋ ಅವನದು ಮನಸ್ಸು ಕೆಟ್ಟಿರ್ತತಿ, ಒಂಥರ ಅವ ಡಿಪ್ರೆಸ್ ಆಗಿರ್ತಾನು. ಹಿಂಗೆ ಆದ ಹೊತ್ತಿನಾಗ ಯಾರೋ ಒಬ್ರು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರ,
2: ರಾಷ್ಟ್ರ ಧರ್ಮ ನಮ್ಮೆಲ್ಲರಿಗೊಂದೇ ಎಂದು ಅರಿತು ಬನ್ನಿ
0: ಅನ್ನೋ ಕೂಗಿಗೆ ತಮ್ಮ ಉಸಿರನ್ನೇ ನೀಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಧ್ವನಿ ನಮ್ಮ ಧ್ವನಿ ಭಂಡಾರದ ಅತ್ಯಮೂಲ್ಯ ಧ್ವನಿ.
3: ಮುಸ್ಕೋ ಆಜ್ ಕ್ಯಾ ಕರ್ನಾ ಹೈ ವೋ ಮುಸ್ಕೋ ಕೋ ದೇಖನಾ ಹೈ ಅಗರ್ ಮೇ ಹಿಂದೂಸ್ತಾನ್ ರೂಪಿ ಗಜರಾಜ್ ಹೈ ಉಸ್ಕೋ ಮೇ ಇಸ್ ವಾಸನಾ ಮೇ ಸೇ ಛುಡಾನಾ ಚಾಹತಾ ಹೂಂ ತೋ ಮುಸ್ಕೋ ಕ್ಯಾ ಕರ್ನಾ ಚಾಹಿಯೇ
0: ವಿಜ್ಞಾನದ ದರ್ಶನ ಮಾಡಿಸಿ ವೈಜ್ಞಾನಿಕ ಸಂಗತಿಗಳನ್ನ ತಿಳಿಸಿ ಹೇಳಿ ಅಗಾಧ ಪರಿಣಾಮ ಬೀರಿದ ರಾಮನ್ ಪರಿಣಾಮದ ಸಿವಿ ರಾಮನ್ ಅವರ ಧ್ವನಿ ಈ ಯುಗದ ಅಗಾಧ ಧ್ವನಿ.
4: ಇಟ್ ಇಸ್ ಸ್ಕೇರ್ಸ್ಲಿ ಪಾಸಿಬಲ್ ಟು ಸ್ಪೀಕ್ ಆಫ್ ಬುಕ್ಸ್ ದಟ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಒನ್ ವಿದೌಟ್ ಫೈಂಡಿಂಗ್ ಒನ್ ಸೆಲ್ಫ್ ಎಂಗೇಜ್ಡ್ ಆನ್ ಆನ್ ಆಟೋಬಯೋಗ್ರಾಫಿಕಲ್ ಎಸೇ ಆಫ್ ಎ ಸಾರ್ಟ್. ಎ ಮ್ಯಾನ್ಸ್ ಔಟ್ಲುಕ್ ಆನ್ ದಿ ಪ್ರಾಬ್ಲಮ್ಸ್ ಆಫ್ ಲೈಫ್ ಈಸ್ ನೆಸೆಸರಿಲಿ ಮೋಲ್ಡೆಡ್ by the influences to which he has been subject and especially by the influences brought to bear on him when at an impressionable age. The share which books have had in shaping his mental outlook and ultimately also his career in life is, I fancy, a highly variable one and to no small extent dependent on a person's environment at home and at school in his early days.
0: ಇನ್ನ ಕನ್ನಡ ಚಿತ್ರರಂಗದ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಹುಬ್ಬಳ್ಳಿ ಧಾರವಾಡಕ್ಕೂ ಅವಿನಾಭಾವ ಸಂಬಂಧ. ಅಣ್ಣ ಅವರ ಸವಿದನಿ ಸವಿ ಹಾಡುಗಳಿಗೆ ಕೊರತೆನ ಇಲ್ಲ ಧಾರವಾಡ ಆಕಾಶವಾಣಿಯ ಧ್ವನಿ ಭಂಡಾರದೊಳಗ.
5: ನನ್ನ ಒಂದು ನೀವು ಕಂಡ ಹಾಗೆ ವೀರಣ್ಣ ಅವರು ಡ್ರಾಮಾ ಕಂಪನಿಯಲ್ಲಿ ನೋಡಿದೆ ನಮ್ಮ ಅಪ್ಪಾಜಿ ಜೊತೆ. ಅಲ್ಲಿ ಒಂದು 12-13 ವರ್ಷ ಹೆಚ್ಚು ಕಮ್ಮಿ ನಮಗೆ ನಾಟಕದ ಕಂಪನಿಗಳಲ್ಲಿದ್ದೆ. ಈಗಾಗಲೇ ಸಿನಿಮಾ ರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 24 ವರ್ಷ ಆಯ್ತು. ನಾವು ನರಸಿಂಹರಾಜ್ ಅವರೆಲ್ಲ ಒಟ್ಟಿಗೆ ಹೋಗಿದ್ದು ಅಲ್ವೇ. ಅಲ್ಲಿಂದ ಈಚೆಗೆ ಏನಪ್ಪ ಬಣ್ಣ ಬಳ್ಕೊಂಡು ಕುಣಿದಿರೋದೊಂದು ಬಿಟ್ರೆ ಬೇರೆ ಯಾವ ವಿಧದಲ್ಲಿ ನಾವು ದೊಡ್ಡವರಾಗಿದ್ದೀವಿ ಅಂತ ಇವತ್ತಿಗೂ ನನಗೆ ಅದು ಬಗೆ ಹರಿಸಲಾರದಿದ್ದಂತ ಪ್ರಶ್ನೆ ಅದು. ಪ್ರತಿ 3-3 ಕೋಟಿ ಕನ್ನಡಿಗರು ಅಂತ ಯಾರಿದಾರೋ, ಯಾರನ್ನ ನಾನು ನನ್ನ ಒಂದು ಆತ್ಮೀಯ ಬಂಧುಗಳು ಅಂತ ನಾನು ತಿಳ್ಕೊಂಡಿದ್ದೀನೋ, ಅವರುಗಳು ಕೂಡ ಅಷ್ಟರ ಮಟ್ಟಿಗೆ ಇವನು ಒಬ್ಬ ನಮ್ಮ ಅಣ್ಣ ತಮ್ಮನೋ ಅಥವಾ ನಮ್ಮ ಮಗನೋ ಅನ್ನೋಂತಹ ಭಾವನೆಗಳು ಅವ್ರು ಹೇಗೆ ಇಟ್ಕೊಂಡಿದಾರೋ ಅದು ಇವತ್ತಿನವರೆಗೂ ಹಾಗೆ ನಡ್ಕೊಂಬಂದಿದೆ.
0: ಸರಿಗಮ ನದಿಯನ್ನ ತೇಲಿ ಬಿಡ್ತಾ ಸಾಹಿತ್ಯ ಸಿರಿಯನ್ನ ಶ್ರೋತೃಗಳ ಉಡಿಗೆ ಒಪ್ಪಿಸ್ತಾ ಅಮೃತ ಕ್ಷಣಗಳ ಆಹ್ಲಾದ ಪಡೆದಿರೋ ಧಾರವಾಡ ಆಕಾಶವಾಣಿ ಸಾಹಿತ್ಯ

0: ಧಾರವಾಡದ ಅದ್ಭುತ ಸಾಹಿತ್ಯವನ್ನ ಅರಗಿಸಿಕೊಂಡು, ಧಾರವಾಡದ ಅಮೋಘ ಸಂಗೀತವನ್ನ ಅಡಗಿಸಿಟ್ಟುಕೊಂಡು ಮುನ್ನಡೀತ 75 ವಸಂತಗಳನ್ನ ಪೂರೈಸಿ 76 ಸಂಭ್ರಮದೊಳಗ ವಿಜೃಂಭಿಸ್ತಾದ ಅಮೃತ ವಾಹಿನಿಯ ಆನಂದದ ಖಣಿ, ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ.
1: ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ನುಡಿಚಿತ್ರ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್.
0: ಪ್ರಸ್ತುತಿ ನೆರವು ಕೆ ಶಿವರಾಜ್ ಹಾಗೂ ನವೀನ್ ಮಹಾಲೆ. ಧ್ವನಿ ಹೇಮಂತ್ ಕುಮಾರ್ ಬೆಳ್ಳಿ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸಪ್ಪ ಭಜಂತ್ರಿ ಅಮರಾವತಿಯವರ ಶಹನಾಯಿ ವಾದನ. ಪಂಡಿತ್ ಬಸಪ್ಪ ಭಜಂತ್ರಿ ಅಮರಾವತಿಯವರ ಶಹನಾಯಿ ವಾದನದಲ್ಲಿ ರಾಗ್ ಮಾರುಬಿಹಾಗ್. ಇವರಿಗೆ ತಬಲ ಸಾಥ್ ನೀಡಿದ್ದಾರೆ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರು. ಕೇಳಿ ಪಂಡಿತ್ ಬಸಪ್ಪ ಭಜಂತ್ರಿ ಅಮರಾವತಿಯವರ ಶಹನಾಯಿ ವಾದನದಲ್ಲಿ ರಾಗ್ ಮಾರುಬಿಹಾಗ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸಪ್ಪ ಭಜಂತ್ರಿ ಅಮರಾವತಿಯವರ ಶಾಹಿನೇಯ ವಾದನ ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನೀಡಿದವರು ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರು. ಆಕಾಶವಾಣಿ ಧಾರವಾಡ. ಈಗ ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳೋಣ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಕೆಜೆ ಯಶೋದಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಮೂಯಿಗೆ ಮೂಯಿ ಚಿತ್ರದ ಗೀತೆ ಇದು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ.

ಇನ್ನು ಮುಂದೆ ಕೇಳೋಣ. ವಸಂತ ಲಕ್ಷ್ಮಿ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಕಿಲಾಡಿ ಜೋಡಿ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಇನ್ನು ಮುಂದೆ ಕೇಳೋಣ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಮಾಗಿಯ ಕನಸು ಚಿತ್ರದ ಗೀತೆಯನ್ನು. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

இது வந்து கேளுங்க. ದೇವತಾ ಮನುಷ್ಯ ಚಿತ್ರದ ಗೀತೆ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಇದುವರೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: इथेनॉल मिश्रित पेट्रोल कार्यक्रम को शुरू किया है। राष्ट्रपति द्रौपदी मुर्मू आज तीन देशों की अपनी यात्रा के अंतिम चरण में रोमानिया के बुखारेस्ट पहुंची। किटरोसिनी पैलेस पहुंचने पर राष्ट्रपति मुर्मू को गार्ड ऑफ ऑनर दिया गया। रोमानिया के राष्ट्रपति निकोसोर डैन ने राष्ट्रपति भवन में उनका स्वागत किया। 23वें राष्ट्रमंडल खेलों का शुभारंभ ग्लासगो में रंगारंग उद्घाटन समारोह के साथ हो रहा है। इसमें 74 देशों के करीब 3000 एथलीट्स हिस्सा लेंगे। प्रतियोगिता के 10 खेलों में खिलाड़ी 215 स्वर्ण पदक जीतने के लिए प्रतिस्पर्धा करेंगे। प्रतियोगिता शुरू होने से पहले ही ओलंपिक पदक विजेता मुक्केबाज लवलीना बोरगोहेन ने भारत के लिए पदक सुनिश्चित कर लिया है। लवलीना ने बाय के माध्यम से सीधे सेमीफाइनल में जगह बना ली है। जिम्बाब्वे के हरारे में पहली 2020 क्रिकेट मुकाबले में भारत ने जिम्बाब्वे को 7 विकेट से हरा दिया है। जिम्बाब्वे के 126 रन के लक्ष्य को भारत ने 40 गेंद शेष रहते ही हासिल कर लिया। वैभव सूर्यवंशी ने 19 गेंद में 50 रन की पारी खेली। तीन मैचों की श्रृंखला में भारत 1-0 से आगे है। मयंक यादव को प्लेयर ऑफ द मैच चुना गया। श्रृंखला का दूसरा मुकाबला 25 और तीसरा 26 जुलाई को खेला जाएगा। गुजरात में तेज बारिश से कई हिस्सों में जनजीवन अस्त व्यस्त है। कई कस्बे और गांव जलमग्न हैं तथा रेल और सड़क परिवहन प्रभावित हुआ है। प्रधानमंत्री नरेंद्र मोदी ने स्थिति की समीक्षा की और केंद्र की ओर से हर संभव सहायता का आश्वासन दिया है। इसके साथ ही ये समाचार बुलेटिन समाप्त हुआ।
1: आकाशवाणी धारवाड़ा। ಇಂದಿನ ನಮ್ಮ ನಿಲಯದ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ವಿನಾಯಕ್ ಕುಲಕರ್ಣಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸ್ವರಾಂಜಲಿ. ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಚಿಂತನ. ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಬಾವು ಬಿಜಾಪುರಿ ಅವರ ಜೀವನ ಸಂಗೀತದ ಬಗೆಗಿನ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. 7:15 ಹಾಗೂ 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಎಂಆರ್ ಗೌತಮ್ ಅವರ ಗಾಯನವನ್ನು ಕೇಳುತ್ತೀರಿ. 9:05 ಗಾಂಧಿ ಸ್ಮೃತಿ. 9:15 ಅರ್ಪಣ. 9:30 ನಂದನ ಕನ್ನಡ ಚಿತ್ರಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬ್ಯಾಹಟಿಯ ಬಸಪ್ಪ ಹನುಮಂತಪ್ಪ ಬನಿ ಹಾಗೂ ಸಂಗಡಿಗರಿಂದ ಹೆಜ್ಜೆ ಮೇಳದ ಪದ. ಆನಂತರ ರೋಣ ತಾಲೂಕು ಗಜೇಂದ್ರಗಡದ ಮರಿಯಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದ. ಆನಂತರ ಕಲಘಟಗಿ ತಾಲೂಕು ಗಳಗಿ ಹುಲುಕೋಪದ ಬಸವ ನೀಲಪ್ಪ ನೀಲಣ್ಣವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. 11:00 ಹಿಂದಿ ಚಿತ್ರಗೀತೆಗಳು. 11:30 ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನವನ್ನು ಕೇಳುತ್ತೀರಿ. ಇವಿಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಸಮಯ 11:06:42. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕನಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.